ಟಾಕ್ 7.8 FM. ಇದು ಬಣ್ಣ ಬಣ್ಣದ ಬದುಕು. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ, ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

107.8 FM. Radio Saran. Ega app nalu kuda labhya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ಸಲ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ದ. ಒಮ್ಮೆ ಬಂದದ್ದು, ಸಾಕಷ್ಟು ಬುದ್ಧಿ ಬಂತು ಅವನಿಗೆ ಹೋಗೋದ್ರೊಳಗೆ. ಭಾರತಕ್ಕೆ ಬಂದವನು ಒಂದು ರಾಜ್ಯದಲ್ಲಿ ಗೆದ್ದು ಹೋಗ್ತಾ ಇದ್ದ. ಬಂಗಾರದ ಸಾರೋಟು, ಚಕ್ರವರ್ತಿ ಆಗಿರ್ಬೇಕಲ್ಲ ಅವನು. ಚಕ್ರವರ್ತಿ ಆದವನು ಬಂಗಾರದ ಸಾರೋಟಲ್ಲಿ ಹೋಗ್ತಾ ಇದ್ದಾನೆ. ಜನ ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಚಕ್ರವರ್ತಿ ಬರೋದನ್ನು. ಹೀಗೆ ಹೋಗ್ತಿರ್ಬೇಕಾದ್ರೆ ಅಲೆಕ್ಸಾಂಡರ್ನ ದೃಷ್ಟಿ ರಸ್ತೆ ಪಕ್ಕದಲ್ಲಿ ಒಬ್ಬ ಭಿಕ್ಷುಕನ ಮೇಲೆ ಬಿತ್ತು. ಬಟ್ಟೆ ಎಲ್ಲ ಹರಿದು ಹೋಗಿದೆ, ನಿಂತಿದ್ದಾನೆ ಹಾಗೆ ಚಳಿ ನಡ್ಕೊಂಡು ನಿಂತಿದ್ದಾನೆ. ಕೆಟ್ಟ ಅನ್ಸ್ಬಿಡ್ತು ಚಕ್ರವರ್ತಿ ಕಡ್ಡಿಗೆ ಬಿದ್ದಾಗ. ಮಂತ್ರಿಗಳು ಹೇಳಿದ್ದಂತೆ, ನೋಡಿ ಅವನು ಹೋಗಿ ಏನ್ ಬೇಕೋ ಎಲ್ಲ ಕೊಟ್ಬಿಡಿ, ಅವನಿಗೆ ಏನ್ ಬೇಕೋ ಎಲ್ಲ ಕೊಟ್ಬಿಡಿ ಅಂತ ಹೇಳಿದಂತೆ. ಕೊಡಿ ಅಂದಾಗ ಮಂತ್ರಿಗಳು ಹೋದ್ರು, ನೀನ್ ದೈವ ತೆಗಿತಪ್ಪ, ಚಕ್ರವರ್ತಿ ದೃಷ್ಟಿ ನಿನ್ ಮ್ಯಾಲ ಬಿತ್ತು, ನೀನ್ ಏನ್ ಬೇಕು ಬೇಡ್ಕೋ ಕೊಟ್ಬಿಡ್ತಾನೆ ಚಕ್ರವರ್ತಿ ಅವನು ಅಂತ. ಆ ಭಿಕ್ಷುಕ ಏನ್ ಕೇಳ್ಕೊಳ್ಳಿಲ್ಲ, ಯಾವ ಚಕ್ರವರ್ತಿ ಅಂತ ಕೇಳ್ದ. ಯಾಕೆ ಬೇಕು ಕರ್ಬಾರ, ಕೇಳಿದ್ರೆ ಕೊಡ್ತಿರ್ಲಿಲ್ವ ಅವನು. ಯಾವ ಚಕ್ರವರ್ತಿ ಅಂತ ಹೇಳಿದ್ರೆ ಗೊತ್ತಾಗೋಲ್ಲ, ಇಡೀ ಜಗತ್ತಿನ ಅರ್ಧವನ್ನ ಗೆದ್ದಂಥವನು, ಅರ್ಧ ಜಗತ್ತನ್ನು ಗೆದ್ದಾನೆ. 32 ವರ್ಷ ಇನ್ನು ಸಣ್ಣ ವಯಸ್ಸಿಗೆ ಇಡೀ ಪ್ರಪಂಚವನ್ನು ಅರ್ಧ ಗೆದ್ದಂತ ಚಕ್ರವರ್ತಿ ಅಲೆಕ್ಸಾಂಡರ್, ನಿನಗೇನ್ ಬೇಕೋ ಕೊಡ್ತಾನೆ ಅಂತ. ಇವನು ಮತ್ತೆ ಪ್ರಶ್ನೆ ಕೇಳ್ದ, ಬರೀ ಅರ್ಧ ಜಗತ್ತ ಗೆದ್ದದ್ದ, ಇನ್ನು ಅರ್ಧ ಗೆಲ್ಲೋದು ಯಾವಾಗ ಅಂತ ಕೇಳ್ದ. ಇವನಿಗೇನು ಗೊತ್ತು ಜಗತ್ತಂದ್ರೆ ಎಷ್ಟು ದೊಡ್ಡದು. ಭಿಕ್ಷುಕ ಇವನು, ಸುಮ್ಮನಿರಯ್ಯ ನಿನಗೇನ್ ಬೇಕು ಕೇಳ್ಕೊಳ್ಳಯ್ಯ, ಅರ್ಧ ಜಗತ್ತು ತಗೊಂಡು ಏನ್ ಮಾಡ್ತೀಯ ನೀನು, ಅರ್ಧ ಜಗತ್ತು ಗೊತ್ತಾಗ ದೊಡ್ಡದು ಅಂತ ತಿಳ್ಕೊಂಡು. ಅವನು ಹೇಳ್ದ, ಪಾಪ ಅರ್ಧನೇ ಸಿಕ್ಕಿದೆ, ಇನ್ನು ಪೂರ ಸಿಗೋದು ಕಷ್ಟ ಆಗತ್ತೆ ಅವನಿಗೆ ಅಂತ ಉದ್ದಾರ್ಥ ಇದೆ. ಅಲೆಕ್ಸಾಂಡರ್ ನೋಡಿದ, ಬಹಳ ತಕರಾರು ಆಗ್ತದೆ ಯಾಕೋ ಅಂತ ತಾನು ಬಂದಂತ ಹೇಳಿದ. ಏನ್ ತಕರಾರು ಅಂತ ಕೇಳಿದ. ಹುಚ್ಚ ಸ್ವಾಮಿ ಇವನು, ಅರ್ಥವೇ ಆಗಲ್ಲ. ನಾವು ಹೇಳ್ತಾ ಇದ್ದೀವಿ 32 ವರ್ಷಕ್ಕೆ ಅರ್ಧ ಪ್ರಪಂಚವನ್ನು ಗೆದ್ದಂತ ಅಲೆಕ್ಸಾಂಡರ್ ಚಕ್ರವರ್ತಿ ಬಂದಿದ್ದಾರೆ, ನಿನಗೆ ಏನ್ ಬೇಕೋ ಕೇಳ್ಕೋ ಅಂತ ಹೇಳ್ತಾರೆ. ಭಿಕ್ಷುಕ, ಇವನೇನಾ ಚಕ್ರವರ್ತಿ ಅಂತ ಕೇಳ್ದ. ಹೌದು, ನಾನೇ ಅಲೆಕ್ಸಾಂಡರ್ ಅಂದ. ಅಯ್ಯೋ ಪಾಪ ಅರ್ಧನೇ ಗೆದ್ದಿದ್ಯಾ, ಇನ್ನ ಅರ್ಧ ಗೆಲ್ಲೋದು ಯಾವಾಗ ಅಂತ ಕೇಳ್ದ. ಅವನು ಹೇಳ್ದ, ಜಗತ್ತು ಎಷ್ಟು ದೊಡ್ಡದು ಗೊತ್ತಿಲ್ಲ, ನನ್ನ ಹತ್ರ 4 ಲಕ್ಷ ಜನ ಸೈನಿಕರಿದ್ದಾರೆ, ಭಾರಿ ಯುದ್ಧ ಮಾಡುವಂತ ಪರಾಕ್ರಮಿಗಳಿದ್ದಾರೆ, ನಾನು ಅಷ್ಟು ದೇಶ ದಂಡೆತ್ತಿ ಬಂದಿದ್ದೇನೆ, ಯಾರು ನನ್ನ ಶರಣಾಗತರಾದರೂ ಅವ್ರನ್ನೆಲ್ಲ ಕಿತ್ಕೊಂಡಿದ್ದೇನೆ, ಯಾರು ಶರಣಾಗತರಾದ್ರೂ ಎಲ್ಲ ಕೊಂದು ರಾಜ್ಯ ಪಡ್ಕೊಂಡು ಬಂದಿದ್ದೀನಿ, ಅರ್ಧ ಪ್ರಪಂಚ ಗೆದ್ಬಿಟ್ಟಿದ್ದೀನಿ, ಇನ್ನು ಅರ್ಧ ಗೆಲ್ಲೋದು ಬಾಕಿ ಇದೆ ಅಂದ. ಇಷ್ಟೆಲ್ಲ ಮಾಡ್ಬೇಕು ಅರ್ಧ ಪ್ರಪಂಚ ಗೆಲ್ಲಬೇಕಾದ್ರೆ. ಇನ್ನೊಂದು ಮಾತು ಹೇಳ್ತಾನೆ ನಾನು, ಮುದುಕ ಬಾ ಚಂದ ಹೇಳ್ತಾನೆ ಭಿಕ್ಷುಕ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀಯ, ನಾನೊಂದು ಕಲ್ಪನೆ ಕೊಡ್ತೀನಿ ನಿನಗೆ, ನಿನ್ನ ಉತ್ತರ ಕೊಡು ಅಂದ. ಏನು ಹೇಳು ಅಂದ.

0: Radio Saran 107.8 FM.
1: ಕಲ್ಪನೆ ಮಾಡ್ಕೊ, ನೀನು ಕುದುರೆ ಮೇಲೆ ಹೊರಟಿದ್ಯಾ ಬೇಟೆ ಆಡೋದಕ್ಕೆ, ನಿನ್ ಜೊತೆಗಾರರೆಲ್ಲ ಇದ್ದಾರೆ, ನೀನ್ ಕಾಡಿನಲ್ಲಿ ಹೋದೆ, ನಿಂದು ಬಲಿಷ್ಠವಾದ ಕುದುರೆ, ನೀನು ಬಲಿಷ್ಠವಾದ ವ್ಯಕ್ತಿ, ಕುದುರೆಯನ್ನು ಓಡಿಸ್ಕೊಂಡು ಹೋದೆ, ಅದ್ ಎಷ್ಟು ವೇಗವಾಗಿ ಹೋಯ್ತು ಅಂದ್ರೆ ಕಾಡು ದಾಟಿ ಹೊರಗಡೆ ಹೋಗ್ಬಿಡುತ್ತೆ, ಮರುಭೂಮಿಗೆ ಹೋಗ್ಬಿಡುತ್ತೆ. ಹೋಯ್ತು ಹೋಯ್ತು ಹೋಯ್ತು ನೋಡ್ತೀಯ, ಹಿಂದೆ ಮುಂದೆ ಯಾರು ಇಲ್ಲ, ನೀನು ಒಬ್ರು ಇಲ್ಲ, ಎಲ್ಲ ಪಾರಾಗಿ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಆಗ ನೀನು ಕಂಗಾಲಾಗಿ ಹೋದೆ, ನೀರಿಲ್ಲ, ಒಂದ್ ಹನಿ ಕುಡಿಯೋದಕ್ಕೆ, ಇನ್ ಅರ್ಧ ಗಂಟೆಯಲ್ಲಿ ನಿನಗೊಂದು ಊಟ ನೀರು ಸಿಗದೆ ಹೋದ್ರೆ ನೀನ್ ಸತ್ತು ಹೋಗ್ತೀಯ, ಆ ಪರಿಸ್ಥಿತಿಗೆ ಬಂದಿದ್ಯಾ. ಅಲೆಕ್ಸಾಂಡರ್ ಅಂತ ಹಂಗೆ ಆಗೋಕೆ ಸಾಧ್ಯ ಇಲ್ಲ ಅಂತ. ಆಗಿದೆ ಅಂತ ಇಟ್ಕೋ, ಹೀಗೆ ಆಗಿದೆ ಅಂತ ಇಟ್ಕೋ. ನೀನು ನೀರಿಲ್ದೆ ಕೂತಿದೀಯ, ಅರ್ಧ ಒಂದು ಲೋಟ ನೀರು ಸಿಗದೆ ಹೋದ್ರೆ ಅರ್ಧ ತಾಸಲ್ಲಿ ಸಾಯ್ತೀಯ ನೀನು. ಆ ಹೊತ್ತಿಗೆ ನಾನು ಒಂದು ಲೋಟ ನೀರು ಹಿಡ್ಕೊಂಡು ಬರ್ತೇನೆ, ಆ ಲೋಟ ನೀರಿನ ಬದಲಾಗಿ ಏನ್ ಕೊಡ್ತೀಯ ನನಗೆ ಅಂತ ಕೇಳಿದಂತೆ. ಅವನಂದ ಹಂಗೆ ಆಗೋಕೆ ಸಾಧ್ಯ ಇಲ್ಲ, ಹಂಗೆ ಆಯ್ತು ಅಂತ ಇಟ್ಕೋ. ನೀ ಹೇಳ್ತೀಯಲ್ಲ ಆಯ್ತು ಅಂತಂದ್ರೆ ಅರ್ಧ ಪ್ರಪಂಚ ಇಟ್ಕೊಂಡು ಏನ್ ಮಾಡ್ಲಿ, ನಾನು ಬದುಕಬೇಕಲ್ಲ, ಬದುಕಿದ ತಾನೆ ಮತ್ತೆ ಗೆಲ್ಬಹುದು, ಬಾಕಿದೆಲ್ಲ. ಈ ನಾನು ಏನ್ ಗೆದ್ದಿದ್ದೇನೋ ಅದ್ರ ಅರ್ಧ ಕೊಟ್ಬಿಡ್ತೇನೆ ನಿನಗೆ, ಅಂದ್ರೆ ಕಾಲು ಪ್ರಪಂಚ ನಿನಗೆ ಕೊಟ್ಬಿಡ್ತೇನೆ, ತಗೊಂಡ್ಬಿಡು ಅಂದಂತೆ. ಅವನ್ನ ಕೇಳಿದಂತೆ, ಅಷ್ಟಕ್ಕೆ ಕೊಟ್ಬಿಡ್ತೇನ, ರೇಟ್ ಜಾಸ್ತಿ ಮಾಡು ಅಂದ. ಬೇರೆ ಯಾರು ಇಲ್ಲ ನೀರು ಕೊಡಕ್, ನಾನೊಬ್ಬನೇ ಇರೋದು, ಪ್ರಾಣನೇ ಹೋಗ್ತದೆ ಎಂದು. ಅವನಂದ, ನನ್ನ ಪ್ರಾಣನೇ ಹೋಗೋ ಸತ್ಯ ಆದ್ರೆ ಇನ್ನ ಅರ್ಧ ಇಟ್ಕೊಂಡು ಏನ್ ಮಾಡ್ಲಿ, ನಾನು ಏನ್ ಗೆದ್ದಿದ್ದೇನೋ ಅದೆಲ್ಲ ನಿನಗೆ ಕೊಟ್ಬಿಡ್ತೇನೆ, ನೀರು ಕೊಡ್ಬೇಕು ಅಂದ. ಆಗ ಮುದುಕ ನಕ್ಕು ಅಲೆಕ್ಸಾಂಡರ್ನ ಬೆನ್ ತಟ್ಟಿ ಹೇಳಿದಂತೆ, ಹಾಗಾದ್ರೆ ನೀನು ಅರ್ಧ ಪ್ರಪಂಚದ ಬೆಲೆ ಎಷ್ಟು ಗೊತ್ತಾ, ಒಂದ್ ಲೋಟ ನೀರಷ್ಟೇ. ಆಗ ಇವನ್ಗೆ ಅರ್ಥ ಆಯ್ತು. ಆ ಮುದುಕ ಹೇಳ್ದ, ನೀನು ಅರ್ಧನೇ ಗೆದ್ದಿದ್ಯೋ, ನಾನು ಪೂರ್ತಿ ಗೆದ್ದಿದ್ದೀನಿ ಅಂದ. ನೀನಾ ಹಾಕೊಳಕ್ ಬಟ್ಟೆ ಇಲ್ಲ ನಿನಗೆ, ಪ್ರಪಂಚ ಹೆಂಗೆದ್ದೆ ಅಂತ ಕೇಳ್ದ. ನನ್ನ ಪ್ರಪಂಚನೇ ಬೇರೆ, ಮೇಲೋ ಬಿದ್ದಾನೆ, ಇಡೀ ಪ್ರಪಂಚ ನಡೆಸುವಂತವನು, ಈ ಪ್ರಪಂಚಕ್ಕೆ ಯಜಮಾನ, ಅವನ್ ಕಾಲು ಹಿಡ್ಕೊಂಡ್ಬಿಟ್ಟೆ, ಅವನ್ ನಾನು ಒಪ್ಕೊಂಡ್ಬಿಟ್ಟ. ಯಜಮಾನ ನನ್ನವನಾದ್ರೆ ಯಜಮಾನಿಕೆ ನಂದಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ. ಯಜಮಾನನೇ ನನ್ನವರಾದ್ರೆ ಯಜಮಾನಿಕೆ ನಂದೇ ಅಲ್ವಾ, ನಾನು ಏನು ಕಷ್ಟಪಡಲಿಲ್ಲ, ಭಕ್ತಿಯಿಂದ ಶರಣಾಗತಿಯಿಂದ ಅವನ ಕಾಲಿಗೆ ಬಿದ್ದೆ, ಅವನು ಕೊಟ್ಟ ನನಗೆ, ನೀನ್ ರಾಜ್ಯ ತಗೊಂಡು ಏನ್ ಮಾಡೋದು ಹೋಗು ಅಂತ. ನಾನು ಒಬ್ಬರನ್ನು ಕೊಲ್ಲಿಲ್ಲ, ಒಬ್ಬರಿಗೂ ನೋಯಿಸ್ಲಿಲ್ಲ, ಯಜಮಾನನ್ ಗೆದ್ದಿದ್ದೇನೆ. ಆಗ ಅಲೆಕ್ಸಾಂಡರ್ಗೆ ಅರ್ಥ ಆಯ್ತು ಅಂತ ಹೇಳ್ತಾರೆ. ಅವನಿಗೆ ನೀ ಬರ್ತೀಯ ಗ್ರೀಸ್ಗೆ ಅಂತ ಕೇಳಿದಾಗ, ನಾನು ಬರಲ್ಲ ಅಂತ ಹೇಳ್ದ ಅವನು ಅಂತ ಹೇಳ್ತಾರೆ. ಇದು ಭಾರತದ ಅಧ್ಯಾತ್ಮ ಶಕ್ತಿ.

0: Radio Sarang 107.8 FM.
1: ಇಡೀ ಅರ್ಧ ಪ್ರಪಂಚವನ್ನ ಒಂದು ಲೋಟ ನೀರಿಗೆ ಹೋಲಿಸಿ ಅದಕ್ಕಿಂತ ನೀರು ಪ್ರಾಣ ಉಳಿಸುವಂತ ನೀರು ದೊಡ್ಡದು ಅಂತ ಹೇಳಿದಂತ ಆಧ್ಯಾತ್ಮಿಕ ಶಕ್ತಿ ಭಾರತದ. ಈ ಅಧ್ಯಾತ್ಮದ ಕಲ್ಪನೆಯನ್ನ ನಾವು ಉಜ್ಜೀವನದ ಕಲ್ಪನೆ ಅಂತ ಹೇಳ್ತೀವಿ. ನಮ್ಗೆರಡಿದೆ, ಜೀವನ ಉಜ್ಜೀವನ ಅಂತಿದೆ. ಈ ಬದುಕಬೇಕು, ಬಂದಿದ್ದೇವೆ, ಕ್ರಮ ಕರ್ಮ ಮಾಡಬೇಕು, ಮಾಡ್ತೇವೆ. ಇದೇ ಒಂದು ಜೀವನ ಅಲ್ಲ, ಇದಕ್ಕಿಂತ ಹೆಚ್ಚಿನದಾದಂತಹ ಒಂದು ಮಟ್ಟ ಇದೆ ಜೀವನದ್ದು ಅಂತ ತಿಳ್ಕೊಳ್ಳುವಂತಹದ್ದು ಉಜ್ಜೀವನ ಅಂತ ಹೇಳ್ತೀವಿ. ಈ ಜೀವನದಿಂದ ಉಜ್ಜೀವನ ಕಡೆಗೆ ಸಾಗಿ ಹೋಗುವಂತಹ ಬಗೆ ಇದೆಯಲ್ಲ, ಇದು ಅಧ್ಯಾತ್ಮ ಬೆಳೆದು ಬರುವಂತಹ ದಾರಿ ಅಂತ. ಈ ಉಜ್ಜೀವನ ಪ್ರಕೃತಿ ಹೇಗಾಗ್ತದೆ ಅಂತ ಬಹಳ ಚಂದ ಹೇಳ್ತಾರೆ. ಜೀವನ ಬಿಟ್ಟರೆ ಉಜ್ಜೀವನ ಇಲ್ಲ, ಜೀವನದಲ್ಲಿ ಇದ್ರೆ ತಾನೇ ಮೇಲೆ ಹೋಗುವಂತಹದ್ದು. ಜೀವನ ಬಿಡೋ ಹಂಗಿಲ್ಲ, ಆದ್ರೆ ಅಲ್ಲಿ ಇರೋ ಹಂಗೂ ಇಲ್ಲ. ಇದಕ್ಕೆ ಉದಾಹರಣೆ ಬಹಳ ಚಂದದ ಕೊಡ್ತಾರೆ ಅಂದ್ರೆ, ಒಂದು ಮಾವಿನ ಗಿಡ ಇದೆ, ಮಾವಿನ ಗಿಡದಲ್ಲಿ ಸಣ್ಣ ಮಾವಿನಕಾಯಿ ಆಯಿತು. ಡಿಸೆಂಬರ್ ಜಾನುವರಿ ಹೊತ್ತಿಗೆ ಸಣ್ಣ ಸಣ್ಣ ಕಾಯಿಗಳಾಗ್ತವೆ. ಅವನು ತಿಂದ್ರೆ ಒಗರು ಬಿರ್ಸ್ ತುಂಬಾ ಕಾಯಿ, ಒಗರು ಏನಿಲ್ಲ, ರುಚಿ ಇಲ್ಲ ತಿನ್ನೋದಕ್ಕೆ, ಹುಳಿ ಕೂಡ ಇಲ್ಲ. ಹಾಗೆ ಬಿಟ್ಬಿಡಿ, ಅದು ಬೆಳೀತಾ ದೊಡ್ಡದಾಗ್ತಾ ಹೋಗ್ತದೆ. ಅದು ಬೆಳೆಯುವಾಗ ಬೇರಿನಿಂದ ಬರುವಂತಹ ರಸವನ್ನ ಹೀರ್ಕೊಳ್ತದೆ, ಸಾರು ಸರ್ವಸ್ವವನ್ನ ಪಡ್ಕೊಂಡು ತಾನೇ ದೊಡ್ಡದಾಗ್ತಾ ಹಸಿರು ಹಸಿರಾಗ್ತಾ ಹೋಗ್ತದೆ. ಒಂದು ಹಂತಕ್ಕೆ ಕಿತ್ಕೊಂಡು ತಿಂದ್ಬಿಟ್ರೆ ಹುಳಿ ಹುಳಿ ಇರುತ್ತೆ, ಅದು ಬಿರುಸಿದೆ, ಹುಳಿ ಇದೆ. ಅದನ್ನೊಂದ್ಸಲ ಕಿತ್ಕೊಂಡ್ಬಿಟ್ರೆ ಮತ್ತೆ ಮುಂದೆ ಹಣ್ಣಾಗಲ್ಲ. ಅದು ಹಾಗೆ ಮರದಲ್ಲೇ ಇರಬೇಕು, ಹಾಗೆ ಮರದಲ್ಲೇ ಬಿಟ್ರೆ ಇನ್ನಷ್ಟು ರಸ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ನಮ್ಮ ಕಣ್ಣು ಮುಂದೆ ಕಾಣಿಸೋ ಹಾಗೆ ಹಸಿರಾಗಿರುವಂತಹ ಮಾವಿನಕಾಯಿ ನಿಧಾನಕ್ಕೆ ಬಣ್ಣ ಬದಲಾಸ್ತಾ ಬಂಗಾರ ಬಣ್ಣ ಬರುತ್ತೆ, ಮೃದು ಆಗ್ತದೆ, ಒಳಗಿದ್ದಂತಹ ಹುಳಿ ರಸ ಸಿಹಿ ಆಗ್ತದೆ. ಒಂದು ಸಲ ಪೂರ್ತಿ ಹಣ್ಣಾಯ್ತೋ ಟಕ್ ಅಂತ ಮರ ಬಿಟ್ಟು ತೆಳಗ್ ಬೀಳುತ್ತದೆ. ಇದನ್ನ ಗಮನಿಸಬೇಕಾದ ಬಹಳ ಅದ್ಭುತ ಎಕ್ಸಾಂಪಲ್ ಇದು. ಮರ ಹಣ್ಣಾಗೋದಕ್ಕೆ, ಕಾಯಿ ಹಣ್ಣಾಗಬೇಕಾದ್ರೆ ಮರ ಬೇಕೇ ಬೇಕು. ಮರ ಇಲ್ಲದೆ ಕಾಯಿ ಹಣ್ಣಾಗೋಲ್ಲ, ಆದ್ರೆ ಹಣ್ಣಾದ ಮೇಲೆ ಗಿಡ ಬೇಕಿಲ್ಲ. ಎಷ್ಟು ಚಂದ ನೋಡಿ, ಅದು ಹಣ್ಣಾದ ತಕ್ಷಣ ತೊಟ್ಟು ಕಳಿಸಿ ತಕ್ಕಂತ ಬಿದ್ದು ಹೋಗುತ್ತೆ ಅದು. ಹಾಗೆ ಜೀವನನು ಹಾಗೇನೆ ಅಂತ. ಜೀವನ ಬೇಕು ಉಜ್ಜೀವನಕ್ಕೆ ಹೋಗೋದಕ್ಕೆ, ಉಜ್ಜೀವನಕ್ಕೆ ಹೋದ್ಮೇಲೆ ಜೀವನ ಬೇಕಿಲ್ಲ.

Radio Sarum 107.8 FM. ಬಹುಶಃ ತಾವು ರಾಮಕೃಷ್ಣ ಆಶ್ರಮಕ್ಕೆ ಹೋದ್ರೆ, ಎಲ್ಲಿಯಾದ್ರೂ ಹೋದೆ, ಪ್ರತಿ ತಿಂಗಳು ವಿವೇಕಾನಂದರ ಮೇಲೆ ಹೊಸದ 10 ಪುಸ್ತಕ ಆದ್ರೂ ಬಂದಿರುತ್ತೆ. ಪ್ರತಿ ತಿಂಗಳು ಹೊಸ ಹೊಸ 10 ಪುಸ್ತಕ ಬರುತ್ತೆ. ನೋಡಿ, ಅವರ ಜೀವಿತಾವಧಿ ನಿರ್ಧಾರವಾಗಿದ್ದು ಜನವರಿ 12 1863 ಹುಟ್ಟಿದವರು, ದೈಹಿಕವಾಗಿ ಜುಲೈ 4 1902 ದೇಹವನ್ನು ಬಿಟ್ಟದ್ದು. ಇದು ಜೀವನ ಚರಿತ್ರೆ, ಇದರಲ್ಲಿ ಬರುವಂತಹದ್ದು. ಅದೇ ಜೀವನ ಚರಿತ್ರೆಯನ್ನ ಎಷ್ಟು ಜನ ಎಷ್ಟು ಮಗ್ಗಲಿಂದ ನೋಡಿದ್ದಾರೆ, ಎಷ್ಟು ಜನ ಅದ್ರ ಬಗ್ಗೆ ಲೇಖನ ಬರೆದಿದ್ದಾರೆ. ಏನು, ಪ್ರತಿ ತಿಂಗಳು ಹೋದ್ರೆ 10 ಪುಸ್ತಕ ಹೊಸ ಇರುತ್ತೆ ಅವ್ರ ಬಗ್ಗೆ. ಬಹುಶಃ ಒಬ್ಬ ವ್ಯಕ್ತಿ ಬಗ್ಗೆ, ಅದು 150 ವರ್ಷದ ಹಿಂದೆ ಇದ್ದಂತಹ ಒಬ್ಬ ವ್ಯಕ್ತಿ ಬಗ್ಗೆ ಬಹು ಹೆಚ್ಚಿನ ಪುಸ್ತಕ ಬಂದಿದ್ರೆ ಬಹುಶಃ ವಿವೇಕಾನಂದರ ಬಗ್ಗೆನೇ ಇರಬೇಕದು. ಯಾಕೆ ಬರೀತಾರೆ? ಅದೇ ಜೀವನ ಚರಿತ್ರೆ ಎಷ್ಟು ಸಲ ಓದೋದು ಅದನ್ನ? ಅವೇ ಘಟನೆಗಳು, ಬದಲಾಯಿಸೋಕ್ಕಾಗಲ್ಲ. ಅದನ್ನ ಯಾಕೆ ಓದ್ತೀವಿ ಮೇಲೆ ಮೇಲೆ ಅಂದಾಗ ಒಂದು ಹೇಳ್ತಾರೆ, ಅಂಥ ಜೀವನ ಚರಿತ್ರೆಯನ್ನ, ಅಂಥ ಲೇಖನಗಳನ್ನು ಓದ್ತಾ ಇದ್ರೆ ಓದುವಷ್ಟು ಕಾಲ ಆದರೂ ಮನಸ್ಸು ಸುಸಂಸ್ಕೃತವಾಗಿರುತ್ತೆ ಅಂತ. ಆಮೇಲೆ ನಮ್ಮ ಕಾರ್ಪಣ್ಯಗಳು ಅಂಟ್ಕೋತಾವ ನಮ್ಮನ್ನ, ಆದ್ರೆ ಅಷ್ಟು ಕಾಲವಾದರೂ ಮನಸ್ಸು ಪರಿಷ್ಕಾರವಾಗಿರುತ್ತದೆ ಅಂತ. ಇನ್ಕೊಂದ್ಸಲ ಹೇಳಿದ್ದೇನೋ ಗೊತ್ತಿಲ್ಲ ನನಗೆ, ಏನ್ ಮೂರ್ತಿ ರಾಯರು ಬರೆದಂತಹದ್ದು ಬಹಳ ಇಷ್ಟವಾದಂತಹ ಘಟನೆ ನನಗೆ. ಅವರೊಂದು ಪುಸ್ತಕದಲ್ಲಿ ಬರೀತಾರೆ, ಮೈಸೂರಲ್ಲಿ ಸುಬ್ಬಯ್ಯನ ಕೆರೆ ಅಂತಿದೆ. ಆ ಸುಬ್ಬಯ್ಯನ ಕೆರೆ ದಂಡೆ ಮೇಲೆ ಒಂದು ಹಾಳು ಮಂಟಪ ಇದೆ ಅಂತ. ಆ ಹಾಳು ಮಂಟಪದಲ್ಲಿ, ಆಗ ಮೂರ್ತಿರಾಯರ್ ಕಾಲೇಜಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ಆ ಹಾಳು ಮಂಟಪದಲ್ಲಿ ದಿನಾ ಸಾಯಂಕಾಲ ಒಂದಿಷ್ಟು ಜನ ಸೇರೋರು, ಸೇರಿ ಯಾವುದೋ ಒಂದು ಹರಿಕಥೆನೋ ಚರ್ಚೆನೋ ಆಗೋದು. ಒಂದಿಷ್ಟು ಜನ ಹೋಗಿ ಕೂತ್ ಕೇಳ್ತಾ ಇದ್ರಂತೆ. ಒಬ್ಬ ಪುರೋಹಿತರು ಬಂದು ಈ ಮಹಾಭಾರತದ ಕಥೆಯನ್ನ ಹೇಳ್ತಾ ಇದ್ದಾರೆ. ಪುರೋಹಿತರು ಚಂದ ಹೇಳೋರು,

Radio Sarum 107.8 FM. ಸಂದರ್ಭ ಏನು ಬಂತು ಅಂದ್ರೆ, ಕೃಷ್ಣ ದೂತನಾಗಿ ಬಂದಿದ್ದಾನೆ, ದುರ್ಯೋಧನ ಆಸ್ಥಾನಕ್ಕೆ ಬಂದಿದ್ದಾನೆ. ಬಂದು ಚರ್ಚೆ ಮಾಡ್ತಾ ಇದ್ದಾನೆ, ಹೇಳ್ತಾನೆ. ಅವಾಗ ದುರ್ಯೋಧನ ರೋಷ ಏರ್ಬಿಡ್ತು, ನಾನು ಕೊಡಲ್ಲ ಅಂದ. 5 ಗ್ರಾಮ ಕೊಡಪ್ಪ ಸಾಕು ಅಂತ ಹೇಳಿದ. 5 ಗ್ರಾಮ ಅಲ್ಲ, ಸೂಜೆ ಮನೆ ಹತ್ತುವಷ್ಟು ಮಣ್ಣನ್ನು ಕೂಡ ಕೊಡೋದಿಲ್ಲ ಅಂತ ದುರಹಂಕಾರದಿಂದ ದುರ್ಯೋಧನ ಮಾತಾಡಿದ. ಅದನ್ನ ಎಷ್ಟು ಚಂದವಾಗಿ ಪುರೋಹಿತರು ಹೇಳ್ತಾ ಇದ್ರು ಅಂದ್ರೆ, ಜನ ಕೂತವರೆಲ್ಲ ಮೈ ಮರೆತು ಬಿಟ್ಟಿದ್ರು. ಅಲ್ಲೊಬ್ರು ಮುದುಕರಿದ್ರು, ಆ ಮುದುಕರಿ ತಡ್ಕೊಳಕಾಗ್ಲಿಲ್ಲ. ದುರ್ಯೋಧನ ಅಹಂಕಾರದ ಮಾತು ಕೇಳಿದ ತಕ್ಷಣ ಎದ್ ನಿಂತು ಬಿಟ್ರು, ಕೈ ಬಾಯಿ ಮಾಡಿ ಹೇಳಕ್ ಶುರು ಮಾಡಿದ್ರೆ, ಏ ದುರ್ಯೋಧನ ಹಾಳಾಗಿ ಹೋಗ್ತೀಯೋ ನೀನು, ಆತ ಯಾರು ಅಂತ ತಿಳ್ಕೊಂಡಿದ್ಯಾ? ಕೃಷ್ಣ ಪರಮಾತ್ಮ ಅವನು ಮನಸ್ಸು ಮಾಡಿದ್ನ ಹೊಸಕಾಗಿ ಬಿಡ್ತಾನ ನಿನ್ನ, ವಂಶ ನಿರ್ವಂಶ ಆಗಿ ಹೋಗ್ತದೆ, ಸಂಧಾನ ಮಾಡ್ಕೋ, ಗಿಳಿ ಹೇಳದಂಗೆ ಹೇಳ್ತಾ ಇದ್ದಾನಲ್ಲೋ ಅಂತ ಕೈ ಮಾಡಿ ಕೂಗ್ತಾ ಇದ್ರಂತೆ. ಸುತ್ತಮುತ್ತ ಇದ್ದವ್ರು, ಸ್ವಾಮಿ ಕೂತ್ಕೊಳ್ಳಿ, ಎಲ್ಲಿದ್ದೀರಿ ನೀವು ಅಂತ ಕೇಳಿದ್ರಂತೆ. ಅವ್ರು ನಾಚಿಕೊಂಡು ಕೂತ್ಕೊಂಡ್ರು ಅಂತ, ಬಹಳ ಚಂದ ಬರೀತಾರೆ ಏನ್ ಮೂರ್ತಿರಾರು, ನಾಚಿಕೊಂಡು ಕೂತ್ಕೊಂಡ್ರು ಅಂತ. ಆದ್ರೆ ಅದನ್ನ ಇನ್ನೂ ವಿಚಾರ ಮಾಡ್ತಾರೆ, ಯಾವಾಗ ಮುದುಕರಿದ ಕೈ ಬಾಯಿ ಮಾಡಿ ಬೈತಾ ಇದ್ರು ದುರ್ಯೋಧನನಿಗೆ, ಅವರು ದೈಹಿಕವಾಗಿ ಸುಬ್ಬಯ್ಯನ ಕೆರೆ ದಂಡೆ ಮೇಲಿದ್ರು, ಮಾನಸಿಕವಾಗಿ ದುರ್ಯೋಧನನ ದರ್ಬಾರ್ನಲ್ಲೇ ಇದ್ರು, ಧೃತರಾಷ್ಟ್ರ ದರ್ಬಾರದಲ್ಲಿ ಇದ್ರು. ಅದಕ್ಕಿಂತ ಮುಖ್ಯವಾಗಿ ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪಾಚಾರ್ಯ ಸಿಕ್ಕಿತ್ತಲ್ಲ ಮುಂದಿನ ಸಾಲಿನ ಸೀಟು, ಇವ್ರಿಗೂ ಸಿಕ್ಕಿತ್ತು. ಅದಕ್ಕಿಂತ ಮುಖ್ಯ ಅಂದ್ರೆ, ದುರ್ಯೋಧನ ನೀ ತಪ್ಪು ಮಾಡ್ತಾ ಇದ್ದೀಯಾ, ಹಾಳಾಗಿ ಹೋಗ್ತೀಯಾ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲದ್ದು ಈ ಮುದುಕರಿಗೆ ಬಂದಿತ್ತು. ಅವ್ರು ಹೇಳ್ತಾರೆ, ಮೂರ್ತಿರಾಯರು ಬಾ ಚಂದ ಹೇಳ್ತಾರೆ, ಇದೇ ಮುದುಕರು 15 ದಿವಸದ ಹಿಂದೆ ತಮ್ಮ ದಯಾದಿಗಳಿಗೆ ಮೋಸ ಮಾಡಿದ್ದಿರಬಹುದು, ಅಥವಾ ಮುಂದೆ 15 ದಿವಸಕ್ಕೆ ಮಾಡಬಹುದು. ಆದ್ರೆ ಅಷ್ಟು ಕೇಳುವಷ್ಟು ಸಮಯವಾದರೂ ಮನಸ್ಸಲ್ಲಿ ಒಂದು ಧರ್ಮ ಪ್ರಜ್ಞೆ ಜಾಗೃತ ಆಗಿತ್ತು, ದಯಾದಿಗಳಿಗೆ ಮೋಸ ಮಾಡಬಾರದು ಅಂತ ಮನಸ್ಸು ಬಂದಿತ್ತು. ಅವ್ರು ಹೇಳ್ತಾರೆ, ಇದೇ ಘಟನೆಗಳ ಪುನರಾವರ್ತನೆ ಮೇಲೆ ಮೇಲೆ ಮೇಲೆ ಮೇಲೆ ಆಗ್ತಾ ಇದ್ರೆ, ಅದು ಎಷ್ಟೊತ್ತು ಕೇಳ್ತಾ ಇದ್ರು ಅಷ್ಟು ಮನಸ್ಸು ಶುದ್ಧವಾಗಿರುತ್ತೆ. ಕೆಲವರಿಗೆ ಅಭ್ಯಾಸ ಇರುತ್ತೆ, ಬೆಳಗ್ಗೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡಬೇಕು, ಭಕ್ತಿ ಕಾರ್ಯಕ್ರಮ ನೋಡಬೇಕು ಅಂತಿರುತ್ತೆ, ನೋಡದೆ ಹೋದ್ರೆ ಮನಸ್ಸು ಸಮಾಧಾನ ಆಗಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಅದು ನೋಡುವಷ್ಟು ಕಾಲವಾದ್ರೂ ಮನಸ್ಸು ಶಾಂತವಾಗಿರುತ್ತದ? ಹಾಗೆ ಆ ಒಳ್ಳೆಯ ಘಟನೆಗಳಾಗುವಂತಹದ್ದು, ಒಳ್ಳೆಯ ವಿಷಯಗಳು ಕಿವಿಗೆ ಬೀಳುವಂತಹದ್ದು, ಆ ಘಟನೆಗಳ ಪುನರಾವರ್ತನೆ ಆಗ್ತಾ ಆಗ್ತಾ ಇದ್ರೆ ಸುಸಂಸ್ಕೃತವ ಹೆಚ್ಚಾಗ್ತಾ ಹೋಗ್ತದೆ ಮನಸ್ಸು. ಆದ್ದರಿಂದ ವಿವೇಕಾನಂದರ ಜೀವನ ಚರಿತ್ರೆಗಳನ್ನ 10 ಸಲ ಅಲ್ಲ 100 ಸಲ ಓದಿದ್ರು ಏನೂ ನಷ್ಟ ಇಲ್ಲ, ಯಾಕಂದ್ರೆ ಅದೊಂದು ವಿಶೇಷವಾದಂತಹ ಜೀವನ ಚರಿತ್ರೆ.

ಉಜ್ಜೀವನದ ಪ್ರಕೃತಿ. ಅದಕ್ಕೆ ಇನ್ನೊಂದು ಚೆನ್ನಾಗಿ ಹೇಳ್ತಾರೆ, ನದಿ ದಾಟಿ ಆ ಕಡೆ ಹೋಗ್ಬೇಕು, ನಾನು ನದಿ ದಾಟಿ ಹೋಗ್ಬೇಕಾದ್ರೆ ಏನ್ ಮಾಡ್ತೀನಿ, ನೀರಲ್ಲಿ ಹಾರ್ಕೋತೀನಿ. ನೀರಲ್ಲಿ ಹಾರ್ಕೊಳ್ಳಾರ್ದೆ ನದಿ ದಾಟೋಕ್ ಸಾಧ್ಯ ಇಲ್ಲ ನೋಡಿ ಹೇಗಿದೆ ಅದು. ನದಿ ದಾಟಬೇಕಾದ್ರೆ ನದಿಯಲ್ಲಿ ಹಾರ್ಬೇಕು, ನದಿ ಬಿಟ್ಟರೆ ಹೋಗಕ್ಕಾಗಲ್ಲ, ಅಂದ್ರೆ ನದಿಯಲ್ಲೇ ಹಾರ್ಕೋಬೇಕು. ಹಾರದ ಈಜೋ ಪ್ರಕೃತಿ ಪ್ರವೃತ್ತಿ ಅಂದ್ರೆ ಏನ್ ಹೇಳಿ, ಈಜೋ ಅದೇನ್ ಮಾಡ್ತೀವಿ ನಾವು, ಕೈಯಿಂದ ನೀರನ್ನ ಹಿಂದೆ ತಳ್ಳುತ್ತೀವಿ. ನೀರನ್ನ ಹಿಂದೆ ತಳ್ಳದಾಗ ನಾವು ಮುಂದೆ ಹೋಗ್ತೀವಿ. ಜೀವನದಲ್ಲಿ ಬರುವಂತಹ ಎಲ್ಲ ಕರ್ಮಗಳನ್ನ ತಗೊಂಡು ಹಿಂದೆ ತಳ್ಳುತ್ತಾ ಹೋಗ್ಬೇಕು, ಅಲ್ಲಿ ಉಳ್ಕೋಬಾರ್ದು, ಉಳ್ಕೊಂಡ್ರೆ ಮುಂದೆ ಹೋಗ್ತೀವಿ. ಹಿಂದೆ ತಳ್ಳಿದಾಗ ನಾವು ಮುಂದೆ ಹೋಗ್ತೀವಿ. ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಸಂಭ್ರಮದಿಂದ ಇದ್ದು ಅದನ್ನು ತಳ್ಳುತ್ತಾ ತಳ್ಳುತ್ತಾ ಮುಂದೆ ಹೋಗಿ ದಾಟ್ಕೊಂಡು ಹೋಗ್ಬೇಕು. ಪಕ್ಷಿ ಹಾರೋದು ಹಾಗೆ ಅಲ್ವಾ, ಆಕಾಶದಲ್ಲಿ ಹಾರೋದಾಗ್ಲಿ, ನೀರಲ್ಲಿ ಈಸೋದಾಗ್ಲಿ, ಇದ್ದಂತ ವಸ್ತುವನ್ನು ಹಿಂದೆ ತಳ್ಳಿ ಮುಂದೆ ಹೋಗುವಂತಹದ್ದು. ಜೀವನ ಇದ್ರೆ ಮಾತ್ರ ಉಜ್ಜೀವನ ಸಾಧ್ಯ, ಜೀವನ ಇಲ್ಲದೆ ಹೋದ್ರೆ ಉಜ್ಜೀವನ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಜೀವ ನದಿಯಲ್ಲಿದ್ದುಕೊಂಡು ಜೀವನದ ಸಂಭ್ರಮವನ್ನು ಹಿಡ್ಕೊಂಡು ಹೋಗ್ಬೇಕು ಅಂತ. ಜೀವನವನ್ನು ನಿರಾಕರಿಸುವ ನಿರಾಕರಿಸುವುದು ಉದ್ದೇಶ ಅಲ್ಲ, ಜೀವನವನ್ನು ಸಂಭ್ರಮದಿಂದ ಬದುಕಬೇಕು, ಉತ್ಸಾಹದಿಂದ ಶೌರ್ಯದಿಂದ ಸಮಾಜ ಮುಖಿಯಾಗಿ ಬದುಕಬೇಕಾದದ್ದು ಮೊದಲೇ ಕೆಲಸವು ಜೀವನದ ಕೆಲಸ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ವಿವೇಕಾನಂದರು ಬದುಕಿದ್ದು ಹೀಗೆ, ಸನ್ಯಾಸ ಆದರೂ ಕೂಡ ಕರ್ಮದಿಂದ ವಿಮುಖನಾಗಲಿಲ್ಲ. ಜೀವನದಲ್ಲಿ ಇರಬೇಕು, ಸಂಭ್ರಮದಿಂದ ಇರಬೇಕು, ಸಮಾಜ ಮುಖಿಯಾಗಿ ಕೆಲಸ ಮಾಡಬೇಕು. ಇದೇ ಶಾಶ್ವತ ಅಲ್ಲ ಅಂತೂ ತಿಳ್ಕೋಬೇಕು, ಅದು ಮುಖ್ಯ. ಇದೇ ಶಾಶ್ವತ ಅಲ್ಲ ಅಂತ ತಿಳ್ಕೊಂಡು ಹಿಂದೆ ತಳ್ಕೊಂಡು ಒಳಮುಖ ಮಾಡಿ ಒಂದು ಭದ್ರತೆಯಿಂದ ನಿತ್ಯತೆಯ ಬಗ್ಗೆ ಚಿಂತೆ ಮಾಡ್ತಾ ಹೋಗುವಂತಹದ್ದು ಎರಡನೇದು. ಈ ಎರಡೂ ದೃಷ್ಟಿಗಳು ವಿವೇಕಾನಂದರ ಜೀವನದಲ್ಲಿ ಹಾಸುಹೊಕ್ಕಾಗಿ ಬಂದದ್ದನ್ನು ಕಂಡಿದ್ದೇವೆ ನಾವು. ನಮಸ್ಕಾರ.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ, ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM. ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8:01. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು, ನಿಮ್ಮ ಆರ್ಜೆ ಸೈಫುಲ್ಲಕುತ್ತ. ತಪ್ಪು ಮಾಡುವುದಿಲ್ಲ, ಇತರರಿಗೂ ಬಿಡುವುದಿಲ್ಲ. ಚೊಚ್ಚಲ ಭಾಷಣದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಗುಡುಗಿದ ಸಿಎಂ ವಿಜಯ್. ಚುನಾವಣಾ ಭರವಸೆಗಳ ಈಡೇರಿಕೆಗೆ ಕಾಲಾವಕಾಶ ಕೋರಿದ ದಳಪತಿ. ಮುಖ್ಯಮಂತ್ರಿ ವಿಜಯ್ ಪ್ರಮಾಣ, ಸಹಸ್ರಾರು ಜನರ ಉಪಸ್ಥಿತಿಯಲ್ಲಿ ಅಧಿಕಾರ ಸ್ವೀಕರಿಸಿದ ಜನನಾಯಕನ್ ಎಂದಿದೆ ಒಂದು ಪ್ರಮುಖ ಸುದ್ದಿ. ತಮಿಳುನಾಡಿನ 13ನೇ ಮುಖ್ಯಮಂತ್ರಿಯಾಗಿ ಚೊಚ್ಚಲ ಭಾಷಣ ಮಾಡಿದ ವಿಜಯ್ ಅವರು ತಮಿಳುನಾಡಿನ ಜನತೆಗೆ ತಾನು ನೀಡಿರುವ ಎಲ್ಲಾ ಭರವಸೆಗಳನ್ನು ಹಂತ ಹಂತವಾಗಿ ಈಡೇರಿಸಲಿದ್ದು ಅದಕ್ಕಾಗಿ ತನಗೆ ತುಸು ಕಾಲಾವಕಾಶ ನೀಡಬೇಕೆಂದು ಕೋರಿದ್ದಾರೆ. ಚೆನ್ನೈನ ಜವಾಹರ್ಲಾಲ್ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ನೆರೆದ ಜನಸ್ತೋಮವನ್ನುದ್ದೇಶಿಸಿ ಮಾತನಾಡಿದ ಅವರು, ತಮಿಳುನಾಡು ಸುಮಾರು 10 ಲಕ್ಷ ಕೋಟಿ ರೂಪಾಯಿ ಬೃಹತ್ ಸಾಲದ ಹೊರೆಯನ್ನು ಎದುರಿಸ್ತಾ ಇದ್ದು ರಾಜ್ಯದ ಆರ್ಥಿಕ ಸ್ಥಿತಿಗತಿ ಕುರಿತು ಶ್ವೇತಪತ್ರವೊಂದನ್ನು ಹೊರಡಿಸುವುದಾಗಿ ತಿಳಿಸಿದರು. ತನ್ನ ಆಡಳಿತ ಪಾರದರ್ಶಕ ಮತ್ತು ಮುಕ್ತವಾಗಿರುವುದು ಎಂದವರು ಭರವಸೆ ನೀಡಿದರು. ನಾನು ಮೊದಲೇ ಹೇಳಿರುವಂತೆ ಜನತೆಯ 1 ಪೈಸೆಯನ್ನು ಕೂಡ ಮುಟ್ಟಲಾರೆ, ಅದರ ಅಗತ್ಯ ಕೂಡ ನನಗಿಲ್ಲ ಎಂಬುದು ನಿಮಗೆಲ್ಲ ಚೆನ್ನಾಗಿ ತಿಳಿದಿದೆ. ನಾನು ತಪ್ಪು ಮಾಡಲಾರೆ ಹಾಗೂ ನನ್ನ ಸಂಪುಟದ ಸಚಿವರು ಕೂಡ ತಪ್ಪೆಸಗಲು ಬಿಡಲಾರೆ. ನಾವು ಗೆದ್ದಿದ್ದೇವೆಂಬ ಕಾರಣಕ್ಕೆ ಯಾರಾದರೂ ಅಂತಹ ಕೆಲಸವನ್ನು ಮಾಡುವ ಯೋಚನೆ ಇಟ್ಟುಕೊಂಡಿದ್ದಲ್ಲಿ ದಯವಿಟ್ಟು ಅದನ್ನು ಮನಸ್ಸಿನಿಂದ ಹೊರಹಾಕಿ ಎಂದು ವಿಜಯ್ ಸ್ವಪಕ್ಷೀಯರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ವಿಜಯ್ ಅವರ ರಾಜೀನಾಮೆ ಪತ್ರವನ್ನು ಅವರ ಸಂಪುಟ ಸಹೋದ್ಯೋಗಿಗಳಾದ ಕೆಎ ಸಂಗುಟ್ಟನೈ ಹಾಗೂ ಪಿಎ ವೆಂಕಟರಮನ್ ಅವರು ತಮಿಳುನಾಡು ವಿಧಾನಸಭೆಯ ಪ್ರಧಾನ ಕಾರ್ಯದರ್ಶಿ ಕೆ ಶ್ರೀನಿವಾಸನ್ ಅವರಿಗೆ ರವಿವಾರ ಹಸ್ತಾಂತರಿಸಿದರು. ಇತ್ತೀಚೆಗೆ ನಡೆದ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಅವರು ಚೆನ್ನೈನ ಪೆರಂಬೂರು ಮತ್ತು ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಗಳಿಸಿದರು. ಕಾನೂನು ಪ್ರಕಾರ ಒಂದು ಕ್ಷೇತ್ರದ ಶಾಸಕತ್ವವನ್ನು ಮಾತ್ರ ಹೊಂದಿರಬೇಕಿರುವುದರಿಂದ ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇನ್ನು ತಮಿಳುನಾಡು ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ 9 ಮಂದಿ ನೂತನ ಸಚಿವರಾಗಿ ಪ್ರಮಾಣ ಕೂಡ ಸ್ವೀಕರಿಸಿದರು. ತಮಿಳುನಾಡು ರಾಜಕೀಯದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿರುವ ಟಿವಿಕೆ ನಾಯಕ ಸಿ ಜೋಸೆಫ್ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ರವಿವಾರ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಉಚಿತ ವಿದ್ಯುತ್ ಹಾಗೂ ಮಹಿಳಾ ರಕ್ಷಣಾ ಪಡೆ ಸ್ಥಾಪನೆ ಸೇರಿದಂತೆ 3 ಪ್ರಮುಖ ಕ್ರಮವನ್ನು ಅವರು ಘೋಷಿಸಿದ್ದಾರೆ. 200 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಪೂರೈಕೆ, ಪ್ರತಿ ಜಿಲ್ಲೆಯಲ್ಲೂ ಮಹಿಳಾ ರಕ್ಷಣಾ ಪಡೆ ಹಾಗೂ ಮಾದಕ ದ್ರವ್ಯ ನಿಗ್ರಹ ದಳದ ರಚನೆಗೆ ಅವರು ಅಂಕಿತ ಹಾಕಿದ್ದಾರೆ. ಸ್ವಚ್ಛ ಹಾಗೂ ಪಾರದರ್ಶಕ ಸರ್ಕಾರದ ಭರವಸೆಯನ್ನು ಅವರು ರಾಜ್ಯದ ಜನತೆಗೆ ನೀಡಿದ್ದಾರೆ. ದ್ವೈಮಾಸಿಕವಾಗಿ 500 ಯೂನಿಟ್ ತನಕ ವಿದ್ಯುತ್ ಬಳಸುವ ಕುಟುಂಬಗಳಿಗೆ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಒದಗಿಸುವುದಕ್ಕೆ ವಿಜಯ್ ಅನುಮೋದನೆ ನೀಡಿದ್ದಾರೆ. ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ಬೆನ್ನಲ್ಲೇ ರಾಜ್ಯದ ಪ್ರಮುಖ ಅಧಿಕಾರ ವಲಯವನ್ನು ಪುನರಾರಚಿಸಿದ್ದಾರೆ. ಐಎಎಸ್ ಅಧಿಕಾರಿಗಳಾದ ಡಾ ಪಿ ಸೆಂಥಿಲ್ ಕುಮಾರ್ ಹಾಗೂ ಜಿ ಲಕ್ಷ್ಮೀಪ್ರಿಯಾ ಅವರನ್ನು ಮುಖ್ಯಮಂತ್ರಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಘೋಷಿಸಿದ್ದಾರೆ. ಇನ್ನು ದೇಶಾದ್ಯಂತ ಪ್ರತಿ ವರ್ಷ ಸರಾಸರಿ 57,000 ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ದಾಖಲಾಗುತ್ತಿದ್ದು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗುತ್ತಿವೆ. ರಾಜ್ಯದಲ್ಲಿ 2022ರಲ್ಲಿ 1,977 ಪ್ರಕರಣ, 2023ರಲ್ಲಿ 1,923 ಪ್ರಕರಣ, 2024ರಲ್ಲಿ 2,016 ಪ್ರಕರಣಗಳು ದಾಖಲಾಗಿರುವುದು ಬೆಳಕಿಗೆ ಬಂದಿದೆ. 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ 104.7 ಲಕ್ಷ ಪರಿಶಿಷ್ಟ ಜಾತಿ ಸಂಖ್ಯೆ ಇದೆ. ಇದಕ್ಕೆ ಅನುಗುಣವಾಗಿ 2024ರ ಅಪರಾಧ ದರ ಶೇಕಡಾ 19.2% ಆಗಿದೆ. ಅಂದರೆ ಪ್ರತಿ 1 ಲಕ್ಷ ಜನಸಂಖ್ಯೆಗೆ ಅಂದಾಜು 19 ಪ್ರಕರಣಗಳು ವರದಿಯಾಗ್ತಾ ಇರುವುದು ರಾಷ್ಟೀಯ ಅಪರಾಧ ದಾಖಲೆಯ ಬ್ಯೂರೋ 2024ನೇ ಸಾಲಿನ ವರದಿಯಿಂದ ತಿಳಿದುಬಂದಿದೆ. 2024ರಲ್ಲಿ ದಾಖಲಾದ ಒಟ್ಟು ಪರಿಶಿಷ್ಟ ಜಾತಿಗಳ ಮೇಲಿನ ದೌರ್ಜನ್ಯ ಪ್ರಕರಣದ ಪೈಕಿ ಶೇಕಡಾ 83.6% ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯು ನ್ಯಾಯಾಲಯಕ್ಕೆ ಚಾರ್ಜ್ಶೀಟ್ ಕೂಡ ಸಲ್ಲಿಸಿದೆ. ಉತ್ತರ ಭಾರತದ ರಾಜ್ಯಗಳಾದ ಅಸ್ಸಾಂ, ಹರಿಯಾಣ, ಉತ್ತರ ಪ್ರದೇಶಕ್ಕೆ ಹೋಲಿಸಿದರೆ ಕರ್ನಾಟಕದಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆಯ ಪ್ರಮಾಣ ಉತ್ತಮ ಸ್ಥಿತಿಯಲ್ಲಿದೆ. ಆದರೆ 2023ರಕ್ಕೆ ಹೋಲಿಸಿದರೆ 2024ರಲ್ಲಿ ದೌರ್ಜನ್ಯ ಪ್ರಕರಣದ ಸಂಖ್ಯೆ ಮತ್ತೆ ಏರಿಕೆಯಾಗಿರುವುದು ಕಳವಳಕಾರಿ ಅಂಶವಾಗಿದೆ. ಇನ್ನು ಅಸ್ಸಾಂ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯ ದಾಖಲಿಸಿದ ನಂತರ ರವಿವಾರ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅವರು ಸತತ ಎರಡನೇ ಬಾರಿಗೆ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಇದರೊಂದಿಗೆ ಅವರು ಅಸ್ಸಾಂ ಮುಖ್ಯಮಂತ್ರಿಯಾಗಿ ಎರಡನೇ ಅವಧಿಗೆ ಅಧಿಕಾರ ವಹಿಸಿಕೊಳ್ಳುವುದು ಖಚಿತವಾಗಿದೆ. ಮೇ 12ರಂದು ಶರ್ಮಾ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು ಅವರ ಜೊತೆಗೆ ನೂತನ ಸಚಿವ ಸಂಪುಟದ ಸದಸ್ಯರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇನ್ನು ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪೆಟ್ರೋಲಿಯಂ ಉತ್ಪನ್ನಗಳನ್ನು ವಿವೇಚನೆಯಿಂದ ಬಳಸುವಂತೆ ರವಿವಾರ ದೇಶದ ಜನತೆಯನ್ನು ಆಗ್ರಹಿಸಿದ್ದಾರೆ. ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿಗಳ ಅಭಿವೃದ್ದಿ ಯೋಜನೆಯನ್ನು ಉದ್ಘಾಟಿಸಿದ ನಂತರ ಹೈದರಾಬಾದ್ನಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ ಅವರು, ಭಾರತವು ಹೆಚ್ಚಿನ ಪ್ರಮಾಣದಲ್ಲಿ ಇಂಧನವನ್ನು ಆಮದು ಮಾಡಿಕೊಳ್ಳುತ್ತಿರುವುದರಿಂದ ಅದರ ಬಳಕೆಯಲ್ಲಿ ಸಂಯಮದ ಅಗತ್ಯವನ್ನು ಒತ್ತಿ ಹೇಳಿದರು. ದೇಶದ ವಿದೇಶಿ ವಿನಿಮಯವನ್ನು ಉಳಿಸಲು 1 ವರ್ಷದವರೆಗೆ ಚಿನ್ನ ಖರೀದಿಯನ್ನು ನಿಲ್ಲಿಸುವಂತೆ ಜನತೆಗೆ ಕರೆ ನೀಡಿದ್ದಾರೆ. ಅಮೆರಿಕ ಇರಾನ್ ಯುದ್ದದಿಂದಾಗಿ ಭಾರತ ಇಂಧನ ಬಿಕ್ಕಟ್ಟನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಮೋದಿಯವರ ಹೇಳಿಕೆಗಳು ಹೊರಬಿದ್ದಿವೆ. ಇಂದು ಪೆಟ್ರೋಲ್, ಅನಿಲ, ಡೀಸೆಲ್ ಅಂತಹ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಅತ್ಯಂತ ಸಂಯಮದಿಂದ ಬಳಸುವುದು ಸಹ ಸಮಯದ ಅಗತ್ಯವಾಗಿದೆ. ನಾವು ಆಮದಿತ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಅಗತ್ಯವಿದ್ದಷ್ಟೇ ಬಳಸಬೇಕು. ಇದು ವಿದೇಶಿ ವಿನಿಮಯವನ್ನು ಉಳಿಸುವುದು ಮಾತ್ರವಲ್ಲ, ಯುದ್ದದ ಪ್ರತಿಕೂಲ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಎಂದು ಮೋದಿ ಅವರು ಹೇಳಿದರು. ಇನ್ನು ಮಾರಣಾಂತಿಕ ಹ್ಯಾಂಟವೈರಸ್ ಹರಡಿರುವ ಪ್ರವಾಸಿ ಹಡಗಿನಲ್ಲಿರುವ ಎಲ್ಲ ಪ್ರಯಾಣಿಕರನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಅಪಾಯದ ಸಂಪರ್ಕಗಳು ಎಂದು ಪರಿಗಣಿಸಲಾಗಿದೆ ಎಂದು ಯುರೋಪ್ನ ಸಾರ್ವಜನಿಕ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಎಂವಿ ಹೋಂಡಿಯಸ್ ಹಡಗು ರವಿವಾರ ಸ್ಪೇನ್ನ ಬಳಿಯ ದ್ವೀಪದ ಬಳಿ ಲಂಗರು ಹಾಕಿದೆ. ಐರೋಪ್ಯ ರೋಗ ತಡೆ ಮತ್ತು ನಿಯಂತ್ರಣ ಕೇಂದ್ರ ರವಿವಾರ ಹೊರಡಿಸಿರುವ ತುರ್ತು ವೈಜ್ಞಾನಿಕ ಸಲಹೆಯಲ್ಲಿ ಸೋಂಕಿನ ಯಾವುದೇ ಲಕ್ಷಣಗಳಿಲ್ಲದ ಪ್ರಯಾಣಿಕರನ್ನು ಸಾಮಾನ್ಯ ವಾಣಿಜ್ಯ ವಿಮಾನಗಳ ಬದಲಿಗೆ ಅವರ ದೇಶಗಳು ವಿಶೇಷವಾಗಿ ವ್ಯವಸ್ಥೆಗೊಳಿಸಿದ ಸಾರಿಗೆಯ ಮೂಲಕ ಸ್ವಯಂ ಕ್ವಾರಂಟೈನ್ಗಾಗಿ ಸ್ವದೇಶಕ್ಕೆ ಮರಳಿ ಕಳುಹಿಸಲಾಗುವುದು ಎಂದು ತಿಳಿಸಿದೆ. ಇನ್ನು ಅಮೆರಿಕ ಇರಾನ್ ಯುದ್ದದಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಸೃಷ್ಟಿಯಾಗಿರುವ ತೈಲ ಬಿಕ್ಕಟ್ಟಿನ ಪರಿಣಾಮವಾಗಿ ದಿನಬಳಕೆ ವಸ್ತುಗಳ ಬೆಲೆ ಹೆಚ್ಚಾಗಿದ್ದರ ಬೆನ್ನಲ್ಲೇ ಅವುಗಳ ದರ ಮತ್ತೊಮ್ಮೆ ಏರಿಕೆಯಾಗುವ ಸಾಧ್ಯತೆಗಳು ಕೂಡ ಇದೆ. ದೈನಂದಿನ ಬಳಕೆಯ ವಸ್ತುಗಳನ್ನು ತಯಾರಿಸುವ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಕಂಪನಿಗಳು ಈ ನಿಟ್ಟಿನಲ್ಲಿ ಆಲೋಚಿಸಿದ್ದು ಶೀಘ್ರವೇ ಬೆಲೆ ಏರಿಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದೆ. ಇತ್ತೀಚೆಗಷ್ಟೇ ದಿನಬಳಕೆ ವಸ್ತುಗಳ ಬೆಲೆ ಶೇಕಡ 3-5 ಹೆಚ್ಚಳವಾಗಿತ್ತು. ಈಗ ಅದೇ ಪ್ರಮಾಣದಲ್ಲಿ ಸೋಪು, ಡಿಟರ್ಜೆಂಟ್, ಬಿಸ್ಕೆಟ್, ಪ್ಯಾಕ್ ಮಾಡಲಾದ ಆಹಾರಗಳು, ಪೇಯ ಇತ್ಯಾದಿಗಳ ಬೆಲೆ ಏರಲಿದೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದಾಗಿ ಸೋಫಾ, ಮನೆ ಇಂಟೀರಿಯರ್ಸ್ ಕಚ್ಚಾ ವಸ್ತುಗಳು ಹಾಗೂ ಅವುಗಳ ಸರಬರಾಜು ಬೆಲೆ ಗಗನಕ್ಕೇರಿದೆ. ಕಚ್ಚಾ ವಸ್ತುಗಳ ಪ್ಯಾಕೇಜಿಂಗ್ ಬೆಲೆಯಲ್ಲೂ ಶೇಕಡ 70 ಏರಿಕೆಯಾಗಿದೆ. ಪೀಠೋಪಕರಣಗಳ ಪಾಲಿಷಿಂಗ್ ಸಾಮಗ್ರಿಗಳ ಬೆಲೆಯಲ್ಲಿ ಶೇಕಡ 25, ಸೋಫಾ, ಹಾಸಿಗೆ ಮತ್ತಿತರ ವಸ್ತುಗಳಲ್ಲಿ ಬಳಸುವ ಫೋಮ್ ಬೆಲೆಯಲ್ಲಿ ಶೇಕಡ 45 ಹೆಚ್ಚಾಗಿದೆ. ಇದರೆಲ್ಲದರ ಪರಿಣಾಮ ಸೋಫಾ, ಪೀಠೋಪಕರಣಗಳು, ಮನೆಗಳ ಇಂಟೀರಿಯರ್ಸ್ ಬೆಲೆಯಲ್ಲಿ ಶೇಕಡ 15-25 ಏರಿಕೆಯಾಗುವ ಸಾಧ್ಯತೆಗಳು ಕೂಡ ಇದೆ. ಇದಲ್ಲದೆ ಭಾರತೀಯ ಪ್ಲೈವುಡ್ ಉದ್ಯಮ ಮಧ್ಯಪ್ರಾಚ್ಯದಿಂದ ಬರುವ ಮೆಥನಾಲ್, ರೆನ್ಸಿಸ್, ಫಾರ್ಮಾಲಿಟೆಹೈಡ್ ಮಾದರಿಯ ಅಂಟು ದ್ರವಗಳ ಮೇಲೆ ಅವಲಂಬಿತವಾಗಿದ್ದು ಅವುಗಳ ಸಾಗಾಟಕ್ಕೆ ಹಾಗೂ ಮೂಲ ಬೆಲೆಯಲ್ಲೂ ಏರಿಕೆಯಾಗಲಿದೆ. ಇನ್ನು ಶ್ವಾಸಕೋಶ ಸೋಂಕಿನಿಂದ ಬಳಲುತ್ತಿದ್ದ ರಾಜ್ಯ ಸರ್ಕಾರದ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ರವಿವಾರ ಬೆಳಗಿನ ಜಾವ 3:15 ಎಲೆಕ್ಟ್ರಾನಿಕ್ ಸಿಟಿಯ ಕೃಷ್ಣ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರು ಹಿರಿಯೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಮತ್ತು ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ರಾಜ್ಯದಲ್ಲಿ ಮೇ 10-12 ಶೋಕಾಚರಣೆ ನಡೆಯಲಿದೆ. ಮಂಡಿ ಚಿಪ್ಪು ಶಸ್ತ್ರಚಿಕಿತ್ಸೆಗಾಗಿ ಯಶವಂತಪುರದ ಖಾಸಗಿ ಆಸ್ಪತ್ರೆಗೆ ತಿಂಗಳ ಹಿಂದೆ ದಾಖಲಾಗಿದ್ದ ಡಿ ಸುಧಾಕರ್ ಅವರಿಗೆ ಶ್ವಾಸಕೋಶದ ಸೋಂಕು ತಗುಲಿತು. ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ಮೇ 11 ಬೆಳಗ್ಗೆ 11 ನಿಗದಿಯಾಗಿದ್ದ ಬಾಗಲಕೋಟೆಯ ನೂತನ ಶಾಸಕ ಉಮೇಶ್ ಮೇಟಿ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ನೂತನ ಶಾಸಕ ಸಮರ್ಥ ಶಾಮನೂರ್ ಅವರು ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಇನ್ನು ಕಳೆದ 3 ಪ್ರಥಮ ಭಾಷೆ ಅದರಲ್ಲೂ ಕನ್ನಡದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಅನುತೀರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಪ್ರಥಮ ಭಾಷೆಗೆ ನಿಗದಿಯಾಗಿರುವ ಗರಿಷ್ಠ ಅಂಕವನ್ನು 125-100 ಇಳಿಸಬೇಕು ಎಂಬ ಆಗ್ರಹ ಶೈಕ್ಷಣಿಕ ವಲಯದಿಂದ ಕೇಳಿಬರುತ್ತಿದೆ. ಆದರೆ ಇದಕ್ಕೆ ಸಾಹಿತಿ ಚಿಂತಕರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿರುವುದು ಸರ್ಕಾರವನ್ನು ಸಂದಿಗ್ಧತೆಗೆ ಸಿಲುಕಿಸಿದೆ. ಇನ್ನು ಮುಂದಿನ ವರ್ಷದ ಒಳಗಡೆ ರಾಜ್ಯದ ಎಲ್ಲಾ ಶಾಲೆಯಲ್ಲಿ ದ್ವಿಭಾಷೆ ನೀತಿಯನ್ನು ಜಾರಿಗೆ ತರಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರಕಟಿಸಿದ್ದಾರೆ. ರವಿವಾರ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ಆರಂಭಿಸುವುದಾಗಿ ಘೋಷಿಸಿದಾಗ ನನ್ನನ್ನು ಕನ್ನಡ ವಿರೋಧಿ ಎಂದು ಟೀಕಿಸಿದರು. ಅದಕ್ಕೆ ತಲೆಕೆಡಿಸಿಕೊಳ್ಳಲಿಲ್ಲ. ನಾನು ಕನ್ನಡಕ್ಕೆ ಪ್ರಥಮ ಆದ್ಯತೆ ನೀಡುತ್ತಿದ್ದು ಅದರ ಜೊತೆಗೆ ಇಂಗ್ಲಿಷ್ ಕಲಿಕೆಯೂ ಅಗತ್ಯ ಎಂದರು. ಈ ಬಾರಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಪರೀಕ್ಷೆಯಲ್ಲಿ ನಕಲು ಮಾಡಲು ಅವಕಾಶವಿಲ್ಲ. ನಕಲು ಮಾಡಿ ತೇರ್ಗಡೆ ಆದವರು ಜೀವನದಲ್ಲಿ ಮುಂದೆ ಬರಲು ಆಗುವುದಿಲ್ಲ. ಬುದ್ಧಿವಂತರಾಗಲು ಶಿಕ್ಷಣ ಅಗತ್ಯ. ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುತ್ತೇವೆ, ಅದನ್ನು ಶಿಕ್ಷಣದ ಮೂಲಕ ಕಾರ್ಯರೂಪಕ್ಕೆ ತರುತ್ತೇವೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಇನ್ನು ರಾಜ್ಯದಲ್ಲಿ ನೂತನ ರಾಷ್ಟೀಯ ಶಿಕ್ಷಣ ನೀತಿಯನ್ನು ತಿರಸ್ಕೃತಗೊಳಿಸಲಾಗಿದೆ ಎಂದು ಹೇಳಿದರು. ಇಂದಿಗೂ ಶಾಲಾ ಶಿಕ್ಷಣದಲ್ಲಿ ಆ ಶಿಕ್ಷಣ ನೀತಿಯ ಶಿಫಾರಸುಗಳು ಇವೆ. ಈ ತಿರಸ್ಕೃತ ಅಧಿಕೃತವಾಗಿಲ್ಲ ಮತ್ತು ಆ ಬಗ್ಗೆ ನೋಟಿಫಿಕೇಶನ್ ಕೂಡ ಆಗಿಲ್ಲ. ಹಾಗಾಗಿ ಇನ್ನು ಉಳಿದಿರುವ ಸಮಯದಲ್ಲಿ ನೂತನ ರಾಜ್ಯ ಶಿಕ್ಷಣ ನೀತಿ ಜಾರಿಗೆ ತರಲು ಸಾಧ್ಯವೇ ಇಲ್ಲ ಎಂದು ಸಮಾನ ಶಿಕ್ಷಣ ಹೋರಾಟಗಾರ ಶ್ರೀ ಬಿ ಶ್ರೀಪಾದ್ ಭಟ್ ಅವರು ಹೇಳಿದ್ದಾರೆ. ಭಾರತ ಜ್ಞಾನ ವಿಜ್ಞಾನ ಸಮಿತಿ ಉಡುಪಿ ಜಿಲ್ಲೆ ಇದರ ವತಿಯಿಂದ ಉಡುಪಿ ಎನ್ಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಹಮ್ಮಿಕೊಳ್ಳಲಾದ ಪ್ರೊಫೆಸರ್ ಮಾಧವ ಗಾಡ್ಗೀಲ್ ನೆನಪಿನ ಪರಿಸರ ಮತ್ತು ಶಿಕ್ಷಣ ಸಮ್ಮೇಳನದ ರವಿವಾರದ ಅಧಿವೇಶನದಲ್ಲಿ ಶಾಲಾ ಶಿಕ್ಷಣದ ಸದ್ಯದ ಬಿಕ್ಕಟ್ಟುಗಳು ವಿಚಾರದ ಕುರಿತು ಅವರು ಮಾತನಾಡುತ್ತಿದ್ದರು. 2028ರಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೆಯಲಿದೆ. ಆದರೆ ಇಲ್ಲೊಂದು ಶಿಕ್ಷಣ ನೀತಿಯೇ ಇಲ್ಲ, ಅತ್ತ ನೂತನ ಶಿಕ್ಷಣ ನೀತಿಯೂ ಕೂಡ ಇಲ್ಲ, ಇತ್ತ ರಾಜ್ಯ ಶಿಕ್ಷಣ ನೀತಿಯೂ ಇಲ್ಲದಂತೆ ಆಗಿದೆ. ರಾಜ್ಯ ಶಿಕ್ಷಣ ನೀತಿ ಸಂಬಂಧ ರಚಿಸಲಾದ ಸಚಿವ ಸಂಪುಟದ ಉಪಸಮಿತಿಯಲ್ಲಿ ಶಿಕ್ಷಣದ ಭಾಗಿದಾರರಾದ ಶಿಕ್ಷಕರು, ಪೋಷಕರು, ವಿದ್ಯಾಸಂಸ್ಥೆಯವರು ಇಲ್ಲ. ಈ ಎಲ್ಲ ಪ್ರಕ್ರಿಯೆ ಮುಗಿಯುವ ಹೊತ್ತಿಗೆ ಚುನಾವಣೆ ಬರಲಿದೆ. ಮುಂದಿನ ಚುನಾವಣೆಯಲ್ಲಿ ಸರ್ಕಾರ ಬದಲಾಗಿ ಅವರು ನೂತನ ರಾಷ್ಟೀಯ ಶಿಕ್ಷಣ ನೀತಿ ಜಾರಿಗೆ ತಂದರೆ ಮಕ್ಕಳ ಭವಿಷ್ಯ ಹಾಳಾಗುತ್ತದೆ ಎಂದು ಹೇಳಿದರು. ಕೆಲವು ದಿನಗಳಿಂದ ಬಿಸಿಲಿನ ಪ್ರಖರತೆಯಿಂದಾಗಿ ಬಿಸಿಯಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ ಮಳೆಯಿಂದಾಗಿ ತಂಪಾಗ್ತಾ ಇದೆ. ಶನಿವಾರ ರಾತ್ರಿ 2 ಬಾರಿ ಸಾಧಾರಣ ಮಳೆ ಸುರಿದಿದೆ. ಇದರಿಂದಾಗಿ ಬಿಸಿಲಿನ ಬೇಗೆ ಕಡಿಮೆಯಾಗಿದೆ. ಜಿಲ್ಲೆಯ ಹಲವೆಡೆ ಮಳೆಯಾದ ಬಗ್ಗೆ ವರದಿಯಾಗಿದೆ. ಕೆಲವು ಪ್ರದೇಶದಲ್ಲಿ ಸತತ 2ನೇ ದಿನವೂ ರಾತ್ರಿ ಹೊತ್ತು ಮಳೆ ಸುರಿದಿದೆ. ರವಿವಾರ ನಗರದಲ್ಲಿ ಮೋಡ ಕವಿದ ವಾತಾವರಣ ಇತ್ತು. ಜಿಲ್ಲೆಯ ಹಲವೆಡೆ ಆಗಾಗ ಮಳೆಯಾಗುತ್ತಿದ್ದರೂ ಮಂಗಳೂರಿನಲ್ಲಿ ಮಳೆಯಾಗದಿರುವುದು ಕಡಿಮೆ. ಮೇ ಆರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಾಗುತ್ತದೆ, ಆದರೆ ಈ ವರ್ಷ ಕಡಿಮೆಯಾಗಿದೆ. ಕಳೆದ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿತ್ತು. ಈ ಬಾರಿ ಪೂರ್ವ ಮುಂಗಾರು ಅವಧಿಯಲ್ಲಿ ಮಂಗಳೂರಿನಲ್ಲಿ 3 ಬಾರಿ ಮಳೆಯಾಗಿತ್ತು ಅಷ್ಟೇ. ಅದು ಬಿಟ್ಟರೆ ದೊಡ್ಡ ಮಳೆ ಕಂಡುಬರಲಿಲ್ಲ. ಕರಾವಳಿಯ ಇತರ ಜಿಲ್ಲೆಗೆ ಹೋಲಿಸಿದರೆ ಇದು ಕಡಿಮೆ. ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಆಗಾಗ ಮಳೆಯಾಗುತ್ತಿದ್ದು ಸತ್ಯ. ಶೇಕಡ 53ರಷ್ಟು ಮಳೆಯ ಕೊರತೆ ಇದೆ. ಇನ್ನು ಬಿಸಿಲ ಬೇಗೆಯಿಂದಾಗಿ ಒಂದೆಡೆ ವಾತಾವರಣ ಬಿಸಿಯಾಗುತ್ತಿದ್ದರೆ ಇನ್ನೊಂದೆಡೆ ಕುಡಿಯುವ ನೀರಿನ ಸಮಸ್ಯೆ ಕಂಡುಬರುತ್ತಿದೆ. ಉಳ್ಳಾಲ, ವಿಟ್ಲ, ಮುಲ್ಕಿ ಮತ್ತಿತರ ಗ್ರಾಮೀಣ ಪ್ರದೇಶದಲ್ಲಿ ಹಿಂದಿನಂತೆ ನೀರಿನ ಅಭಾವ ತೀವ್ರಗೊಂಡಿದೆ. ಉಳ್ಳಾಲ 2 ಗ್ರಾಮ ಪಂಚಾಯತ್ ಮತ್ತು ಮುಲಿಕೇಲೆ ಟ್ರ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ. ಕೆರೆಬಾವಿ ಬೋರ್ವೆಲ್ಗಳು ಬತ್ತಿ ಹೋಗುತ್ತಿರುವ ಕಾರಣದಿಂದಾಗಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ನೀರು ಇಲ್ಲದೆ ಅಡಿಕೆ ಬಾಳೆ ಗಿಡಗಳು ಒಣಗುತ್ತಿವೆ. ಕೇಳುಗರೆ, ಇದೇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗರೆ, ಇದುವರೆಗೆ ಮಾತಿನ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನ ಇದೀಗ ಕೇಳೋಣ. ಕೇಳುಗರೆ, ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿ ಬರುತ್ತೆ. 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಓವಿಯೋ ವರ್ಷ ತರಬೇತಿ, ಹಾಗೆಯೇ 9:00 ಬ್ಯಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮ, 10:00 ಜನಧನಿ ನೇರ ಪ್ರಸಾರದ ಕಾರ್ಯಕ್ರಮ ಮೂಡಿಬರುತ್ತೆ. 11:00 ಯಕ್ಷಗಾನ ಗಿರಿಜಾ ಕಲ್ಯಾಣ ಭಾಗ 3, 11:30 ತುಳು ಕಾರ್ಯಕ್ರಮದಲ್ಲಿ ಮುಗ್ಗ ಪುಂಚ ನಾಟಕ ಭಾಗ 3, 12:00 ತುಳು ಹಾಡುಗಳು, 12:30 ಬಾವಲಹರಿ, 1:00 ಜನಪದ ಹಾಡುಗಳು, ಹಾಗೆಯೇ 3:00 ಒಲವಿನ ಹಾಡು ಎಸ್ಎಂಎಸ್ ಆಧಾರಿತ ಕಾರ್ಯಕ್ರಮ, 4:00 ವಾಯ್ಸ್ ಆಫ್ ಮಂಜುಳ ವರ್ಕ್ಷಗಳು, 5:00 ಡಾಕ್ಟರ್ ಗುರುರಾಜ ಕರ್ಜಗಿ ಕಾರ್ಯಕ್ರಮ ಪ್ರಸಾರ, ರಾತ್ರಿ 7:00 ತುಳು ಕಾರ್ಯಕ್ರಮ, ರಾತ್ರಿ 8:00 ಯಕ್ಷಗಾನ ಮರುಪ್ರಸಾರ, ರಾತ್ರಿ 8:30 ಎಂದು ಮರೆಯದ ಹಾಡುಗಳು ಪ್ರಸಾರ. ಕೇಳುಗರೆ, ಇದಿಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ. ಆತ್ಮೀಯರ, ಈ ದಿನದ ಸಂಚಿಕೆಯಲ್ಲಿ ಹೈ ಬಿಪಿ, ಅಧಿಕ ರಕ್ತದ ಒತ್ತಡ, ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೋಡೋಣ. ಈ ಸಮಸ್ಯೆ ಕಾರಣ, ಲಕ್ಷಣ ಹಾಗೂ ಪರಿಹಾರ ಇವೆಲ್ಲವನ್ನು ನೋಡೋಣ. ಆತ್ಮೀಯರೆ, ಲೋ ಬಿಪಿ ಬರಬೇಕು, ಹೈ ಬಿಪಿ ಬರಬೇಕು ಅಂತ ಹೇಳಿದ್ರೆ ಕಾರಣ ಅಂತ ಹೇಳಿದ್ರೆ ಅಧಿಕ ರಕ್ತದ ಒತ್ತಡಕ್ಕೆ ಕಾರಣನೇ ಮಾನಸಿಕ ಒತ್ತಡಗಳು, ದೈಹಿಕ ಒತ್ತಡಗಳು. ದೈಹಿಕ ಒತ್ತಡಗಳು ಸೃಷ್ಟಿಯಾಗೋದು ಹೇಗೆ, ಮಾನಸಿಕ ಒತ್ತಡಗಳು ಸೃಷ್ಟಿಯಾಗೋದು ಹೇಗೆ? ದೈಹಿಕ ಒತ್ತಡಗಳು ಸೃಷ್ಟಿಯಾಗೋದು ಆಹಾರದಿಂದ, ಮಾನಸಿಕ ಒತ್ತಡಗಳು ಸೃಷ್ಟಿಯಾಗೋದು ಆಲೋಚನೆಯಿಂದ. ಆಹಾರ ಮತ್ತು ಆಲೋಚನೆಗಳು ಯಾರ ಜೀವನದಲ್ಲಿ ಶುದ್ಧವಾಗಿರ್ತವೆ ಅವರ ಜೀವನದಲ್ಲಿ ಅಧಿಕ ರಕ್ತದ ಒತ್ತಡ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆಲೋಚನೆಗಳೆಷ್ಟು ಹಾಳಾಗಿದ್ದಾವೆ ಅಂದ್ರೆ, ಬರೀ ನಿಂದೆ ಮಾಡೋದು, ಬರೀ ಸಿಟ್ಟು ಮಾಡ್ಕೊಳ್ಳೋದು, ಬರೀ ಟೆನ್ಷನ್ ಮಾಡ್ಕೊಳ್ಳೋದು, ಇದೇ ಜೀವನಕ್ಕೆ ಇದೇ ಪರಿಪಾಠ ಆಗಿಬಿಟ್ಟಿದೆ, ಇದೇ ತುಂಬಿಕೊಂಡ್ಬಿಟ್ಟಿದೆ ಜೀವನದಲ್ಲಿ, ಇದೇ ಮನಸ್ಸಿನಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಹಾಗಾಗಿ ಆ ಮಾನಸಿಕ ಒತ್ತಡಗಳು ಶರೀರದ ನರ್ವಸ್ ಸಿಸ್ಟಮ್ ಮೇಲೆ, ಹೃದಯದ ಮೇಲೆ, ಮೆದುಳಿನ ಮೇಲೆ, ಕಿಡ್ನಿ ಮೇಲೆ, ಲಿವರಿನ ಮೇಲೆ, ಕರುಳುಗಳ ಮೇಲೆ, ಜಠರದ ಮೇಲೆ ತುಂಬಾ ಕೆಟ್ಟ ಪ್ರಭಾವವನ್ನ ಬೀರಿ ಒತ್ತಡವನ್ನ ಹೆಚ್ಚಿಗೆ ಮಾಡಿ ಆ ಒತ್ತಡದಿಂದ ಶರೀರದಲ್ಲಿ ರಕ್ತದ ವೇಗ ವೃದ್ಧಿಯಾಗಿ ಅಧಿಕ ರಕ್ತದ ಒತ್ತಡ ಸೃಷ್ಟಿಯಾಗುತ್ತೆ. ಇದು ಸಂಪೂರ್ಣವಾಗಿರತಕ್ಕಂತ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕವಾಗಿರತಕ್ಕಂತ ಕಾರಣ ಅಂತ ಹೇಳಬಹುದು. ಹಾಗೇನೆ ಆರೋಗ್ಯದಲ್ಲಿ ಈ ಒಂದು ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಹೆಚ್ಚಾಗಲಿಕ್ಕೆ ಆಹಾರದಲ್ಲಿ ಯಾವ ಕಾರಣಗಳು ಅಂತ ಹೇಳಿದ್ರೆ, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಆಮೇಲೆ ಮಾಂಸಾಹಾರ, ಬೇಕರಿ ಪದಾರ್ಥಗಳು, ಆಮೇಲೆ ಚಹಾ, ಕಾಫಿ, ದುಶ್ಚಟಗಳು, ಬೀಡಿ, ಸಿಗರೇಟ್, ಗುಟ್ಕ, ತಂಬಾಕು, ಸರಾಯಿ, ಇವೆಲ್ಲ ಕೆಟ್ಟ ಆಹಾರದಿಂದ ದೈಹಿಕ ಒತ್ತಡ ಹೆಚ್ಚಾಗಿ ಇದು ಪ್ರಧಾನವಾಗಿರತಕ್ಕಂತ ಕಾರಣ ಅಧಿಕ ರಕ್ತದ ಒತ್ತಡದ ಸಮಸ್ಯೆಗೆ. ಅಧಿಕ ರಕ್ತದ ಒತ್ತಡ ಹೇಗೆ ಸಂಭವಿಸುತ್ತೆ ಅಂತಕ್ಕಂತ ಪ್ಯಾಥೋಫಿಜಿಯಾಲಜಿನ ರೋಗಶಾಸ್ತ್ರವನ್ನು ನಾವು ನೋಡೋದಾದ್ರೆ, ಶರೀರದಲ್ಲಿ ಕೊಬ್ಬು ಸಂಗ್ರಹಣೆ ಆಗುತ್ತೆ ನರನಾಡಿಗಳಲ್ಲಿ. ಆ ಕೊಬ್ಬು ಸಂಗ್ರಹಣೆ ಆದಾಗ ಜಾಗ ಚಿಕ್ಕದಾಗತ್ತೆ ರಕ್ತ ಸಂಚಾರಕ್ಕೆ. ಎಲ್ಲಿ ಜಾಗ ಚಿಕ್ಕದಾಗತ್ತೆ ಅಲ್ಲಿ ಏನಾಗುತ್ತೆ, ವೇಗ ಜಾಸ್ತಿ ಆಗುತ್ತೆ. ಈಗ ಒಂದು ಪೈಪ್ ಅನ್ನ ಮುಂದೆ ಹಿಸುಕಿದಾಗ ನೀರು ಜೋರಾಗಿ ಸಿಡಿತದೆ ನೋಡ್ರಿ, ಎಲ್ಲಿ ಜಾಗ ಚಿಕ್ಕದಾಯ್ತು ಸ್ಪೀಡ್ ಜಾಸ್ತಿ ಆಯ್ತು. ಹಾಗೇನೆ ನಮ್ಮ ನರ್ವಸ್ ಸಿಸ್ಟಮ್ ನ ಡಯಾಮೀಟರ್ಗಳು ಕಡಿಮೆ ಆಗ್ತಾ ಬಂದಂಗೆ, ಕೊಬ್ಬಿನಿಂದ ಅದು ತುಂಬಿಕೊಳ್ತಾ ಬಂದಂಗೆ ಜಾಗ ಚಿಕ್ಕದಾಗಿ ಅಲ್ಲಿ ರಕ್ತ ಸಂಚಾರ ವೇಗವಾಗುತ್ತೆ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಮಾನಸಿಕ ಒತ್ತಡಗಳು, ದೈಹಿಕ ಒತ್ತಡ. ದೈಹಿಕ ಒತ್ತಡಕ್ಕೆ ಕಾರಣಗಳನ್ನು ಹೇಳದೆ, ಮಾನಸಿಕ ಒತ್ತಡಕ್ಕೆ ಕಾರಣವನ್ನು ಹೇಳದೆ, ರೋಗಶಾಸ್ತ್ರವನ್ನು ಕೂಡ ಹೇಳದೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ದೈಹಿಕ ಒತ್ತಡಗಳನ್ನು ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆಹಾರ ಶುದ್ಧವಾಗಿ ಸೇವನೆ ಮಾಡಬೇಕು, ಹಣ್ಣು ತರಕಾರಿ ಸೊಪ್ಪು ಇವನ್ನ ಸೇವನೆ ಮಾಡಬೇಕು. ಮಾನಸಿಕ ಒತ್ತಡಗಳನ್ನ ಸರಿ ಮಾಡ್ಕೊಳ್ಬೇಕು ಅಂದ್ರೆ ಪ್ರಾಣಾಯಾಮಗಳನ್ನ ಮಾಡಬೇಕು. ಅದನ್ನ ಹೇಗೆ ಅಂತ ಹೇಳಿಕೊಡ್ತಾನೆ. ಆತ್ಮೀಯರೆ, ದೈಹಿಕ ಒತ್ತಡಗಳನ್ನ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕಾಗಿ ಮುಖ್ಯವಾಗಿ ಒಂದು ತಿಂಗಳು ನೀವೇನ್ ಮಾಡಬೇಕು, ಸೊಪ್ಪು ತರಕಾರಿ ಹಣ್ಣುಗಳನ್ನ ಸೇವನೆ ಮಾಡಬೇಕು, ಬೇರೆ ಯಾವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು. ಇದರಿಂದ ಶರೀರದಲ್ಲಿ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, ಆಮೇಲೆ ಫ್ಯಾಟ್ ಇವೆಲ್ಲ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗಿ ರಕ್ತನಾಳಗಳು ಶುದ್ಧವಾಗಿ ಇದು ನಮ್ಮ ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸುತ್ತೆ. ಯಾಕೆಂದ್ರೆ ಇದರಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟು, ನೈಟ್ರಿಕ್ ಆಕ್ಸೈಡ್ ನ ಪ್ರಮಾಣ ಆಗಿರಬಹುದು, ನ್ಯಾಚುರಲ್ ಫೈಬರ್ ಆಗಿರಬಹುದು, ಇದರಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ಸ್ ಗಳಾಗಿರಬಹುದು, ನಮ್ಮ ಎಲ್ಲಾ ಒಂದು ಕೆಟ್ಟ ಬ್ಲಾಕೇಜ್ ಅನ್ನ, ಕೆಟ್ಟ ಕೊಬ್ಬಿನ ಅಂಶವನ್ನ ನರನಾಡಿಗಳಿಂದ ಸ್ವಚ್ಛಗೊಳಿಸುತ್ತೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜ್ಯೂಸ್ಗಳು, ದಿ ಬೆಸ್ಟ್ ಜ್ಯೂಸ್ಗಳು, ಇವುಗಳನ್ನ 3 ತಿಂಗಳು ಸೇವನೆ ಮಾಡಬಹುದು. 1 ತಿಂಗಳು ಬೂದುಕುಂಬಳಕಾಯಿ ಜ್ಯೂಸು, 1 ತಿಂಗಳು ಸೋರೆಕಾಯಿ ಜ್ಯೂಸು, 1 ತಿಂಗಳು ಬೆಟ್ಟದ ನೆಲ್ಲೆಕಾಯಿ ಜ್ಯೂಸು. ಮೊದಲು ಬೆಟ್ಟದ ನೆಲ್ಲೆಕಾಯಿ ಜ್ಯೂಸ್ ಕುಡಿರಿ, ಆಮೇಲೆ ಬೂದುಕುಂಬಳಕಾಯಿ ಜ್ಯೂಸ್ ಕುಡಿರಿ, ಆಮೇಲೆ ಸೋರೆಕಾಯಿ ಜ್ಯೂಸ್ ಕುಡಿರಿ. ಇಟ್ ಇಸ್ ಕಂಪ್ಲೀಟ್ಲಿ ಕ್ಯೂರ್ ಯುವರ್ ಹೈ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್, ನಿಮ್ಮ ಅಧಿಕ ರಕ್ತದ ಒತ್ತಡದ ಸಮಸ್ಯೆನ ಇದು ಕ್ಯೂರ್ ಮಾಡುತ್ತೆ. ಇದು ಕೊಬ್ಬನ್ನು ಕರಗಿಸುತ್ತೆ, ನರನಾಡಿಗಳಲ್ಲಿ ಚೈತನ್ಯವನ್ನು ತುಂಬಿಸುತ್ತೆ, ಮನಸ್ಸಿಗೆ ಒಂದು ಮೃದುತ್ವವನ್ನು ಕೂಡ ಕೊಡುತ್ತದೆ, ಮಾನಸಿಕ ಒತ್ತಡಗಳನ್ನು ಕೂಡ ನಿವಾರಣೆ ಮಾಡಿ ದೈಹಿಕ ಒತ್ತಡಗಳನ್ನು ಕೂಡ ನಿವಾರಣೆ ಮಾಡತಕ್ಕಂಥ ದಿ ಬೆಸ್ಟ್ ರಸಾಯನವಾಗಿ ಔಷಧಿಯಾಗಿ ಇದು ಕೆಲಸ ಮಾಡುತ್ತೆ. ಹಾಗೇನೆ ಆತ್ಮೀಯರೆ, ಒಂದಿಷ್ಟು ಕಷಾಯಗಳನ್ನು ಕೂಡ ಹೈ ಬಿ ಪಿ ಸಮಸ್ಯೆ ನಿವಾರಣೆ ಮಾಡತಕ್ಕಂತ ಕಷಾಯಗಳನ್ನ ಹೇಳ್ತೇನೆ. 100 ಗ್ರಾಂ ಶುಂಠಿ, 100 ಗ್ರಾಂ ಜೀರಿಗೆ, 100 ಗ್ರಾಂ ಓಂ ಕಾಳು, 200 ಗ್ರಾಂ ಅರಶಿನದ ನುಚ್ಚು, ಹಾಗೇನೆ 50 ಗ್ರಾಂ ಕಾಳುಮೆಣಸಿನ ಪುಡಿ, ಅದರಲ್ಲಿ 10 ಗ್ರಾಂ ಏಲಕ್ಕಿ, ಇವೆಲ್ಲವನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ 100 ಗ್ರಾಂ ಚಕ್ಕೆ ಪುಡಿ, ಈ ಎಲ್ಲಾ ಪೌಡರ್ಗಳನ್ನು ಮಿಕ್ಸ್ ಮಾಡಿ ಇಟ್ಕೊಂಡು 1 ಚಮಚ 1 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಕುದ್ದು 1/2 ಗ್ಲಾಸ್ ಇಳಿದಾಗ ಅದನ್ನ ಸೋಸ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಊಟದ ನಂತರ ಸೇವನೆ ಮಾಡೋದ್ರಿಂದ ಹೈ ಬಿ ಪಿ ಅಧಿಕ ರಕ್ತದ ಒತ್ತಡ ನಿವಾರಣೆ ಆಗ್ತದೆ. ಇದು ಕಂಪ್ಲೀಟ್ ಆಗಿ ನಮ್ಮ ಫ್ಯಾಟ್ ಮೆಟಾಬಲಿಸಮ್ ಅನ್ನು ಕ್ರಿಯಾಶೀಲಗೊಳಿಸುತ್ತೆ. ಫ್ಯಾಟ್ ಮೆಟಾಬಲಿಸಮ್ ಸ್ಲೋ ಆದಾಗ್ಲೇನೆ ಬೊಜ್ಜು ಸಂಗ್ರಹಣೆ ಆಗಿ ಬಿ ಪಿ ಜಾಸ್ತಿ ಆಗೋದು. ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಸರಿಯಾಗಿ ಕಷಾಯಗಳನ್ನ ಜ್ಯೂಸ್ಗಳನ್ನ ಆಹಾರ ಪದ್ಧತಿನ 1 ತಿಂಗಳ ಹೇಳದಂಗೆ ಕೇಳಿದ್ರೆ ನಿಮ್ಮ ಹೈ ಬಿ ಪಿ ಅಧಿಕ ರಕ್ತದ ಒತ್ತಡ ಕಡಿಮೆ ಆಗೋದ್ರಲ್ಲಿ ಸಂದೇಹ ಇಲ್ಲ. ಪದಾರ್ಥ ತ್ಯಾಗ ಮಾಡ್ಬೇಕು ಮೊದ್ಲು, ಅಂದ್ರೆ ಏನೇನ್ ಬಿಡ್ಬೇಕು ಅದನ್ನೆಲ್ಲ ಬಿಡ್ಬೇಕು. ಅದನ್ನೇನ್ ಕಾರಣಗಳಂತೇಳಿ ನೆಲವನ್ನಲ್ಲಿ ಬಿಟ್ಟು ಇವನ್ನ ಫಾಲೋ ಮಾಡೋದ್ರಿಂದ ಸರಿಯಾಗುತ್ತೆ. ಹಾಗೇನೆ ಆತ್ಮೀರೆ, ಪ್ರಾಣಾಯಾಮಗಳನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಅದ್ರಲ್ಲಿ ಪ್ರಧಾನವಾಗಿರ್ತಕ್ಕಂತ ಪ್ರಾಣಾಯಾಮ ಅಂತ ಹೇಳಿದ್ರೆ ನಾಡಿ ಶೋಧನ ಪ್ರಾಣಾಯಾಮ ಮತ್ತೆ ಕಪಾಲಭಾತಿ ಪ್ರಾಣಾಯಾಮ. ಮೊದಲು ಕಪಾಲಭಾತಿ ಮಾಡ್ಬೇಕು, ಅಪಾನ ಮುದ್ರೆಯಲ್ಲಿ, ಪ್ರಾಣ ಮುದ್ರೆಯಲ್ಲಿ ಮತ್ತೆ ಹೃದಯ ಮುದ್ರೆಯಲ್ಲಿ. ಪ್ರಾಣ ಮುದ್ರೆ ಕಿರುಬೆರಳು ಉಂಗುರ ಬೆರಳನ್ನು ಸೇರಿಸಿದಾಗ ಆಗುತ್ತೆ. ಅಪಾನ ಮುದ್ರೆ ಉಂಗುರು ಬೆರಳು ಮಧ್ಯದ ಬೆರಳು ಹೆಬ್ಬೆರಳನ್ನು ಸೇರಿಸಿದಾಗ ಆಗುತ್ತೆ. ಹೃದಯ ಮುದ್ರೆ ತೋರು ಬೆರಳನ್ನು ಮಡಚಿ ಮಧ್ಯದ ಬೆರಳು ಉಂಗುರು ಬೆರಳು ಮತ್ತೆ ಹೆಬ್ಬೆರಳನ್ನು ಸೇರಿಸಿದಾಗ ಆಗುತ್ತೆ. ಈ 3 ಮುದ್ರೆಗಳು, ಮೊದಲು ಅಪಾನ ಮುದ್ರೆ, ಹೃದಯ ಮುದ್ರೆ, ಆಮೇಲೆ ಪ್ರಾಣ ಮುದ್ರೆ, ಈ 3 ಮುದ್ರೆಗಳನ್ನು ಮಾಡಬೇಕು. ಒಂದೊಂದು ಮುದ್ರೆಯಲ್ಲಿ 10 ನಿಮಿಷ ಕಪಾಲಭಾತಿಯನ್ನು ಮಾಡೋದು. ಕಪಾಲಭಾತಿಯನ್ನು ನಿಧಾನ ಮಾಡಬೇಕು, ಜೋರಾಗಿ ಮಾಡೋದ್ರಿಂದ ಬಿ ಪಿ ಜಾಸ್ತಿ ಆಗುತ್ತೆ. ಅದಕ್ಕೆ ಬಿ ಪಿ ಇರೋರು ಕಪಾಲಭಾತಿ ಮಾಡಬಾರದು ಅಂತ ಹೇಳ್ತಾರೆ. ಆದ್ರೆ ಮಾಡೋದಿದ್ರೆ ಹೇಗೆ ಮಾಡ್ಬೇಕಂದ್ರೆ ಹೀಗೆ 5 ಸೆಕೆಂಡ್ಗೆ ಒಂದ್ಸರಿ ನಿಧಾನವಾಗಿ ಸ್ಟ್ರೋಕ್ ಮಾಡೋದು. ಆಮೇಲೆ ನಾಡಿ ಶೋಧನ ಪ್ರಾಣಾಯಾಮ, 2-3 ಸಲ ನಿಧಾನವಾಗಿ ಎರಡು ಕಡೆ ತೆಗೆದುಕೊಂಡು ಬಿಟ್ಟು 3ನೇ ಬಾರಿ ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಉಸಿರು ಬಿಡಬೇಕು. ಎಡಗಡೆ ತೆಗೆದುಕೊಳ್ಳುದು, ಬಲಗಡೆ ಬಿಡೋದು, ಬಲಗಡೆ ತೆಗೆದುಕೊಳ್ಳುದು, ಎಡಗಡೆ ಬಿಡೋದು. ಇದು ನಾಡಿ ಶೋಧನ. ಇದಾದ್ಮೇಲೆ ಭ್ರಾಮರಿ. ಹೀಗೆ ಸರಿಯಾಗಿ ತಿಳ್ಕೊಂಡು ಈ ಅಭ್ಯಾಸವನ್ನು ಮಾಡೋದ್ರಿಂದ ಹೈ ಬಿ ಪಿ ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ. ವಿಚಾರಗಳನ್ನು ಸರಿಯಾಗಿ ತಿಳ್ಕೋಬೇಕು. ಈಗ ನೀವು ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಹಲವಾರು ಔಷಧಿಗಳು ನಿಮ್ಗೆ ಕೊಡ್ಲಾಗ್ತದೆ. ಅವು ಏನ್ ಮಾಡ್ತವೆ ಕೆಲಸ ಅಂದ್ರೆ, ಅಲ್ಲಿ ಕೊಬ್ಬು ಕರಗಿಸ್ಲಿಕ್ಕೆ ಔಷಧಿ ಏನಿಲ್ಲ, ಕೊಲೆಸ್ಟ್ರಾಲ್ ಇನ್ಹೇಬಿಟರ್ ಇಲ್ಲ, ಅಲ್ಲಿ HMG ಕೋ ಇನ್ಹೇಬಿಟರ್ ಅಂತ ಕೊಡ್ತಾರೆ ಎಲ್ಲದಕ್ಕೂ. ಬ್ಲಡ್ ಥಿನ್ನರ್ ಕೊಡ್ತಾರೆ, ಹಲವಾರು ಔಷಧಿಗಳನ್ನ ಕೊಡ್ತಾರೆ, ಬಿ ಪಿ ನಾರ್ಮಲ್ ಆಗುತ್ತೆ. ಹೇಗಾಗತ್ತಪ್ಪ ಅಂತ ಹೇಳಿದ್ರೆ, ರಕ್ತನಾಳಗಳನ್ನ ಸ್ವಚ್ಛ ಮಾಡೋದಿಲ್ಲ ಅವರು, ಬ್ಲಡ್ ಥಿನ್ ಮಾಡ್ತಾರೆ. ಯಾವಾಗ ರಕ್ತ ತಿಳುವಾಗತ್ತೆ ಅವಾಗ ಬ್ಲಡ್ ಕೆಮಿಸ್ಟ್ರಿ ಹಾಳಾಗಿ ನಮ್ಮ ಇಡೀ ಶರೀರದಲ್ಲಿ ಕಿಡ್ನಿ, ಹಾರ್ಟು, ಲಿವರು, ಬ್ರೈನು ಇವೆಲ್ಲ ತೊಂದರೆಗೊಳಗಾಗ್ತವೆ, ಬಹಳ ತೊಂದರೆ ಆಗುತ್ತೆ. ಮತ್ತೆ ಅವ್ರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಾರ್ಟ್ ಬೀಟ್ ಅನ್ನ ಸ್ಲೋ ಮಾಡಿ ಒಂದು ಬಿ ಪಿ ಅನ್ನ ನಾರ್ಮಲ್ ಮಾಡ್ತಾರೆ. ಅಲ್ಲಿ ಬಿ ಪಿ ಅನ್ನ ನಿಮ್ಗೆ ನಾರ್ಮಲ್ ಆಗುತ್ತೆ, ಹಾರ್ಟ್ ಬೀಟ್ ಸ್ಲೋ ಆದ್ರೆ ಹಾರ್ಟ್ ಗೆ ಏನಾಗ್ಬಾರ್ದು. ಅದಕ್ಕೆ ಇವೆಲ್ಲ ಕಾರಣಗಳಿಂದ ನೀವು ಬಚಾವ್ ಆಗ್ಬೇಕು. ಈಗ ನೀರು ಜೋರಾಗಿ ಬರ್ತಾ ಇದೆ ಪೈಪ್ ಅಲ್ಲಿ ಅಂತ ಹೇಳ್ಬಿಟ್ಟು ನಲ್ಲಿ ಸ್ಲೋ ಮಾಡಬಾರ್ದಲ್ವಾ? ಅದೇ ರೀತಿ ಹಾರ್ಟ್ ಬೀಟ್ ಅನ್ನ ಸ್ಲೋ ಮಾಡಿ ನಿಮ್ಮ ಬಿ ಪಿ ಅನ್ನ ಕಡಿಮೆ ಮಾಡಬಾರ್ದಲ್ವಾ? ಹಾಗಾಗಿ ಆ ಒಂದು ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಕೊಡತಕ್ಕಂತ ರಾಸಾಯನಿಕ ಔಷಧಿಗಳಿಂದ ಇಷ್ಟೆಲ್ಲ ತೊಂದರೆಗಳು ಉಂಟಾಗ್ತವೆ. ಹಾರ್ಟ್ ಸ್ಲೋ ಆದ್ರೆ ಏನಾಗಬಾರ್ದು, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಬಿ ಪಿ ಮಾತ್ರೆ ತೆಗೆದುಕೊಳ್ಳೋರ್ಗೆ ಹಾರ್ಟ್ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಮೆದುಳಿಗೆ ತೊಂದರೆಗಳು ಹೆಚ್ಚಾಗಿ ಬರ್ತವೆ. ತಗೊಂಡ್ರು ತೊಂದರೆ, ತಗೊಳ್ಳದೇ ಇದ್ರು ತೊಂದರೆ. ಅದಕ್ಕೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಕೊಡತಕ್ಕಂತ ಕೆಲವೊಂದಿಷ್ಟು ಔಷಧಿಗಳಿಗೆ ನೀವು ಅಡಿಕ್ಟ್ ಆಗಿದ್ರೆ ಅದನ್ನ ಒಂದೇ ಸರಿ ಬಿಡಕ್ ಬರೋದಿಲ್ಲ, ನಿಧಾನವಾಗಿ ನೀವು ಬಿಡಬೇಕಾಗ್ತದೆ. ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು, ಆಯುರ್ವೇದ ಚಿಕಿತ್ಸೆ, ಅಭ್ಯಂಗ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು. ನಮ್ಮ ಆಶ್ರಮದಲ್ಲಿ ಇಂತಹ ಚಿಕಿತ್ಸೆಗಳಿಂದ ಸಾವಿರಾರು ಜನರನ್ನ ಈ ಬಿ ಪಿ, ಶುಗರು, ಥೈರಾಯ್ಡ್, ಕೊಲೆಸ್ಟ್ರಾಲು ಇಂತಹ ಸಾವಿರಾರು ರೋಗಗಳು ಜೀವನ ಪರ್ಯಂತ ಕಾಡ್ತಾವಲ್ಲ, ಈ ಸಮಸ್ಯೆಗಳಿಂದ ಮುಕ್ತಗೊಳಿಸಿರ್ತಕ್ಕಂಥ ಅನುಭವದ ಮೂಲಕ ಹೇಳ್ತಾ ಇದ್ದೇವೆ. ಇಂತಹ ಸಮಸ್ಯೆಗಳಿಗೆ ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್ ಅಂತ ಹೇಳ್ಬೋದು. ಹೀಗೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರಿ ಕೊಡ್ತು ಅಂತಕ್ಕಂತ ಆ ಒಂದು ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳೋದಕ್ಕಿಂತ ರೂಟ್ ಕಾಸ್ ಇಂದ ಬೇರು ಸಮೇತವಾಗಿ ಆ ಒಂದು ಸಮಸ್ಯೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನ ಪರಿಹಾರ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಲೋ ಬಿ ಪಿ ಅನ್ನ ಸರಿಪಡಿಸಿಕೊಳ್ತಕ್ಕಂಥ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನ, ಜೀವನ ಪದ್ಧತಿಯನ್ನ ನಾವು ಮಾಡಿಕೊಳ್ಳೋದಾದ್ರೆ ನಮ್ಮ ಹೈ ಬಿ ಪಿ ಸಮಸ್ಯೆನ ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡಿಕೊಳ್ಬಹುದು ಅಂತಕ್ಕಂತ ಮಾಹಿತಿಯನ್ನು ಹೇಳ್ತಾ, ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ, ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.

0: ಟಾಕ್ 7.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳ ಕೇಟುಂಡುಲಾರಿ ರೇಡಿ ಸಾರಂಗ್ 107.8 FM. ರಂಗ್ ರಂಗ್ರು ಜೀವನ. ಮೈಕಾಲಾ ಯೂನಿವರ್ಸಿಟಿ ಬ್ಯಾರಿ ಅಧ್ಯಯನ ಪೀಠ ಇದರ ವತಿಯಲ್ಲಿ ನಡೆದು ಪಿಎ ಪ್ರಥಮ ದರ್ಜೆ ಕಾಲೇಜು ನಡುಪದವು ಮೈಕಾಲಾ ಇದರ ಸಹಯೋಗದಲ್ಲಿ ನಡೆದು ಬ್ಯಾರಿ ಜನಪದ ಪಿನ್ನ ವಚನ ಸಾಹಿತ್ಯದಲ್ಲಿ ಮುಂಡೆದಾಯು ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಊಡ ಸಹ ಪ್ರಾಧ್ಯಾಪಕರಾಯಿಟ್ಟು ಡಾಕ್ಟರ್ ಧನಂಜಯ ಕುಂಬ್ಳೆ ಅಯಲ್ಡ ಫಲಕಂಗ ಕೇಟೊಂಡು ಬರುವ.
1: ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಡಾಕ್ಟರ್ ಧನಂಜಯ ಕುಂಬ್ಳೆ ಸಹ ಪ್ರಾಧ್ಯಾಪಕರು, ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಣ್ಯರಲ್ಲಿ ಕೇಳಿಕೊಳ್ಳುತ್ತಿರುವೆನು.
2: ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಸುಮಾರು ನಾನು ಬಿಎ ಓದ್ತಾ ಇದ್ದೆ, ನಿಮ್ಮ ಹಾಗೆ ಬಿಎ ಫೈನಲ್ ಇಯರ್ ಓದ್ತಾ ಇರುವ ದಿನಗಳಲ್ಲಿ ನಾವು ಕುಂಬ್ಳೆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆಗ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಆರಂಭ ಆಗಿರಲಿಲ್ಲ, ಮತ್ತು ಆಗ ಬಿಎಂ ಇದಿನೊಬ್ಬರು ಮತ್ತು ಎಂಬಿ ಅಬ್ದುಲ್ ರಹಮಾನ್ ಅವರಿಬ್ಬರನ್ನು ನಾವು ಕುಂಬ್ಳೆ ಶಾಲೆಯಲ್ಲಿ, ನನ್ನ ಓದಿದ ಶಾಲೆಯಲ್ಲಿ ಕುಂಬ್ಳೆ ಹೈಸ್ಕೂಲ್ನಲ್ಲಿ, ನಾನಾಗ ಡಿಗ್ರಿ ಕಾಸರಗೋಡು ಗವರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೆ, ಆ ದಿನಗಳಲ್ಲಿ ಅವರನ್ನು ಕುಂಬ್ಳೆಗೆ ಕರೆದು ಬ್ಯಾರಿ ಭಾಷೆ ಮತ್ತು ಸಾಹಿತ್ಯ ಎನ್ನುವ ವಿಚಾರದ ಕುರಿತು ಒಂದು ವಿಚಾರ ಸಂಕಿರಣ ಮಾಡಿದ್ವಿ ನಾವು ಕುಂಬ್ಳೆ ಶಾಲೆಯಲ್ಲಿ ಬಹಳ ಹಿಂದೆ. ಇದಿನೊಬ್ಬರು ಬಂದು ಆಗೆಲ್ಲ ನಾವು ಏನಂದ್ರೆ ನಮ್ಗೆ ಬ್ಯಾರಿ ಮಾತನಾಡೋದು, ಮಲಯಾಳಂ ಮಾತನಾಡೋದು ಅದೆಲ್ಲ ಒಂದೇ ತರ ಕಾಣ್ತಿತ್ತು. ನಾವೆಲ್ಲ ನಮ್ ಜೊತೆಗಿದ್ದ ಮೊಹಮ್ಮದ್ನನ್ನು ತಮಾಷೆ ಮಾಡೋದಿತ್ತು, ನಿಮ್ಮ ಭಾಷೆ ಅದು ನಕ್ಕ ನಿಕ್ ಅಂತ, ಒಕ್ಕು ಒಕ್ಕು ಅಂತ. ನಮ್ಗೆ ಒಕ್ಕು ಅಂತ ಮಾತ್ರ ಗೊತ್ತು, ಏನಂದ್ರೆ ಈ ಶ್ರೇಣಿ ಅವರು ಯಕ್ಷಗಾನದಲ್ಲೆಲ್ಲ ಆಡುವಾಗ ಅವರು ಬಪ್ಪ ಬ್ಯಾರೆಯನ್ನು ಮಾಡುವಾಗ ಪದೇ ಪದೇ ಅವ್ರು ಚಂದ ಮಾತಾಡ್ತಾ ಇದ್ರು, ಅವ್ರು ಒಪ್ತಾ ಇದ್ರು ತುಂಬಾ. ಅವರು ಇದನ್ನು ಕೇಳಿಸಿಕೊಂಡು ನಾವು ಬಹಳ ಅದನ್ನು ಸಂಭ್ರಮಿಸ್ತಾ ಇದ್ವಿ. ಆ ಕಾಲದಲ್ಲಿ ಅವರು ಬಂದು ತುಂಬಾ ನಾವು ಆಸಕ್ತರು ಕೆಲವೆಲ್ಲ ಸೇರ್ಕೊಂಡಿದ್ದೆವು. ಈಗ ಪ್ರಜಾವಾಣಿಯಲ್ಲಿ ವಿಕ್ರಮ್ ಕಾಂತಿಕೆರೆ ಅಂತ ಒಬ್ಬರಿದ್ದಾರೆ, ಅವರು ಟಿ ಎನ್ ಖಂಡಿಗೆ ಅಂತ, ನಾವೆಲ್ಲ ಒಟ್ಟು ಗೆಳೆಯರು. ನಾವೆಲ್ಲ ಸೇರಿ ಈ ಸಭೆಯನ್ನು ಮಾಡುವಾಗ ಅನೇಕರು ನಮ್ಗೆ ಕೇಳಿದ್ದುಂಟು, ಇದೆಯಂತದ್ದು ಇದು ಈಗೊಂದು ಹೊಸ್ತು ಅಂತ. ಆ ಕಾಲದಲ್ಲಿ ಬ್ಯಾರಿ ಭಾಷೆಯ ಬಗೆಗೆ, ಬ್ಯಾರಿ ಸಾಹಿತ್ಯದ ಬಗೆಗೆಲ್ಲ ಒಂದು ಎಚ್ಚರವೇ ಇಲ್ಲದ ಕಾಲದಲ್ಲಿ ನಮ್ಮ ಊರಿನ ಇದಿನೊಬ್ಬರು, ನಮ್ಮ ಈ ಭಾಗದ ಅಬ್ದುಲ್ ರಹಮಾನ್ರು, ಅವರು ಕಾಸರಗೋಡಿನಂತ ಊರಿಗೆ ಬಂದು ಈ ಕುರಿತು ಮಾತನಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು. ಇದು ಬಹಳ ದೊಡ್ಡ ಸಂಗತಿ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಒಂದು ಭಾಷೆಯನ್ನು ಅದಕ್ಕೊಂದು ಜೀವ ಕೊಡಬೇಕಿದ್ರೆ, ಅದಕ್ಕೊಂದು ವ್ಯಕ್ತಿತ್ವ ಕೊಡಬೇಕಿದ್ರೆ, ಆ ಭಾಷೆಯನ್ನು ಆಡುವ ಜನ ಪ್ರೀತಿಯಿಂದ ಅದನ್ನು ಪ್ರಸಾರ ಮಾಡುವ, ಅದರ ಬಗ್ಗೆ ಅಭಿಮಾನ ಮಾಡುವ ಕೆಲಸಗಳಾಗಬೇಕು. ಇದಿನೊಬ್ಬರು ಒಂದು ಕಾಲದಲ್ಲಿ ಮಾಡಿದ್ದನ್ನ ನಾವೆಲ್ಲ ನಮ್ಮ ಕಾಲದಲ್ಲಿ ಮಾಡಬೇಕು. ನೀವೆಲ್ಲ ನಂಗೆ ಬಹಳ ಸಂತೋಷ, ಯಾಕಂದ್ರೆ ಈ ಸಂಸ್ಥೆಗೆ ಬರುವಾಗೆಲ್ಲ ಇಷ್ಟು ಮಂದಿ ನೀವು ಶಿಕ್ಷಣದ ಒಂದು ರಂಗಕ್ಕೆ ಬರ್ತಾ ಇದ್ರಿ, ನೀವೆಲ್ಲ ಕಲಿತಾ ಇದ್ದೀರಿ ಎನ್ನುವುದೇ ಒಂದು ನಮ್ಮ ಕಾಲದ ಬಹಳ ದೊಡ್ಡ ಸಂಭ್ರಮ. ಅಂದ್ರೆ ಹೊಸ ಕಾಲದಲ್ಲಿ ಹೊಸ ಆಧುನಿಕ ಶಿಕ್ಷಣಕ್ಕೆ ನಾವು ತೆರೆದುಕೊಳ್ಳುತ್ತಾ ನಾವು ಹೊಸ ಹೊಸ ಪ್ರಪಂಚದ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವಾಗ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಬದುಕು, ಇದನ್ನು ಕೂಡ ಇದರ ಬಗ್ಗೆ ಅಭಿಮಾನ ಪಟ್ಟು ಇದನ್ನು ಪ್ರಸಾರ ಮಾಡುವುದಕ್ಕೂ ಕೂಡ ಒಂದು ಎಚ್ಚರ ಈ ಶಿಕ್ಷಣದಿಂದ ದೊರಕುತ್ತದೆ ಎನ್ನುವುದು ಬಹಳ ಮಹತ್ವದ ಸಂಗತಿ. ಆ ಹಿನ್ನೆಲೆಯಿಂದ ಈ ಏನು ಸಮಾರಂಭದಲ್ಲಿ ಭಾಗಿಕೊಳ್ಳುವುದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡುವ ಒಂದು ಸಂಗತಿ. ಮಾಪಿಳ್ಳೆ ಬೇರೆ, ಬ್ಯಾರಿ ಬೇರೆ ಅಂತ ಅವತ್ತು ಇದನ್ನೊಬ್ಬರು ಹೇಳಿದ್ರು. ನಾವು ಮಾಪಿಳ್ಳೆ ನಮ್ಗೆಲ್ಲ ಆ ಕಾಲದಲ್ಲಿ ಹೇಗಂದ್ರೆ ಎಲ್ಲ ಮಾಪಿಳ್ಳೆ ತುಂಬಾ ಮಾಪ್ಳೆ ಅಂತ ನಾವು ಲೋಕಲ್ ಭಾಷೆಯಲ್ಲಿ ಮತ್ತು ಮಾಪ್ಳೆ ನಾವೆಲ್ಲ ಈ ಮಾತನಾಡುವ ಯಾರು ಮುಸ್ಲಿಮ್ಸ್ ಮಾತಾಡ್ತಾರೆ ಇದೆಲ್ಲ ಒಂದೇ ಭಾಷೆ ಅಂತ ಭಾವಿಸಿದ್ವಿ. ನಮ್ಗೆ ಈ ಮಾಪಿಳ್ಳೆ ಬೇರೆ, ಬ್ಯಾರಿ ಬೇರೆ ಇದೆಲ್ಲ ಗೊತ್ತಿರಲಿಲ್ಲ. ಅಂದ್ರೆ ಇದು ಬೇರೆ ಬೇರೆ ಕಲ್ಚರ್, ಇದರ ಬೇರೆ ಬೇರೆ ಸಂಸ್ಕೃತಿ, ಇದರ ನಡುವೆ ಅದರ ಅನನ್ಯತೆಗಳಿವೆ ಎನ್ನುವುದನ್ನು ಹಿರಿಯರು ನಮ್ಗೆ ಹೇಳಿಕೊಟ್ಟರು. ಸುಶೀಲ ಉಪಾಧ್ಯಾಯರ ಒಂದು ಪುಸ್ತಕ ಬಂದಿದೆ, ಅವರು 1969 ಕಾಲಘಟ್ಟದಲ್ಲಿಯೇ ಬ್ಯಾರಿ ಸಂಸ್ಕೃತಿ, ಬ್ಯಾರಿ ಭಾಷೆಯ ಬಗ್ಗೆ PhD ಮಾಡಿದವರು. ಅದರ ನಂತರ ಇಚ್ಚಲಂಗೋಡ್ರಂತಹ ಹಿರಿಯರು ತುಂಬಾ ಕೆಲಸ ಮಾಡಿದ್ದಾರೆ. ಅಂದ್ರೆ ನಮ್ಮ ಬ್ಯಾರಿ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಕುರಿತು ತುಂಬಾ ಅಧ್ಯಯನಗಳು ಕೂಡ ಆಗ್ತಾ ಇವೆ. ಅವುಗಳನ್ನು ಓದ್ತಾ ಹೋದ್ರೆ ನಮಗೆ ಈ ಭಾಷೆಯ ಸೊಗಸು ಏನು, ನಮ್ಮ ಬ್ಯಾರಿ ಭಾಷೆ, ನಾವು ಇವತ್ತು ಬ್ಯಾರಿ ಭಾಷೆ ಮಾತಾಡ್ತೀವಿ, ಇದ್ರಲ್ಲಿ ಯಾವ್ದೆಲ್ಲ ಭಾಷೆಗಳ ಬೇರೆ ಬೇರೆ ಭಾಷೆಗಳ ಪದಗಳು ಹೆಚ್ಚು ಬಳಕೆಯಾಗಿವೆ, ಯಾಕಾಗಿವೆ, ಇವುಗಳನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಹೋದ್ರೆ ನಮಗೆ ನಮ್ಮ ರೂಟ್ ಸಿಗ್ತದೆ. ನಾವೆಲ್ಲಿಂದ ಬಂದ್ವಿ, ನಮ್ಮ ಮೂಲ ಏನು, ನಾವು ಬೆಳೆದು ಬಂದ ದಾರಿ ಎಂಥದ್ದು, ಇದು ಗೊತ್ತಾಗ್ತದೆ. ಒಂದು ಭಾಷೆ ಅಧ್ಯಯನ ಅಂದ್ರೆ ಕೇವಲ ಒಂದು ಭಾಷೆ ಅಧ್ಯಯನ ಮಾತ್ರ ಅಲ್ಲ, ಬದಲಾಗಿ ಅದು ಒಂದು ಸಂಸ್ಕೃತಿ ಅಧ್ಯಯನ, ನೀವು ಬೇರೆ ಭಾಷೆಯಲ್ಲಿ ಮಾತಾಡುವ, ನಾವು ತುಳುವರಿಗೆ ನಿಮ್ಗೆ ನಾವು ಕೇಳ್ತೇವೆ, ಇವರು ಬಹಳ ಚಂದ ಮಾತಾಡ್ತಾ ಇದ್ರು, ಇಷ್ಟು ಚಂದ ಬೇರೆ ಭಾಷೆಯನ್ನು ಒಂದು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ನಂಗೆ ಸಿದ್ದಿಕ್ ಸರ್ ಮಾತಾಡೋಗ್ಲೇ ಗೊತ್ತಾದ್ರು. ಯಾಕಂದ್ರೆ ಬಹಳ ಕಷ್ಟ ಈ ಲೋಕಲ್ ಲ್ಯಾಂಗ್ವೇಜ್ ಇದೆಯಲ್ಲ ನಮ್ಗೆ, ಅದು ತುಳು ಇರಬಹುದು, ನಮ್ಮ ಬ್ಯಾರಿ ಭಾಷೆ ಇರಬಹುದು, ಅಥವಾ ಇಲ್ಲಿ ಸ್ಥಳೀಯ ಭಾಷೆಗಳಿದ್ದಾವಲ್ಲ, ಈ ಭಾಷೆಗಳಲ್ಲಿ ವೇದಿಕೆಗೆ ಇನ್ನೂ ಸಿದ್ಧ ಆಗ್ಲಿಲ್ಲ. ಯಾಕೆ ಸಿದ್ಧ ಆಗ್ಲಿಲ್ಲ ಅಂದ್ರೆ ಜನರ ನಡುವೆ ಮಾತ್ರ ಇದ್ದದ್ದು. ಇದಕ್ಕೊಂದು ಈ ಒಂದು ಸ್ಟೇಜಿನ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಿನ ಒಂದು ರೂಪಕ್ಕೆ ಅದು ಬರಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು. ಈಗ ಅಂತದ್ರಲ್ಲಿ ಆ ತುಳುವಲ್ಲಿಯೂ ಇವತ್ತು ಬ್ಯಾರಿಯಲ್ಲಿ ಇವತ್ತು ವೇದಿಕೆಯಲ್ಲಿ ಚಂದಕ್ಕೆ ಮಾತನಾಡುವಂತ ಒಂದು ಶಕ್ತಿ ಬಂದಿದೆ ಅನ್ನೋದು ಅದು ಭಾಷೆಯ ಬೆಳವಣಿಗೆಯ ಒಂದು ಸೂಚಕ ಅಂತ ನಾವು ಭಾವಿಸಬೇಕು. ತುಳು ನೋಡಿ, ಬ್ಯಾರಿ ಭಾಷೆಯ ಒಳಗಡೆ ತುಳು ಪದಗಳು ತುಂಬಾ ಇವೆ, ನಮ್ಗೆ ಬೇಗ ಅರ್ಥ ಆಗುತ್ತೆ. ಯಾಕಂದ್ರೆ ತುಳುವರಿಗೆ ಬ್ಯಾರಿ ಭಾಷೆ ಬಹಳ ಬೇಗ ಅರ್ಥ ಆಗುತ್ತೆ, ಯಾಕಂದ್ರೆ ಅದರ ನಡುವೆ ತುಳು ಪದಗಳು ತುಂಬಾ ಬರ್ತವೆ. ನಮ್ಗೆ ಅದನ್ನು ಮಲಯಾಳ ಬರುವವರಿಗೆ ಬೇಗ ಇದು ಫೀಲ್ ಆಗುತ್ತೆ, ನಮ್ದು ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಅದಕ್ಕೊಂದು ಮಲಯಾಳಂನ ಟೋನ್ ಇದೆ, ತುಳುವಿನ ಪದಗಳ ಜಾಸ್ತಿ ಇದೆ, ಆದ್ರೆ ಮಲಯಾಳಂನ ಟೋನ್ ಇದೆ. ಇದೆರಡನ್ನು ಒಂದು ತನ್ನ ಒಳಗೆ ಸ್ವೀಕಾರ ಮಾಡಿಕೊಂಡು ಈ ಭಾಷೆ ಬೆಳೆದಿದೆ. ಅದರ ನಡುವೆ ಬೇರೆ ಬೇರೆ ಭಾಷೆಗಳಿದ್ದಾವೆ, ಅರಬಿಕ್ ಪದಗಳು ಮತ್ತೆ ಉರ್ದು ಪದಗಳೆಲ್ಲ ಬೇರೆ ಬೇರೆ, ಸಹಜ. ಒಂದು ಭಾಷೆ ಅದು ಬೆಳೀತಾ ಬೆಳೀತಾ ಹೋಗುವಾಗ ಅನೇಕ ಪದಗಳನ್ನು ಸ್ವೀಕಾರ ಮಾಡ್ತಾ ಮಾಡ್ತಾ ಬೆಳೀತಿ. ಇವತ್ತು ತುಳುವಿನಲ್ಲಿ ಬ್ಯಾರಿ ಪದಗಳು, ಬ್ಯಾರಿಯಲ್ಲಿ ತುಳು ಪದಗಳು, ಹೀಗೆ ಬೆರಕೆಗೊಳ್ಳುತ್ತಾ ಸಾಗುವ ಒಂದು ಪ್ರಕ್ರಿಯೆ ನಡೀತದೆ. ಯಾಕಂದ್ರೆ ನಾವೆಲ್ಲ ಒಟ್ಟಿಗೆ ಬಹು ಭಾಷಿಕರು ನಾವೆಲ್ಲ ಒಟ್ಟಿಗೆ ಬದುಕುವಾಗ ಹೀಗೆ ಕೊಡುಕೊಳ್ಳುವಿಕೆಗಳು ನಮ್ಮ ನಡುವೆ ನಡೀತಾ ಇರ್ತದೆ ಅನ್ನೋದನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಅಂದ್ರೆ ಬ್ಯಾರಿ ಎನ್ನುವ ಪದ ಹೇಗೆ ಬಂತು ಎನ್ನುವುದರ ಕುರಿತು ಕೂಡ ಬಹಳ ದೊಡ್ಡ ಚರ್ಚೆ ಇದೆ. ಅದನ್ನು ಕೂಡ ತುಳುವಿನ ಬ್ಯಾರದಿಂದ ಅದು ಬ್ಯಾರಿ ಬಂತು. ಅಂದ್ರೆ ಬ್ಯಾರ ಮಾಡ್ತಾ ಇದ್ರು, ವ್ಯಾಪಾರ ಬಹಳ ಮುಖ್ಯ ಕುಲಕಸುಬು ಆಗಿತ್ತು ಬ್ಯಾರಿಗಳದ್ದು. ಆದ್ರಿಂದ ಬ್ಯಾರ ಮಾಡ್ತಾ ಇದ್ರು ಅವರ ಬ್ಯಾರಿಗಳು ಅಂತ ಒಂದು ಚರ್ಚೆಯನ್ನ ಸುಶೀಲೋಪಾಧ್ಯಾಯರು ಎತ್ತುತ್ತಾರೆ. ಇರಬಹುದು ಏನೋ, ಹೌದಾ? ನಾವು ಪ್ರಶ್ನೆ ಮಾಡಬೇಕು. ನಾವು ಒಪ್ಪಿ ಯಾರೋ ಸಂಶೋಧಕರು ಹೇಳಿದಂತ ಒಪ್ಪಬೇಕಾಗಿಲ್ಲ. ಹೌದಾ, ನಿಜವಾಗಿ ಬ್ಯಾರಿಗಳ ಕುಲಕಸುಬು ಬ್ಯಾರವೇ ಆಗಿತ್ತ, ಅಲ್ಲ ಬೇರೆ ಏನಾದ್ರೂ ಆಗಿತ್ತ? ಬ್ಯಾರಿಗಳ ನಿಜವಾದ ಕುಲಕಸುಬು ಏನಾಗಿತ್ತು? ಈ ತರದ ಪ್ರಶ್ನೆಗಳನ್ನ ನಾವು ಇಟ್ಟುಕೊಂಡು ನಾವು ಪ್ರವೇಶ ಮಾಡಿದ್ರೆ ಈ ಮಾತುಗಳ ಅರ್ಥ ಏನು ಅನ್ನೋದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಇನ್ನೊಂದು ಬಹಾರಿ ಎನ್ನುವ ಪದದಿಂದ ಬಂತು ಅಂತ ಒಂದು ಉಲ್ಲೇಖ ಇದೆ. ಬಹಾರಿ ಎನ್ನುವ ಪದ, ಅದು ಪದದ ಅರ್ಥ ಸಮುದ್ರ ದಾಟುವವ ಅಂತ ಅರ್ಥ ಅಲ್ಲ, ಅರೇಬಿಕ್ ಅಲ್ಲಿ ಅಂದ್ರೆ ಅದರಿಂದಲೂ ಬಂದಿರೋ ಸಾಧ್ಯತೆ ಉಂಟು. ಯಾಕಂದ್ರೆ ಅರಬ್ ಮೂಲದಿಂದ ಬಂದಿರತಕ್ಕಂತಹ ಒಂದು ಸಮುದಾಯ ಆದ್ದರಿಂದ ಸಹಜವಾಗಿ ಹಾಗೆ ಬರೆದಿರು. ಅದರಿಂದ ಯಾವುದು ಹೀಗೆ ಒಂದು ಸಂಶೋಧನೆಯ ಒಂದು ಆಸಕ್ತಿ ಅದು ನಮ್ಮಲ್ಲಿ ಬೆಳೀತಾ ಬೆಳೀತಾ ಹೋದ್ರೆ ಅದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ. ನಮ್ಮಲ್ಲಿ ಕರಾವಳಿಯ ಈ ಭಾಗದಲ್ಲಿ ಈ ಬಹುಭಾಷಿಕತೆ ಇರುವುದು ನಮಗೆ ಅನೇಕ ಸಂದರ್ಭಗಳಲ್ಲಿ ಲಾಭ ಆಗಿದೆ, ಅನೇಕ ಸಂದರ್ಭಗಳಲ್ಲಿ ಅದರಿಂದ ನಷ್ಟನೂ ಆಗಿದೆ, ಕಷ್ಟವೂ ಆಗಿದೆ. ಯಾಕಂದ್ರೆ ಕನ್ನಡದಂತ ಒಂದು ಭಾಷೆ ನಾವು ದೂರುದಲ್ಲ, ನಾನೊಬ್ಬ ಕನ್ನಡ ಮೇಷ್ಟ್ರು, ಆದ್ರೆ ನಾವು ಸಂಶೋಧಕರಿಗೆ ನಾವು ಹಾಗೆ ಪ್ರೀತಿ ಅಂತ ಜಾಸ್ತಿ ಮಾಡಬಾರದು ಯಾವುದನ್ನು ಕೂಡ. ನಮ್ಗೆ ವಾಸ್ತವ ಏನು ಅದನ್ನು ನಾವು ಅರ್ಥ ಮಾಡಿಕೊಂಡು, ಕನ್ನಡ ಇಲ್ಲಿ ಆಡಳಿತ ಭಾಷೆಯಾಗಿತ್ತು ಅನೇಕ ವರ್ಷಗಳ ಕಾಲ. ಯಾಕಂದ್ರೆ ಈ ಭಾಗವನ್ನು ಆಳಿದವರು ಎಲ್ಲ ಕನ್ನಡದ ರಾಜರುಗಳು, ನಮ್ಮ ರಾಷ್ಟ್ರಕೂಟರಿಂದ ತೊಡಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದವರೆಗೆ ಈ ಭಾಗವನ್ನೆಲ್ಲ ಆಳ್ತಾ ಬಂದದ್ದು ಯಾರಂದ್ರೆ ಕನ್ನಡ ರಾಜರುಗಳು. ಸಹಜವಾಗಿ ಏನಾಯ್ತಂದ್ರೆ ಇಲ್ಲಿನ ತುಳುವನ್ನು ಒಳಗೊಂಡ ಹಾಗೆ, ಇಲ್ಲಿನ ಬ್ಯಾರಿಯನ್ನು ಒಳಗೊಂಡ ಹಾಗೆ ನಾವೆಲ್ಲ ಕನ್ನಡದಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಬೇಕಾದ ಅಗತ್ಯ ಬಂತು. ಅದರಿಂದ ಕನ್ನಡಕ್ಕೆ ನಮಗೆ ಮೊದಲ ಪ್ರಾಶಸ್ತ್ಯ, ಅನಂತರದ ಪ್ರಾಶಸ್ತ್ಯ ನಮ್ಮ ದೇಸಿ ಭಾಷೆಗಳಿಗೆ, ಪ್ರಾದೇಶಿಕ ಭಾಷೆಗಳಿಗೆ ನಾವು ನೀಡುವುದಕ್ಕೆ ತೊಡಗಿದ್ದು. ಅದರಿಂದ ಆದ ಅಪಾಯಗಳು ಏನಂದ್ರೆ ಇವತ್ತಿಗೂ ನಮಗೆ ಬ್ಯಾರಿ ಭಾಷೆಯಲ್ಲಿ ಒಂದು ಒಳ್ಳೆಯ, ಈಗ ಅವರು ಹೇಳಿದ್ರು ನಮಗೆ ಒಂದು ಬ್ಯಾರಿ ಭಾಷೆಯ ಬಗ್ಗೆ ಒಂದು ತಿಳುವಳಿಕೆ ಕೊಡುವಂತ ಒಂದು ಪುಸ್ತಕವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವ ಅಂದ್ರೆ ನಮ್ಮಲ್ಲಿ ಇನ್ನು ಈಗ ಬರ್ತಾ ಇದೆ, ಆದ್ರೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ ಅಂದ್ರೆ ನಾವು ಅದು ಬರಬೇಕಾದ ಅಗತ್ಯ ಉಂಟು ಅಂತ ಭಾವಿಸಲೇ ಇಲ್ಲ. ನಮ್ಮ ಒಳಗಡೆ ನಮ್ಮ ತುಳುವರಿಗಿರ್ಬೋದು, ನಮ್ಮ ಬ್ಯಾರಿಗಳಿರ್ಬೋದು, ನಮ್ಮ ಈ ಭಾಗದಲ್ಲಿ ಇರತಕ್ಕ ಕೊಂಕಣಿಗಳಿರ್ಬೋದು, ನಮಗೆ ಎಲ್ಲ ಏನನ್ನಿಸಿತಂದ್ರೆ ಕನ್ನಡವನ್ನು ನಾವು ಒಂದು ಮೊದಲ ಪ್ರಾಶಸ್ತ್ಯದಲ್ಲಿ ನೋಡಿದ್ರಿಂದ ಸಹಜವಾಗಿಯೇ ನಮಗೆ ಈ ಪ್ರಾದೇಶಿಕ ಭಾಷೆಗಳು ಅವುಗಳ ಸಾಹಿತ್ಯ ಬೆಳೆಯುವುದಕ್ಕೆ ದೊಡ್ಡ ಅವಕಾಶಗಳು ನಮಗೆ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಿಲ್ಲ. ಯಾವಾಗ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ಒಂದು ಏಕೀಕರಣ, ನಮ್ಮ ನಮ್ಮ ಭಾಷೆ, ನಮ್ಮ ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ ತಾಳ್ಲಿಕ್ಕೆ ಆರಂಭ ಮಾಡಿದ್ದೆವೋ, ಆವತ್ತಿನಿಂದ ನಮಗೆ ಸ್ವಲ್ಪ ನಮ್ಮ ನಮ್ಮ ಭಾಷೆಯಲ್ಲಿ ಬರೀಬೇಕು, ನಮ್ಮ ನಮ್ಮ ಭಾಷೆಯಲ್ಲಿ ಹೊಸ ಕೃತಿಗಳನ್ನು ಸಾಹಿತ್ಯ ರಚನೆ ಮಾಡಬೇಕೆನ್ನುವ ಒಂದು ಅಪೇಕ್ಷೆ ಹುಟ್ಟಿದ ಬಳಿಕ ನಮ್ಮಲ್ಲಿ ಈ ಬ್ಯಾರಿ ಭಾಷೆಯ ಮತ್ತು ತುಳುವಿನಲ್ಲಿ ಬರವಣಿಗೆಗಳು, ಸಾಹಿತ್ಯ, ಲಿಖಿತ ಸಾಹಿತ್ಯ ಪರಂಪರೆ ಅದು ಬೆಳೆಯುವುದಕ್ಕೆ ಆರಂಭ ಆಯಿತು. ಆದರೆ ನಾವು ಗಮನಿಸಬೇಕು, ಯಾವತ್ತೂ ಕೂಡ ಯಾವ ಭಾಷೆಗೆ ಲಿಖಿತ ಸಾಹಿತ್ಯ ಪರಂಪರೆ ಹೆಚ್ಚಿಲ್ಲವೋ ಆ ಭಾಷೆಯಲ್ಲಿ ಬಹಳ ಅಮೋಘವಾಗಿರುವ ಜನಪದ ಸಾಹಿತ್ಯ ಇದೆ, ಬಹಳ ಅಮೋಘವಾದ ಜನಪದ ಸಾಹಿತ್ಯ ಇದೆ. ಅಂದ್ರೆ ನಮ್ಮ ಪ್ರತಿಯೊಂದರ ಜೊತೆಗೂ ಒಂದು ಹಾಡು ಇದೆ. ನಾವೆಲ್ಲ ಸಣ್ಣದಿರುವಾಗ ನಮಗೆ ಒಪ್ಪನ ಪಾಠ ಕೇಳುವುದಂದ್ರೆ ಬಹಳ ಖುಷಿ ಅದು. ಅಲ್ಲೇ ವೇದಿಕೆಗಳಲ್ಲಿ ಒಪ್ಪನಗಳನ್ನೆಲ್ಲ ಪ್ರದರ್ಶನ ಮಾಡ್ತಿದ್ರು ನಮ್ಮ ಕಾಲೇಜಲ್ಲಿ. ಒಂದು ಹೆಣ್ಮಗಳನ್ನ, ವಧುವನ್ನ ಅಲಂಕರಿಸುವ ಒಂದು ಬಹಳ ಸೊಗಸಾದ ಹಾಡು ಅದು. ಚಂದಕ್ಕೆ ಅವರು ಏನು ಬಡಿದುಕೊಂಡು ಸುತ್ತು ಬರ್ತಾ ಮಾಡುವ ಆ ನೃತ್ಯವು, ಅದರ ಜೊತೆಗಿರುವ ಹಾಡು, ಆ ಹಾಡಲ್ಲಿ ಏನುಂಟು? ಈಗ ಒಪ್ಪನ ನಾವು ಮನೆಯಲ್ಲಿ ಆಚರಣೆ ಮಾಡ್ತೇವೆ ಅಥವಾ ವೇದಿಕೆಯಲ್ಲಿ ತರ್ತೇವೆ, ಆ ಹಾಡಿನ ಒಳಗಡೆ ಏನುಂಟು ಅಂತ ನಾವು ಹುಡುಕ್ಲಿಕ್ಕೆ ಹೋಗ್ಲಿಲ್ಲ. ಹಾಡುಗಳನ್ನು ಹೇಳ್ತಾ ಬಂದಿದ್ದೇವೆ. ಅಂದ್ರೆ ಆ ಹಾಡುಗಳಲ್ಲಿ ಏನುಂಟು ಅಂತ ತಿಳ್ಕೊಂಡ್ರೆ ಆಗ ನಮ್ಮ ಬದುಕು ಅದರಲ್ಲಿ ಹೇಗೆ ವ್ಯಕ್ತ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ತುಂಬಾ ಅಂಥದ್ದು ಅಂತ ತುಂಬಾ ಸಂಗತಿಗಳು. ಈಗ ಮಂಗಳ ಪಾಠ, ಅದರ ಮದುವೆಯ ಒಂದು ಕ್ರಿಯೆಯ ಜೊತೆಗೇನೆ ತುಂಬಾ ಪಾಠಗಳಿದ್ದಾವೆ. ಅದು ಚಮಯ ಪಾಠ, ಮಧುಮಗಳನ್ನು ಸಿಂಗರಿಸುವಾಗ ಹಾಡುವ ಪಾಠ, ಬಂದಿ ಪಾಠ, ಹಾರ, ಗಂಡು ಹಾರ ಹಾಕುವಾಗ ಒಂದು ಹಾಡು ಹಾಡ್ತಾನೆ, ಅದನ್ನು ದಾಖಲಿಸಿದ್ದಾರೆ. ಗಂಡು ಹಾರ ಹಾಕು ನೋಡಿ, ಇದು ಒಂದು ವಿಶಿಷ್ಟವಾದ, ಬೇರೆಯಲ್ಲಿ ನಾವು ಯಾವ ಕಮ್ಯುನಿಟಿಯಲ್ಲೂ ಹಾಗೆ ನೋಡಿದ್ದಿಲ್ಲ. ನಾನು ಗಂಡು ಹಾರ ಹಾಕುವಾಗ ಅದಕ್ಕೊಂದು ಪಾಠ, ಹಾಗೇನೆ ಪಾಲಪಾಠ, ಒಪ್ಪನ ಪಾಠ, ಪೇತು ಪಾಠ, ಪ್ರಸವಕ್ಕೆ ಮಗುವಿಗೆ ಸುಖ ಪ್ರಸವ ಆಗಲಿ ಅಂತ ಪ್ರಾರ್ಥಿಸುವ ಪಾಠಗಳಿದ್ದಾವೆ. ಒಂದು ನಾವು ಹೇಗೆ ಬದುಕನ್ನು ಸಂಭ್ರಮಿಸ್ತಾ ಇದ್ದೇವೆ ಅಂತ ನಮ್ಮ ಉದ್ದಕ್ಕೂ. ಈಗ ಮದರಂಗಿ ಹಾಕುವಾಗ ಮೈಲಾಂಜಿ ಪಾಠಗಳು, ಇಂಥ ಪಾಠಗಳು, ಪಾಠ ನೋಡಿ ನೀವು ಎಷ್ಟು ನಮ್ಮ ಜನಪದರು ಎಷ್ಟು ಅದ್ಭುತವಾಗಿ ಅವರಿಗೊಂದು ಜ್ಞಾನ ಇತ್ತು ಅಂತ. ಆ ಹಾಡುಗಳಿಗೆಲ್ಲ ಒಂದು ನಿಯತವಾದ ತಾಳ ಇದೆ, ತಾಳಬದ್ಧವಾದ ರಚನೆಗಳು ಅವುಗಳು, ಯಾವುದು ಕೂಡ ತಾಳಬದ್ಧ, ಯಾಕಂದ್ರೆ ತಾಳ ಬಡಿದುಕೊಂಡೇ ಹಾಡುವ ಇಂಥ ಪಾಠಗಳ ಒಂದು ಪರಂಪರೆ ನಮ್ಮ ಕರಾವಳಿಯಲ್ಲಿದೆ. ಅದು ಹಿಂದೂಗಳಲ್ಲಿಯೂ ಇದೆ, ಅದು ಬ್ಯಾರಿಗಳಲ್ಲಿಯೂ ಇದೆ. ಅಂದ್ರೆ ಈ ಭಾಗದಲ್ಲಿ ಪಾಠಗಳ ಒಂದು ಪರಂಪರೆ, ಅವುಗಳನ್ನು ಕುರಿತು ನಾವು ಅಧ್ಯಯನ ಮಾಡಬೇಕಾದಂತಹ ತುಂಬಾ ಸಂಗ್ರಹ ಇದೆ. ಅದರಿಂದ ಬ್ಯಾರಿ ಭಾಷೆಯಲ್ಲಿ ಒಂದು ಸಮೃದ್ಧವಾದ ಒಂದು ಜಾನಪದ ಸಾಹಿತ್ಯ ಇದೆ, ಅದರ ಕುರಿತಾದಂತಹ ಅಧ್ಯಯನ, ಅದರ ಕುರಿತಾದಂತಹ ತಿಳುವಳಿಕೆ. ನೋಡಿ ವಿದ್ಯಾರ್ಥಿಗಳು, ನೀವು ಇಷ್ಟು ಜನ ಇದ್ದೀರಿ, ನಿಮಗೆ ಮಾಡಬಹುದಾದ ಕೆಲಸ ಅದ್ಭುತ ಇದೆ. ಏನಂದ್ರೆ ನಿಮಗೆ ಈಗ ನಾವು ಹೊಸ ತಲೆಮಾರು ನಾವು ಯಾರಿದ್ದೇವೆ, ನಮಗೆ ಈ ಪಾಠಗಳು ಅಥವಾ ಈ ಜನಪದ ಸಾಹಿತ್ಯ ನಮ್ಮಿಂದ ದೂರ ಆಗ್ತಾ ಉಂಟು. ಆದ್ರೆ ನಮ್ಮ ಮನೆಗಳಲ್ಲಿ ಇದನ್ನು ಮಾಡ್ತಾ ಇದ್ದವರು ಇದ್ದಾರೆ, ಇನ್ನು ನಮ್ಮ ಅಪ್ಪ ಮನೆಗೆ, ನಮ್ಮ ಅಜ್ಜ ಅಜ್ಜಿಗೆ ಈ ಪಾಠಗಳು ಗೊತ್ತಿವೆ. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ನಿಮ್ಮ ಮೊಬೈಲ್ ನ ಮೂಲಕ ಅವರ ಆ ಪಾಠಗಳನ್ನು ಸಂಗ್ರಹ ಮಾಡೋದು, ನಿಮ್ಮ ಮನೆಗಳಲ್ಲಿ ಆಗತಕ್ಕಂಥ ಇಂಥ ಆಚರಣೆಗಳನ್ನು ಪೂರ್ತಿ ವಿಡಿಯೋ ಮಾಡೋದು, ಅವುಗಳನ್ನೆಲ್ಲ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ರೆ ಒಂದು ದೊಡ್ಡ ಅಗಾಧವಾದ ಒಂದು ಬ್ಯಾರಿ ಜಗತ್ತು ಅದು ಲೋಕಕ್ಕೆ ಸಿಗುವುದಕ್ಕೆ ಸಾಧ್ಯ. ಅದರಿಂದ ಜನಪದ ಸಾಹಿತ್ಯದ ಸಂಗ್ರಹದ, ಅದರ ದಾಖಲೀಕರಣದ ಕೆಲಸವನ್ನು ಯುವ ತಲೆಮಾರು ಬಹಳ ಪ್ರೀತಿಯಿಂದ ಮಾಡಬೇಕಾದ ಅಗತ್ಯ ಇದೆ. ತುಂಬಾ ಸಂಗತಿಗಳನ್ನು ಮಾಡಬಹುದು. ಈಗ ಕುಲಕಸುಬುಗಳ ಬಗ್ಗೆ, ಬ್ಯಾರಿಗಳು ಏನೇನು ಮಾಡ್ತಾ ಇದ್ರು, ಯಾವ್ಯಾವ ಉದ್ಯೋಗಗಳನ್ನು ಮಾಡ್ತಾ ಇದ್ರು, ಅವರು ಏನು ನಮ್ಮಲ್ಲಿ ಮೀನುಗಾರರಾಗಿ ಬಹಳ ದೊಡ್ಡ ಮೀನುಗಾರಿಕೆಯ ಜೊತೆಗೆ, ಕಡಲಿನ ಜೊತೆಗೆ ಬ್ಯಾರಿಗಳ ಸಂಬಂಧ ಹೇಗೆ, ಇಡೀ ಈ ಮೀನುಗಾರಿಕೆಯ ಜೊತೆಗೆ ಇರುವಾಗ ಈ ಬ್ಯಾರಿ ಸಮುದಾಯದ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿರತಕ್ಕಂಥ ಏನು ಕುಟುಂಬಗಳೇನಿವೆ, ಅವುಗಳು ಅವರು ನಡೆಸತಕ್ಕಂಥ ಆಚರಣೆಗಳು, ಅವರ ನಂಬಿಕೆಗಳು ಯಾವುದು, ಕಡಲಿನ ಜೊತೆಗಿನ ನಂಬಿಕೆಗಳು. ಸಿಂಪಲ್, ಕಡಲು ಮತ್ತು ನಾವು ಮೀನನ್ನು ಹಿಡಿದು ಬದುಕಬಹುದು, ಆದ್ರೆ ಆ ಕಡಲಿನ ಬಗ್ಗೆ ಇರುವ ಗೌರವ ಏನು, ಕಡಲನ್ನು ನಾವು ಹೇಗೆ ನೋಡ್ತೇವೆ, ಅದರ ಜೊತೆಗೆ ಈ ಮೀನುಗಾರಿಕೆ ಜೊತೆಗೆ ಇರುವ ಬೇರೆ ಬೇರೆ ಪದಗಳು, ಬ್ಯಾರಿ ಪದಗಳು ವಿಶಿಷ್ಟ ಆಗಿರ್ತವೆ. ಅಂದ್ರೆ ನಾವು ಮೀನುಗಾರಿಕೆ ಸಂದರ್ಭದಲ್ಲಿ ನಾವು ಮಾಡುವ ಬೇರೆ ಬೇರೆ ಕ್ರಿಯೆಗಳಿರ್ತಾವಲ್ಲ, ಬೇರೆ ಬೇರೆ ಕೆಲಸಗಳಿರ್ತಾವಲ್ಲ, ಅದರದ್ದೇ ಆದಂತಹ ಪಾರಿಭಾಷಿಕ ಪದಗಳಿರ್ತವೆ, ಅವುಗಳನ್ನು ಹೆಕ್ಕುವುದು, ಇಂತ ತುಂಬಾ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಅದೆಲ್ಲ ಯಾಕೆ, ನಮ್ಮ ಮನೆಯಲ್ಲಿ ಆಭರಣಗಳಿರ್ತಿಲ್ಲ. ಬ್ಯಾರಿ ಸಮುದಾಯ ಬಹಳ ಅದ್ಭುತವಾದ ಆಭರಣ ಸಂಸ್ಕೃತಿಗೆ ಹೆಸರಾದವರು. ನಮ್ಮಲ್ಲಿ ಕಿವಿಯಿಂದ ಅಣಿಕತ್ತಿನಿಂದ ತೊಡಗಿ

ನಾವು ಹಾಕಿಕೊಳ್ಳತಕ್ಕಂಥ ಬೇರೆ ಬೇರೆ ಆಭರಣಗಳಿಗೆ ಎಷ್ಟು ಹೆಸರುಗಳಿವೆ, ಎಷ್ಟು ವೈವಿಧ್ಯಮಯವಾದಂತಹ ಆಭರಣಗಳಿವೆ. ಈ ಆಭರಣಗಳ ಕುರಿತು ಆಭರಣಗಳ ಹೆಸರುಗಳನ್ನೇ ನಾವು ಮರ್ತಿದ್ದೇವೆ. ಅಂತದ್ರಲ್ಲಿ ನೀವೆಲ್ಲ ಅದನ್ನು ಈ ಕುರಿತು ಅಂದ್ರೆ ತುಂಬಾ ವಿಸ್ತಾರವಾದ ಒಂದು ಜನಪದ ಜಗತ್ತು ಇದೆ, ಒಂದು ಸಮುದಾಯ ಅಂದ್ರೆ ಅದು ಅದು ಕರಾವಳಿಯಲ್ಲಿ. ಯಾವಾಗ ಒಂದು ಲಿಖಿತ ಸಾಹಿತ್ಯ ಪರಂಪರೆ, ಒಂದು ಒಂದು ಶೈಕ್ಷಣಿಕವಾದ ಆವರಣ ಸಿಗದೇ ಇರುವ ಭಾಷೆಗಳು, ಅವರ ಆ ಭಾಷೆಗಳ ನಡುವೆ ಒಂದು ಅಪಾರವಾದ ಜನಪದ ಸಂಸ್ಕೃತಿ ಶ್ರೀಮಂತಿಕೆ ಇದೆ. ಅದನ್ನು ಬೆಳಕಿಗೆ ತರುವುದಷ್ಟೇ ನಾವು ಈ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯನ್ನ ಒಂದು ಜಗತ್ತಿಗೆ ತೋರಿಸುವುದಕ್ಕಿರುವ ಬಹಳ ಪ್ರಮುಖವಾದ ದಾರಿ. ಆ ಹಿನ್ನೆಲೆಯಿಂದ ಇವತ್ತಿನ ಈ ಪ್ರಚಾರ ಉಪನ್ಯಾಸ ಬಹಳ ಮಹತ್ವದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಹಾಗೆಂತೇಳಿ ಲಿಖಿತ ಸಾಹಿತ್ಯ ಪರಂಪರೆ ಕಡಿಮೆ ಆಗಿದೆ ಅಂತಲ್ಲ, ಸುಮಾರು ಅವರು ನನ್ನನ್ನು ಬೈದಾರು, ನೀವು ಏನು ಗೊತ್ತಿಲ್ಲ ನಿಮಗೆ. ಬೇರೆ ಭಾಷೆಯಲ್ಲಿ ತುಂಬಾ ಬರವಣಿಗೆಗಳು ಬಂದಿವೆ. 70ರ ದಶಕದ ಈಚೆಗೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಬಂದ ಬಳಿಕ ಬಹಳ ತಡವಾಗಿ ಮುಸ್ಲಿಮರು ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಬಂದರು. ನಮ್ಮಲ್ಲಿ ದಲಿತರು, ನಮ್ಮಲ್ಲಿ ಮುಸ್ಲಿಮರು, ನಮ್ಮಲ್ಲಿ ಸ್ತ್ರೀಯರು ಇವರೆಲ್ಲ ಶಿಕ್ಷಣ ವ್ಯವಸ್ಥೆಗೆ ಬರುವುದಕ್ಕೆ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಆಗಲಿಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಯ ನಡುವೆ. ಆದ್ರೆ ಯಾವಾಗ ಒಂದು 60-65 ಕಾಲಕ್ಕೆ, 45-50 ನಂತರ, ಒಂದು 60ರ ನಂತರ ಸ್ವಲ್ಪ ಹೆಚ್ಚು ಮೂವ್ಮೆಂಟ್ ಬಂತಲ್ಲ, ನಾವೆಲ್ಲ ಶಾಲೆಗೆ ಹೋಗಿ ಶುರು ಮಾಡಿದೆವು. ಹಾಗೆ ಶಾಲೆಗೆ ಹೋದವರು ಶಿಕ್ಷಣವನ್ನು ಕಲಿತ ಬಳಿಕ ನಮ್ಮಲ್ಲಿ ಬರೀಲಿಕ್ಕೆ ಆರಂಭ ಮಾಡಿದ್ರು. ತುಂಬಾ ಮುಸ್ಲಿಂ ಲೇಖಕರು ಸುಮಾರು 70ರ ದಶಕದಲ್ಲಿ ಬಳಕೆಗೆ ಬರಲಿಕ್ಕೆ ಶುರು ಆಗ್ತಾರೆ. ನಮ್ಮಲ್ಲಿ ಸಾರಾ ಅಬುಬಕರ್ ಇರಬಹುದು, ನಮ್ಮಲ್ಲಿ ಬಳವರ ಮೊಹಮ್ಮದ್ ಕುಂಜಿ ಇರಬಹುದು, ತುಂಬಾ ಜನರ ಹೆಸರುಗಳನ್ನು ಇವತ್ತು ನಾನು ಹೇಳಬಹುದು, ನಿಸಾರ್ ಅಹಮದ್ ಇರಬಹುದು, ಇಂತ ಅನೇಕರು ಅವರೆಲ್ಲ ಒಂದು 50-60 ಕಾಲಘಟ್ಟದಲ್ಲಿ ಶಿಕ್ಷಣಕ್ಕೆ ಪ್ರವೇಶ ಮಾಡಿದವರು ಬರೀಲಿಕ್ಕೆ ಶುರು ಮಾಡಿದರು. ಆ ಬರೀಲಿಕ್ಕೆ ಶುರು ಮಾಡಿದ ಬಳಿಕ ಒಂದು ಅಪೂರ್ವವಾದ ಒಂದು ಮುಸ್ಲಿಂ ಸಂವೇದನೆ ಒಂದು ಕನ್ನಡ ಸಾಹಿತ್ಯದ ಒಳಗೆ ಪ್ರವೇಶವನ್ನು ಪಡೆಯಿತು. ಸಾರಾ ಅಬುಬಕರ್ ನಮ್ಮ ಈ ಭಾಗದ ಒಂದು ಇಡೀ ಈ ಭಾಗದ ಒಂದು ಮುಸ್ಲಿಂ ಜಗತ್ತು ಏನುಂಟು, ಬದುಕಿನ ಕ್ರಮಗಳೇನಿವೆ ಅವುಗಳನ್ನೆಲ್ಲ ದಾಖಲಿಸ್ತಾ ಬರ್ತಾರೆ. ಬಳುವಾರ್ ಮೊಹಮ್ಮದ್ ಕುಂಜಿ ಅವರ ಕಥನಗಳು ಅವುಗಳನ್ನು ನೀವು ಓದ್ತಾ ಬಂದ್ರೆ ಒಂದು ದೊಡ್ಡ ಜಗತ್ತು ನಮ್ಮ ಈ ಭಾಗದ ಜಗತ್ತು ರೂಪುಗೊಳ್ಳುತ್ತದೆ. ಅವುಗಳ ಕನ್ನಡ ಸಾಹಿತ್ಯದಲ್ಲಿ ಬ್ಯಾರಿ ಬದುಕು ಹೇಗೆ ಕಟ್ಟಿಕೊಂಡಿದೆ ಎನ್ನುವುದು ಕೂಡ ನಾವು ಆಲೋಚನೆ ಮಾಡಬೇಕಾದಂತಹ ಒಂದು ದಾರಿ ಇದೆ. ಅದರ ನಂತರ ನಮ್ಮಲ್ಲಿ ಬ್ಯಾರಿ ಬ್ಯಾರಿಗಳು ಕನ್ನಡದಲ್ಲಿ ಬರೆಯುವುದನ್ನು ಕಡಿಮೆ ಮಾಡಿ ಬ್ಯಾರಿಯಲ್ಲೇ ಬರೀಲಿಕ್ಕೆ ಇವತ್ತಿಗೆ ಆರಂಭ ಮಾಡ್ತಿರುವುದು ಅದೊಂದು ಶುಭ ಲಕ್ಷಣ, ಬಹಳ ಒಳ್ಳೆಯ ಲಕ್ಷಣ ಅಂತ. ಯಾಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಬರೆದಾಗ ಅದು ಸತ್ವಪೂರ್ಣ ಆಗಿರ್ತದೆ. ಕುವೆಂಪು ಅವರಿಗೆ ಅವರ ಆರಂಭದಲ್ಲಿ ಇಂಗ್ಲಿಷ್ ಕವಿತೆಗಳನ್ನು ಬರೆದಾಗ ಐರಿಷ್ ಕವಿಯೊಬ್ಬ ಹೇಳಿದಂತೆ, ನೀವು ನಿನ್ನ ಮಾತೃಭಾಷೆಯಲ್ಲೇ ಬರೀಬೇಕಂತ, ನೀನು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಬರೆಯುವುದಲ್ಲ, ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಬರೀತಿ, ಆದ್ರೆ ನಿನ್ನ ಹೃದಯದ ಭಾಷೆ ಕನ್ನಡ, ಅದ್ರಲ್ಲಿ ನೀನು ಕನ್ನಡದಲ್ಲಿ ಬರೆದ್ರೆ ಅದು ನಿಜವಾದ ನಿನ್ನ ಮನಸ್ಸಿನ ಭಾವನೆಗಳನ್ನು ಚೆನ್ನಾಗಿ ಹೇಳುತ್ತದೆ ಅಂತ. ಹಾಗೇನೆ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾದ್ದು, ಐರಿಷ್ ಕವಿ ಕುವೆಂಪುಗೆ ಹೇಳಿದ ಮಾತು ಅದು ನಮಗೆಲ್ಲರಿಗೂ ಹೇಳಿದ ಮಾತು ಅಂತ ನಾವು ಭಾವಿಸಬೇಕು. ನಮ್ಮ ನಮ್ಮ ಮಾತೃಭಾಷೆ, ನಮ್ಮ ನಮ್ಮ ಮನೆಯ ಮಾತು ಏನುಂಟು, ಆ ಭಾಷೆಯಲ್ಲಿ ನಾವು ಬರೀಲಿಕ್ಕೆ ಶುರು ಮಾಡುವಾಗ ಅದಕ್ಕೂ ಒಂದು ಲಿಖಿತ ಪರಂಪರೆಯನ್ನು, ಹೇಗೆ ಮೌಖಿಕ ಪರಂಪರೆಯ ಶ್ರೀಮಂತಿಕೆ ನಮಗೆ ಇದೆ, ಒಂದು ಲಿಖಿತ ಸಾಹಿತ್ಯದ ಪರಂಪರೆಯನ್ನು ಕೂಡ ನಮಗೆ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನು. ತುಂಬಾ ಜನ ಆ ತರದ ಕೆಲಸಗಳನ್ನು ಮಾಡಿದವರಿದ್ದಾರೆ. ನಮ್ಮಲ್ಲಿ ನಾನು ಈಗಾಗಲೇ ಹೆಸರಿಸಿದ ಹೆಸರುಗಳಲ್ಲದೆ ತುಂಬಾ ಜನ ಇಂಥವುಗಳನ್ನು ಮಾಡಿದವರಿದ್ದಾರೆ. ನಾವೇ ಶಮ್ಸುದ್ದೀನ್ ಮಡಿಕೇರಿಯವರದ್ದು ಕೃತಿಗಳನ್ನು ನಾವು ಏನು ಮಾಡಿದ್ದೇವೆ, ರಹೀಂ ಬಿಸಿರೂಡ್ ಅವರ ಹೆಸರುಗಳನ್ನು ಕೇಳಿದ್ದೇವೆ, ಇಂಥ ಅನೇಕರು ನಮ್ಮ ನಡುವೆ ಇದ್ದಾರೆ. ಆದ್ರಿಂದ ಈ ಹೊಸ ಕಾಲದಲ್ಲಿ ಒಂದು ಮುಸ್ಲಿಂ ಇದು ಬ್ಯಾರಿ ಸಾಹಿತ್ಯ ಲಿಖಿತ ಸಾಹಿತ್ಯವು ಬೆಳೆಯಬೇಕೆನ್ನುವ ಒಂದು ಅಪೇಕ್ಷೆ ತುಂಬಾ ವ್ಯಾಪ್ತವಾಗಿದೆ. ಮತ್ತು ಅದನ್ನು ಪ್ರಚೋದಿಸುವ ಅದರ ಬಗೆಗೆ ಗಟ್ಟಿ ದನಿಯಲ್ಲಿ ನೋಡಿ, ಹಂಸಮಲ್ಲಾರ್ನಂತವರು ತುಂಬಾ ಅದ್ಭುತವಾದ ಓದು ಉಳ್ಳವರು ಮತ್ತು ಇದರ ಕುರಿತು 10 ಜನರಿಗೆ ಹೇಳಬಲ್ಲ. ನಾನು ಯಾರು ಏನಾದರೂ ಕೇಳಿದ್ರೆ, ಮೊನ್ನೆ ಯಾರೋ ಕೇಳ್ತಾ ಇದ್ರು ಬ್ಯಾರಿ ಮದುವೆಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದಾರೆ, ನಂಗೆ ಸ್ವಲ್ಪ ವಿವರಣೆ ಬೇಕು ಅಂತ ನಾನು ಹಂಸಮಲ್ಲಾರ ನಂಬರ್ ಕೊಟ್ಬಿಟ್ಟಿದ್ದೆ, ನೀವು ಅವರನ್ನು ತಜ್ಞ ಅವರನ್ನು ನೀವು ಕೇಳಿ ಅಂದ್ರೆ. ಹೀಗೆ ನಾವು ಹೇಳಬಹುದಾದಂತಹ ವ್ಯಕ್ತಿತ್ವಗಳು ಇವತ್ತು ಬ್ಯಾರಿ ಸಾಹಿತ್ಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಎನ್ನುವುದು ಬಹಳ ಬಹಳ ಮಹತ್ವದ ಸಂಗತಿ. ವಿದ್ಯಾರ್ಥಿಗಳೇ, ನಾವು ಗಮನಿಸಬೇಕು, ಇದು ಸೌಹಾರ್ದದ ನಾಡು. ನಾವು ಯಾವತ್ತಿದ್ರೂ ನಮ್ಮ ಮನಸ್ಸಿನ ಒಳಗಡೆ ಇರಬೇಕಂತ ಬೀಜ ಏನಂದ್ರೆ ಇದು ಸೌಹಾರ್ದದ ನಾಡು. ಗೊತ್ತಾಯ್ತಾ, ನಾವೆಲ್ಲ ಪ್ರೀತಿಯಿಂದ ಪರಸ್ಪರ ಗೌರವದಿಂದ ಬದುಕಬೇಕು. ಏನು ನಮ್ಮ ರಾಜಕೀಯ ನಮ್ಮ ವಾತಾವರಣಗಳು ತುಂಬಾ ನಮ್ಮ ಮನಸ್ಸುಗಳನ್ನು ಹಾಳು ಮಾಡ್ತಾ ಇವೆ, ನೀವು ಎಚ್ಚರದಲ್ಲಿ ಗಮನಿಸಬೇಕು. ನಮ್ಮ ತುಳುನಾಡು ನೋಡಿ, ಬ್ಯಾರಿಗಳು ಬಹಳ ಕ್ರಿಸ್ತಪೂರ್ವ 1ನೇ ಶತಮಾನದಿಂದಲೇ ಅರಬರಿಗೆ ನಮ್ಮ ಈ ನಾಡಿನ ಜೊತೆಗೆ ಸಂಪರ್ಕ ಬೆಳೆಯಿತು. ಅವತ್ತಿನಿಂದ ಈ ಬ್ಯಾರಿ ಸಮುದಾಯಗಳು ಅದು ಈ ತುಳುನಾಡಿನೊಡೆಗೆ ಬೆರೆತು ಬರ್ತಿವೆ. ನೀವು ನಮ್ಮ ಬಪ್ಪನಾಡು ಕ್ಷೇತ್ರದ ಕಥೆಯನ್ನು ಕೇಳಿದ್ರೆ ಅಲ್ಲಿ ಒಬ್ಬ ಬಪ್ಪ ಬ್ಯಾರಿ ಬರ್ತಾನೆ. ಬಪ್ಪ ಬ್ಯಾರಿಯನ್ನು ಬಹಳ ಗೌರವದಿಂದ ಪೂಜಿಸುವ ಸಂಗತಿಗಳನ್ನು ಇಲ್ಲೇ ಕಾರಿಕಾಡಿ ಅಂತ ಇದೆ ನನ್ನ ಊರದು, ಕುಂಬಳೆ ಹತ್ರ ಆರಿಕಾಡಿ ಅಂತ ಅಲ್ಲಿ ಚಾಮುಂಡಿ ದೈವ ಇದೆ. ಅಲ್ಲಿ ಆಲಿಯನ್ನು ಕೂಡ ಚಾಮುಂಡಿಯ ಜೊತೆಗೆ ಪೂಜಿಸುವ, ಆಲಿಗೆ ಅತ್ಯಂತ ಹೆಚ್ಚು ಗೌರವ ಸಲ್ಲುವ ಕ್ರಿಯೆಗಳು ನಡೀತಾ ಇವೆ. ಇದು ಬಬ್ಬರಿಯನ ಕಥೆ ನೀವು ಕೇಳಿದ್ದೀರಿ. ನಮ್ಮಲ್ಲೇ ಉದ್ಯಾವರದಂತಹ ಇಲ್ಲಿ ದೈವಾರಾಧನೆ ಆಗುವಾಗ ಮಸೀದಿಗೆ ಹೋಗಿ ಮಸೀದಿಯವರು ಬಹಳ ಪ್ರೀತಿ ಗೌರವದಿಂದ ಸ್ವಾಗತಿಸಿ ಏನು ಬಹಳ ಗೌರವವನ್ನು ಕೊಡುವಂತದ್ದನ್ನು ನೋಡಿದ್ದೇವೆ. ಇಂಥ ಒಂದು ನಮ್ಮ ಈ ನಾಡಿನಲ್ಲಿ ತುಳು ಸಂಸ್ಕೃತಿ ಮತ್ತು ಬ್ಯಾರಿ ಸಂಸ್ಕೃತಿ ಪರಸ್ಪರ ಕೈಗೆ ಕೈ ಜೋಡಿಸಿ ಇಲ್ಲಿ ಬೆಳೆದು ಬಂದದ್ದನ್ನು ನಾವು ಗಮನಿಸಬೇಕು. ಒಂದು ಸೌಹಾರ್ದದ ನಾಡು ಇದು. ನಾನು ನಿಮ್ಮಲ್ಲಿ ಇಷ್ಟು ಹೊತ್ತು ನನ್ನ ಮಾತುಗಳು

0: ಆದವೇ ಏನು ಇಷ್ಟು ಹೊತ್ತು ಪ್ರೀತಿಯಿಂದ ಮಾತನಾಡಿದ್ಯಾಕಂದ್ರೆ ವಿದ್ಯಾರ್ಥಿಗಳೇ, ನಮ್ಮ ಮನಸ್ಸಿನ ಒಳಗಡೆ ನಾವು ಬಿತ್ತಿಕೊಳ್ಬೇಕಾದ ಸಂಗತಿ ಇದು. ಏನಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ಅದರ ಬಗ್ಗೆ ನಾವು ಅಭಿಮಾನ ಇರಬೇಕು. ಜೊತೆಗೆ ನಾವೆಲ್ಲ ಸೌಹಾರ್ದದಿಂದ ಬದುಕಬೇಕು ಎನ್ನುವ ಭಾವನೆಯನ್ನ ನಮ್ಮ ಮನಸ್ಸಿನೊಳಗೆ ನಾವು ಆ ಬೀಜವನ್ನ ಬಿತ್ತಬೇಕು. ಆ ಬೀಜಕ್ಕೆ ಸದಾ ನೀರೇರಿತಾ ಇರಬೇಕು, ಆದ್ರೆ ಅದು ಬೆಳೀತದೆ. ಈ ನಾಡು, ಕರಾವಳಿಯ ಈ ನಾಡು, ಅದು ಬಹು ಸಂಸ್ಕೃತಿಯ, ಬಹು ಸೌಹಾರ್ದದ ಒಂದು ನಾಡಾಗಿ ಉಳಿಯಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
1: ಶ್ರೋತೃಗಳೇ, ಇತ್ತರತೋ SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಸಹಪ್ರಾಧ್ಯಾಪಕರಾಯಿಟ್ಟು ಡಾಕ್ಟರ್ ಧನಂಜಯ ಕುಂಬ್ಳೆ ಅಂಡ್ ಪಲಕಂಗ ಕೇಟೊಂಡ್ ಬಂದಾರ. ಇದು ಇಂಡತ ಮೈಲಾಂಜಿ ಬ್ಯಾರಿ ಕಾರ್ಯಕ್ರಮ ಕೇಟೊಂಡಿಕರು ಇದ್ರೇಡಿ ಸಾರಂಗುನ್ 07.85 ರಂಗ್ ರಂಗ್ರೋ ಜೀವನ.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಖ್ಯಾತ ಯಕ್ಷಗಾನ ಕಲಾವಿದ ಜಬ್ಬಾರ್ ಸಮೋ ಸಂಪಾಜೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ನಾನು ಯಾವ ವಿಷಯವನ್ನು ಮಾತಾಡುವುದಕ್ಕೆ ನಿಯೋಜಿತನಾಗಿದ್ದೇನೋ ಆ ವಿಷಯದ ಬಗ್ಗೆ 4 ಮಾತುಗಳನ್ನಾಡುವುದಕ್ಕೆ ಬಯಸ್ತೇನೆ. ಈಗ ಪ್ರಸಂಗ 4ನೇ ಕಾಲಕ್ಕೆ ಬಂದಿದೆ. 4ನೇ ಕಾಲಕ್ಕೆ ಬಂದ ಮೇಲೆ ಚಂಡೆ, ಮದ್ಲೆ, ಭಾಗವತಿಕೆ, ವೇಷದ ಜಾಪು, ವೇಷದ ಬಣ್ಣ, ತೀವ್ರಗತಿಯ ಕುಣಿತ, ಮಾತು ಕೂಡ ಬಹಳ ವೇಗದಲ್ಲಿರಬೇಕಾಗಿದೆ. ಹಾಗಾಗಿ ಈ ಸಂಭವನೀಯವಾದಂತಹ ದುರ್ಘಟ್ಟವನ್ನು, ಆಪತ್ಕಾಲವನ್ನು ನೆನಪಿಸಿಕೊಂಡು 2 ತಯಾರಿಯಲ್ಲಿ ಬಂದಿದ್ದೇನೆ ನಾನು. ಹಾಗಾಗಿ ಎಲ್ಲ ಕಾರಣಗಳಿಂದಲೂ ನಾನು ಏನನ್ನು ನೋಡದೆ ನಿಮ್ಮನ್ನು ದೃಷ್ಟಿಸಿ ಮಾತಾಡುವುದಕ್ಕಿಂತ ಏನನ್ನು ನಾನು ಯೋಚಿಸಿ ಬರೆದಿದ್ದೇನೋ ಅದನ್ನು ಓದುವುದೇ ಸಮ್ಮೇಳನದ ಇವತ್ತಿನ ಕಾರ್ಯಕ್ರಮ ಸಕಾಲದಲ್ಲಿ ಮುಗಿಯುವುದಕ್ಕೆ ಎಡೆಮಾಡಿಕೊಡುವುದರ ದ್ವಾರಾ ನಾನು ಮಾಡಬಹುದಾದ ದೊಡ್ಡ ಉಪಕಾರ ಅಂತ ಭಾವಿಸ್ತೇನೆ. ಆ ಕಾರಣದಿಂದ ನಾನು ನಿಮ್ಮ ಮುಖ ಹೆಚ್ಚು ನೋಡಲಿಕ್ಕಿಲ್ಲ. ನಾನು ಲೋಕದೃಷ್ಟಿ ಮತ್ತು ಧರ್ಮ ಇದರ ಬಗ್ಗೆ ಏನು ಟಿಪ್ಪಣಿ ಮಾಡಿಕೊಂಡು ಬಂದಿದ್ದೇನೋ ಅಷ್ಟರ ಮೇಲೆ ಮಾತ್ರ ನಾನು ಬೆಳಕು ಚೆಲ್ಲುವ ಪ್ರಯತ್ನ ಮಾಡ್ತೇನೆ. ಕಳೆದ 38 ವರ್ಷಗಳಿಂದ ನಿರಂತರವಾಗಿ ನಾನು ಕರಾವಳಿಯ ಉದ್ದಗಲಕ್ಕೂ ಸಂಚರಿಸುತ್ತಾ ಬಂದಿದ್ದೇನೆ. ಅದು ಎಡೆಬಿಡದ ಸಂಚಾರಗಳು, ಬೇರೆ ಬೇರೆ ಅವಧಿಯ ಬೇರೆ ಬೇರೆ ಕಾಲದ ಸಂಚಾರಗಳು, ನಿರಂತರ ಓಡಾಟಗಳು ಅದೆಲ್ಲವೂ ಅದರೊಳಗೆ ಸೇರ್ಪಡೆಗೊಂಡಿವೆ. ಆ ಕಾರಣದಿಂದ ನನ್ನ ಓಡಾಟದಲ್ಲಿ ನನಗೆ ದಕ್ಕಿದ ಅನುಭವಗಳು, ನನ್ನನ್ನು ಸ್ಪರ್ಶಿಸಿದಂತಹ ಅನೇಕ ಆಪ್ತ ಸಂಗತಿಗಳು, ಅವುಗಳೆಲ್ಲವೂ ಕೂಡ ಕರಾವಳಿಯ ಲೋಕದೃಷ್ಟಿ ಮತ್ತು ಧರ್ಮ ಅಥವಾ ಧಾರ್ಮಿಕ ಅಂತ ಹೇಳುವ ಶೀರ್ಷಿಕೆಯನ್ನು ನಾನು ಮುಟ್ಟುವಾಗಲೂ ನನಗೆ ಅದು ನೆನಪಾಗಿ ಒತ್ತಾಸೆಯಾಗಿ ಜೊತೆಗಿರುತ್ತದೆ. ನಾನು ಸಾಧಾರಣವಾಗಿ ಮುಂಬಯಿಯಿಂದ ಹಿಡಿದು ಇಲ್ಲಿಯವರೆಗೆ ಸಂದರ್ಶಿಸದ ದೇವಸ್ಥಾನಗಳಿಲ್ಲ. ಕೆಲವರು ನನ್ನನ್ನು ಬಹಳ ಪ್ರೀತಿಯಿಂದ ಕುಟುಕುವುದುಂಟು, ಜಬ್ಬಾರ್ ಸಾಹೇಬರು ಪಳ್ಳಿರ್ದು ಜಾಸ್ತಿ ದೇವಸ್ಥಾನ ತೂತೀರಂತ. ಆ ಕಾರಣದಿಂದ ನನ್ನ ಸುದೀರ್ಘ ಕಾಲದ ಓಡಾಟದ ಅನುಭವದಲ್ಲಿ ನನ್ನನ್ನು ತಾಕಿದ ಆಪ್ತವಾದಂತಹ ಅನೇಕ ಸಂಗತಿಗಳನ್ನು ಸೇರಿಸಿ ಒಟ್ಟಾರೆಯಾದಂತಹ ನನ್ನ ದೃಷ್ಟಿಕೋನ ಏನು ಅದನ್ನು ಇಲ್ಲಿ ನಾನು ದಾಖಲಿಸಿದ್ದೇನೆ. ಇದರ ಆಚೆಗೆ ನಾನು ಏನನ್ನೂ ಹೇಳುವುದಿಲ್ಲ. ಧಾರ್ಮಿಕವಾಗಿ ಕರಾವಳಿಯ ಲೋಕದೃಷ್ಟಿ ಎಂಬುದು ವಿಶಿಷ್ಟವೂ ಅನನ್ಯವೂ ಆಗಿ ಉಳಿದಿದೆ. ಈ ಕಾರಣದಿಂದಲೇ ಇದು ಬಹಳಷ್ಟು ಪ್ರಭಾವಶಾಲಿಯೂ ಆಗಿದೆ. ಸಂಪಾಜೆಯ ಬುಡದಿಂದ ಬೇಂದೂರಿನ ತುದಿಯವರೆಗೆ ಈ ಧಾರ್ಮಿಕ ದೃಷ್ಟಿ ವಿಶಾಲವಾಗಿ ಹಬ್ಬಿ ನಿಂತಿದೆ. ಇದರ ಆಚೆಗೂ ಇದೇ ಕಾಣಿಕೆ ಇದೆ. ವೇದಿಕೆ ಮತ್ತು ಈ ಸಂದರ್ಭಗಳ ಔಚಿತ್ಯವನ್ನು ಗೌರವಿಸಿ ಈ ವಿಸ್ತಾರವನ್ನು ಅಭಿಮಾನ ಮತ್ತು ಹೆಮ್ಮೆಗಳೊಂದಿಗೆ ಸದ್ಯ ನೆನಪಿಸುವುದಷ್ಟನ್ನೇ ನಾವು ಮಾಡಬಹುದಾಗಿದೆ. ಸಮತೆ, ಸೌಹಾರ್ದ ಮತ್ತು ಭ್ರಾತೃತ್ವಗಳ ಗೊಣಸುಗಳನ್ನು ಕೂಡಿಸಿ ರಚಿಸಲಾಗಿರುವ ಈ ನೆಲದ ಧಾರ್ಮಿಕ ನೆಲೆಗಳ ಅರಿವು ಮತ್ತು ನಿಯತ್ತಿನ ಅನುಷ್ಠಾನಗಳಿಂದ ಪ್ರಭಾವಿತವಾಗಿರುವ ಬಾಂಧವ್ಯ ಸರಪಣಿ ಎಂಬುದು ಅಸಾಧಾರಣ ಬೆಸುಗೆ ಸಾಮರ್ಥ್ಯವನ್ನು ಹೊಂದಿದೆ. ಮಂದಿರ, ಬಸದಿ, ಮಸೀದಿ, ಚರ್ಚುಗಳಂತಹ ಆರಾಧನೆಯ ಶ್ರದ್ಧಾ ಕೇಂದ್ರಗಳೆಂಬ ಭೌತಿಕ ರಚನೆಗಳು ಕೇವಲ ಇಷ್ಟೇ ಆಗಿರದೆ ಬಹುದೊಡ್ಡ ಜನಸಮುದಾಯ ಅವರವರ ಪಾಡಿಗೆ ಶ್ರದ್ಧಾ ಭಕ್ತಿಗಳಿಂದ ನೆರವೇರಿಸಿಕೊಂಡು ಬಂದಿರುವ ಧಾರ್ಮಿಕ ಆಚರಣೆಗಳ ಮೂಲಕ ಜೀವಂತಿಕೆಯನ್ನು ಮೈಗೂಡಿಸಿಕೊಂಡಿವೆ. ಬಹು ತತ್ವಗಳ ವಿವಿಧ ಧರ್ಮಗಳು ಉದಾರಿ ಭಾರತೀಯ ಬಹುತ್ವದೊಂದಿಗಿನ ಜೀವಿಸಿಕೆಯನ್ನು ಉಸಿರುದುಂಬಿ ಉಳಿಸಿ ಬೆಳೆಸಿ ಬಾಳಿಸುತ್ತಾ ಬಂದಿದೆ. ಮುಗ್ಧ ಮನಸ್ಸುಗಳು ಬದುಕು ಕಟ್ಟಿಕೊಂಡ ಹಳ್ಳಿಗಳಲ್ಲಿ ಸಹಜತೆಗೆ ಒತ್ತುಕೊಟ್ಟು ನಡೆಸಿಕೊಂಡು ಬಂದಂತಹ ವಿವಿಧ ಧಾರ್ಮಿಕ ರೀತಿ ರಿವಾಜುಗಳ ಆಚರಣೆಗಳು ನಗರ ಪ್ರದೇಶಗಳನ್ನು ತಲುಪಿ ಪರಸ್ಪರ ನಿಕಟತೆಯನ್ನು ಉದ್ದೀಪಿಸುವ ವ್ಯಾಪಕ ಹರಹನ್ನು ನಿರ್ಮಿಸಿಕೊಂಡಿದೆ. ಬಹುಧರ್ಮೀಯರು ಪರಸ್ಪರ ಅರ್ಥೈಸಿಕೊಂಡು ಅವರವರ ಧಾರ್ಮಿಕ ಆಚರಣೆಗಳನ್ನು ಭಾವುಕವಾಗಿ ಸಂಭ್ರಮಿಸುವುದೆಂಬುದು ಒಂದು ಹಿರಿ ಪದ್ಧತಿಯಿಂದ ಪೋಷಿತವಾಗಿರುವುದನ್ನು ನಾವು ಗಮನಿಸಬಹುದು. ಈ ಇಂತಹ ಸಂದರ್ಭಗಳಲ್ಲಿ ಜನಸಾಮಾನ್ಯರು ಅವರವರದ್ದಕ್ಕಷ್ಟೇ ಒತ್ತಿ ನಿಲ್ಲದೆ ಪರಸ್ಪರ ಸಹಭಾಗಿತ್ವದ ಮೂಲಕ ಹಾರ್ದಿಕವಾದ ಕೊಡು ಮತ್ತು ಪಡೆ ಎಂಬ ವಿನಿಮಯ ಸೂತ್ರದೊಂದಿಗೆ ಬದುಕಿದ್ದ ಮತ್ತು ಬದುಕುತ್ತಿರುವ ವಿದ್ಯಮಾನಗಳು ನಮ್ಮ ಸುತ್ತಮುತ್ತ ಧಾರಾಳ ಇವೆ. ಹೀಗಾಗಿ ಕರಾವಳಿಯ ಧಾರ್ಮಿಕ ಸಂಗತಿಗಳು ಲೋಕದೃಷ್ಟಿಯನ್ನು ಸೆಳೆಯಬಲ್ಲ ಆಪ್ತ ಜೀವದ್ರವ್ಯಗಳಿಂದ ತುಂಬಿದೆ ಮಾತ್ರವಲ್ಲ, ಅನೇಕ ಆಕಸ್ಮಿಕ ಏರುಪೇರುಗಳಿಂದ ಒಮ್ಮೊಮ್ಮೆ ಅಸ್ತವ್ಯಸ್ತಗೊಂಡರೂ ಅತಿ ಶೀಘ್ರ ಸಮರಸದ ಪೂರ್ವಸ್ಥಿತಿಗೆ ಮರಳುವ ಧೃತಿ ಮತ್ತು ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬುದು ಕೂಡ ಮಹತ್ವದ ಸಂಗತಿಯಾಗಿದೆ. ಕರಾವಳಿ ಪ್ರದೇಶ ಬಹು ಧರ್ಮಗಳ ನೆಲೆವೀಡು, ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಧರ್ಮಗಳು ಇಲ್ಲಿನ ಧಾರ್ಮಿಕ ಸಂಗತಿಗಳನ್ನು ವಿವಿಧತೆಯೊಂದಿಗೆ ರೂಪಿಸಿ ರೂಢಿಸಿ ಪೋಷಿಸಿಕೊಂಡು ಬಂದಿವೆ. ಪರಸ್ಪರ ಹೊಂದಾಣಿಕೆ, ಸಮನ್ವಯ ದೃಷ್ಟಿ ಮತ್ತು ಸಹಭಾಗಿತ್ವಗಳ ಅನೇಕ ದೃಷ್ಟಾಂತಗಳು ಈ ಇಂತಹ ಧಾರ್ಮಿಕ ಚರ್ಯೆಗಳನ್ನು ಬಹು ಉದಾತ್ತೀಕರಿಸಿವೆ ಅಥವಾ ಅಸಹಿಷ್ಣು ಮನೋಭಾವವನ್ನು ಮೀರಿ ನಿಲ್ಲುವ ಗುಣವನ್ನು ಎತ್ತಿ ತೋರಿಸುತ್ತಾ ಬಂದಿವೆ. ಬಾಲ್ಯದಲ್ಲಿ ನಾನು ಎರಡು ಮಹತ್ವದ ಸಂಗತಿಗಳನ್ನು ಗಮನಿಸಿದ್ದೇನೆ. ಈಗಲೂ ನಾನವುಗಳನ್ನು ನೆನೆಸಿ ಪುಳಕಗೊಳ್ಳುತ್ತೇನೆ, ಆರ್ದ್ರ ಸ್ಥಿತಿಗೆ ಬರ್ತೇನೆ. ನಮ್ಮ ನೆರೆಮನೆಯ ಮುತ್ತಮ್ಮಜ್ಜಿ ಗದ್ದೆನಾಟಿ ಮತ್ತು ಕೊಯ್ಲಿನ ಕಾಲದಲ್ಲಿ ಊರ ಶ್ರಮಿಕ ಹೆಂಗಸರ ಮುಂದಾಳಾಗಿರುತ್ತಿದ್ದರು. ತವುಳವ ಜಾನಪದದ ಕಣಜದಿಂದ ಆಯ್ದ ಪಾಡ್ದನಗಳನ್ನು ಲಯಬದ್ಧತೆಯೊಂದಿಗೆ ಶುಶ್ರಾವ್ಯವಾಗಿ ಈಕೆ ಹಾಡಬಲ್ಲವರಾಗಿದ್ದರು. ಇವರು ಪಶುಪಾಲನೆಯಲ್ಲೂ ಪರಿಣತರಿದ್ದರು. ಇವರ ಹಟ್ಟಿಯಲ್ಲಿ ಸದಾ ಒಂದಲ್ಲದಿದ್ದರೆ ಇನ್ನೊಂದು ಹಾಲಿಯುವ ಹಸು ಇದ್ದೇ ಇರುತ್ತಿತ್ತು. ಜನಪದರ ಬದುಕಿನ ಅವಿಭಾಜ್ಯ ಅಂಗಗಳಲ್ಲಿ ಪರಂಪರಾನುಗತ ಶ್ರದ್ಧೆ ಅಥವಾ ನಂಬುಗೆ ಎಂಬುದು ಪ್ರಧಾನವೇ ಆಗಿದೆ. ಕರು ಹಾಕಿದ ಹಸುವಿನ ಹಾಲು ಕರೆಯುವ ದಿನ ಕೈಗೂಡಿದಾಗ ಮೊದಲು ಕರೆದ ಹಾಲಿನಿಂದ ಒಂದು ಕುಡುತೆ ಪಾಲನ್ನು ಈ ನಮ್ಮ ಪ್ರೀತಿಯ ಮುತ್ತಮ್ಮಜ್ಜಿ ಊರಿನ ಮಸೀದಿಯ ಮೌಲ್ವಿಗಳಿಗೆ ನೀಡಿ ಗೋ ಸಂಪತ್ತು ವೃದ್ಧಿಗೆ ಪ್ರಾರ್ಥಿಸುವಂತೆ ಕೋರುತ್ತಿದ್ದರು. ಈ ವಿಶ್ವಾಸವನ್ನು ಅಜ್ಜಿಯ ಆತ್ಮ ಪಾತ್ರೆಯಲ್ಲಿ ಯಾರು ತುಂಬಿರಬಹುದು ಎಂದು ನಾನು ತೀವ್ರವಾಗಿ ಯೋಚಿಸುತ್ತಿದ್ದೆ. ಇದೇ ಸಂದರ್ಭದಲ್ಲಿ ನನ್ನನ್ನು ವಿಶೇಷವಾಗಿ ಪ್ರಭಾವಿಸಿದ ಇನ್ನೊಂದು ವಿದ್ಯಮಾನವೂ ನನ್ನ ಸ್ಮೃತಿಯಲ್ಲಿದೆ. ನನ್ನೂರಿನ ಪಕ್ಕದ ಎತ್ತರವಾದ ಬೆಟ್ಟ ಪ್ರದೇಶಕ್ಕೆ ಅರೆಕಲ್ಲು ಗುಡ್ಡ ಎಂದು ಹೆಸರು. ಸಂಸಾರಿಯಾಗಿ ಗೃಹಸ್ಥಾಶ್ರಮವನ್ನು ಸಾರ್ಥಕಪಡಿಸಿಕೊಂಡರು. ತಮ್ಮ ವಿಶಿಷ್ಟವಾದ ಅವಧೂತ ಜೀವನ ಕ್ರಮದಿಂದ ಜನಜನಿತರಾದ ಅಂಗ್ರಿ ಸಿದ್ದಿಗಣಪತಿ ಭಟ್ಟರು ವಾಸಿಸುತ್ತಿದ್ದ ಲೈನ್ ಕಜೆ ಇಲ್ಲೇ ಇರುವುದು. ಪುಸ್ತಕ ಪ್ರೇಮಿಗಳಾಗಿದ್ದ ಇವರು 10-25 ಘನ ಗಾತ್ರದ ಕಪಾಟುಗಳಲ್ಲಿ ಕನ್ನಡದ ಅಮೂಲ್ಯ ಹೊತ್ತಗೆಗಳನ್ನು ಹೊಂದಿದ್ದ ವಾಂಗ್ಮಯ ಶ್ರೀಮಂತರಾಗಿದ್ದರು. ಚಂದಮಾಮ ಎನ್ನುವ ಅಬಾಲವೃದ್ಧ ಪ್ರಿಯವೆನಿಸುವ ಕತೆ ಪುಸ್ತಕಗಳು ಇಲ್ಲಿ ತುಂಬಿ ತುಳುಕುವಷ್ಟು ಈಗಲೂ ಇದ್ದಾವೆ. ಅವರ ಮಕ್ಕಳದನ್ನು ಜತನದಿಂದ ಕಾಪಿಟ್ಟುಕೊಂಡು ಬಂದಿದ್ದಾರೆ. ಸಾಹಿತ್ಯ ಹಬ್ಬದ ಸಂದರ್ಭದಲ್ಲಿ ಸ್ವತಃ ಬರೆಯದಿದ್ದರೂ ಬಲ್ಲಿದರ ಬರೆಹ ಕೃತಿಗಳನ್ನು ಅತಿ ಕಾಳಜಿಯಿಂದ ಸಂಗ್ರಹಿಸಿರುವ ಈ ಪುಣ್ಯಾತ್ಮರನ್ನು ನೆನೆಯಲು ಇದೇ ತಂಪು ಒತ್ತು ಅಂತ ನಾನು ಭಾವಿಸುವೆ. ಇಂತಹ ಅರೆಕಲ್ಲಿನಲ್ಲಿ ವರ್ಷಕ್ಕೊಮ್ಮೆ ಅಯ್ಯಪ್ಪ ಜಾತ್ರೆ ನಡೆಯುತ್ತದೆ. ಹತ್ತೂರ ಭಕ್ತರು ಸಮಾವೇಶಗೊಳ್ಳುವ ಈ ಉತ್ಸವದಲ್ಲಿ ಹರಕೆ ಹೊತ್ತವರು ಈಡೇರಿಸಿಕೊಳ್ಳುವುದು ಮುಖ್ಯ ಭಾಗವೇ. ಈ ಸಂದರ್ಭದಲ್ಲಿ ನನಗೆ ತಿಳಿದಿರುವ ಬ್ಯಾರಿ ಹೆಂಗಸರು ಮೂವರು ತಮ್ಮ ದನ ಮತ್ತು ಕರುಗಳಿಗೆ ಸಾಕಣೆಯ ಕೋಳಿಗಳಿಗೆ ರೋಗ ರುಜಿನಾದಿಗಳು ಬಾಧಿಸಿದಾಗ 8 ಆಣೆ 1 ರೂಪಾಯಿ ಮತ್ತು ತೆಂಗಿನಕಾಯಿಗಳನ್ನು ಈಡು ಕಟ್ಟಿರಿಸುತ್ತಿದ್ದರು. ಇದನ್ನು ಜಾತ್ರೆಯ ದಿನ ಕೆಮ್ಮಾರ ರಘುಗೌಡರ ಹಸ್ತದಲ್ಲಿ ಅಯ್ಯಪ್ಪ ಗುಡಿಗೆ ತಪ್ಪದೇ ಕೊಟ್ಟು ಕಳುಹಿಸುತ್ತಿದ್ದರು. ಈ ಮುಸಲ್ಮಾನ ಮಹಿಳೆಯರಿಗೆ ಈ ವಿಶಿಷ್ಟ ಭಾವನಾತ್ಮಕವಾದ ನಡವಳಿಕೆಯನ್ನು ಯಾರು ಯಾವಾಗ ಯಾಕೆ ಹೇಗೆ ಕಲಿಸಿರಬಹುದು ಎಂದೂ ನಾನು ಸ್ಮಿತನಾಗಿ ಬಿಡುವುದಿತ್ತು. ಕರಾವಳಿಯ ಧಾರ್ಮಿಕ ಪ್ರಜ್ಞೆಯನ್ನು ರೂಪಿಸಿರುವ ಇಂತಹ ಅನೇಕ ಸಂಗತಿಗಳನ್ನು ನಾವು ಇಲ್ಲಿ ಬಿಡಿಸಿ ಹೇಳಬಹುದು, ಅದಕ್ಕೆ ಸಮಯ ಇಲ್ಲ. ಕರಾವಳಿಯ ಧಾರ್ಮಿಕ ಪ್ರಜ್ಞೆಯನ್ನು ರೂಪಿಸಿರುವ ಸಹಿಷ್ಣುತೆ ಅಥವಾ ಸಹಿಷ್ಣುತಾ ಭಾವವನ್ನು ಉದ್ದೀಪಿಸುವ ಧಾರ್ಮಿಕತೆ, ಇದೆರಡು ಒಂದೇ. ಕರಾವಳಿಯ ಧಾರ್ಮಿಕ ಪ್ರಜ್ಞೆಯನ್ನು ರೂಪಿಸಿರುವ ಸಹಿಷ್ಣುತೆ ಅಥವಾ ಸಹಿಷ್ಣುತಾ ಭಾವವನ್ನು ಉದ್ದೀಪಿಸುವ ಧಾರ್ಮಿಕತೆ ಎಂಬುದು ಎರಡೂ ಒಂದರೊಳಗೊಂದು ಮಿಳಿತಗೊಂಡದ್ದೇ ಆಗಿದೆ. ಈ ಅದ್ವೈತ ಭಾವವನ್ನು ಮೀರಿದ ಮತ್ತೊಂದು ಸಂಕೇತ ನಮ್ಮ ಇದಿರಿಲ್ಲ. ಒಂದು ವೇಳೆ ಇದ್ದರೂ ಅದು ತಾಜಾ ಅಲ್ಲವೆನ್ನುವಷ್ಟರ ಮಟ್ಟಿಗೆ ನಮ್ಮ ಹಿರಿಯರು ಸರ್ವಧರ್ಮ ಸಮನ್ವಯ ಸೂತ್ರದಿಂದ ಪರಸ್ಪರ ಬಿಗಿದುಕೊಂಡಿದ್ದರು. ಕರಾವಳಿಯ ಧಾರ್ಮಿಕ ಲೋಕದೃಷ್ಟಿಯು ವೈಶಿಷ್ಟ್ಯಪೂರ್ಣ ಮತ್ತು ವಿಭಿನ್ನ ಎನಿಸಿರುವುದು ಇವುಗಳಿಗೆ ಲಗತ್ತಾಗಿರುವ ಆಚರಣೆಗಳ ರೂಪ ಸೊಬಗಿನಿಂದಾಗಿ ಎನ್ನಬಹುದು. ದೇವಳಗಳ ಕಾಲಬದ್ಧ ನಿಯಮಿತ ಉತ್ಸವಗಳು, ಹಲವು ಮಸೀದಿಗಳ ಉರುಸುಗಳು, ಜಿನ ಮಂದಿರಗಳ ಮಹೋತ್ಸವಗಳು ಮತ್ತು ಚರ್ಚುಗಳಲ್ಲಿ ಏರ್ಪಡುವ ಕ್ರೈಸ್ತ ಪರಂಪರೆಯ ಸಾಂಪ್ರದಾಯಿಕ ಶೈಲಿಯ ಹಬ್ಬಗಳು ಪರಸ್ಪರ ಹೋಲುವೆಯ ಮೂಲಕ ಗಮನ ಸೆಳೆಯುತ್ತವೆ. ಧಾರ್ಮಿಕ ನೆಲೆಯಲ್ಲಿ ತಮ್ಮದ್ದೇ ಚೌಕಟ್ಟಿನೊಳಗೆ ಇವು ನಡೆದರೂ ಉತ್ಸವ ಪಾಲುಗೊಳ್ಳುವಿಕೆ ಹಾಗೂ ವಿಧಿವಿಧಾನಗಳ ಈಚೆಯ ಸಮಷ್ಟಿ ರೂಪಗಳಲ್ಲಿ ಇವುಗಳ ಮಧ್ಯೆ ದಟ್ಟ ಸಾಮೀಪ್ಯತೆ ಹಾಗೂ ಸಾದೃಶ್ಯತೆ ಕಂಡುಬರುತ್ತದೆ. ನನ್ನೂರಿನ ಸಮೀಪದ ಕೊಯನಾಡಿನ ಶ್ರೀ ಗಣಪತಿ ಗುಡಿಯ ವಠಾರದಲ್ಲಿ ನಡೆಯುತ್ತಿದ್ದ ಶಿವರಾತ್ರಿ ಉತ್ಸವದಲ್ಲಿ ಧಾರ್ಮಿಕ ಕಾರ್ಯಗಳು ಐಚ್ಛಿಕ ನೆಲೆಯಲ್ಲಿ ನಡೆದರೂ ಒಟ್ಟಾರೆ ಸಮಾರಂಭದಲ್ಲಿ ಜಾತಿ ಮತ ಧರ್ಮಗಳ ತರತಮಗಳಿಲ್ಲದೆ ಸರ್ವರೂ ಬೆರೆತು ಸಂಭ್ರಮಿಸುತ್ತಿದ್ರು. ಇದೇ ರೀತಿ ಪುರಾತನವೆನಿಸಿದ ಕೊಯನಾಡು ಮತ್ತು ಸಂಪಾಜೆಗಳ ಜುಮ್ಮಾ ಮಸೀದಿಗಳಲ್ಲಿ ನಿಯಮಿತವಾಗಿ ನಡೆಯುತ್ತಿದ್ದ ವಾರ್ಷಿಕ ರಾತೀಬ್ ನೇರ್ಚೆ, ಒಂದು ಒಂದು ವಿಶಿಷ್ಟವಾದ ಹರಕೆ ಪದ್ಧತಿ ಅದು, ಅದನ್ನು ರಾತೀಬ್ ನೇರ್ಚೆ ಅಂತ ಕರೀತಾರೆ. ರಾತೀಬ್ ನೇರ್ಚೆಯ ಕೊನೆಯಲ್ಲಿ ವಿತರಿಸಲಾಗುತ್ತಿದ್ದ ರೊಟ್ಟಿ ಸೀರಣಿ ಪ್ರಸಾದ ಪಡೆಯುವ ಸರತಿಯಲ್ಲಿ ಊರ ಪರವೂರ ಹಿಂದೂ ಬಾಂಧವರಿಗೆ ಮೊದಲ ಆದ್ಯತೆಯಲ್ಲಿ ಅವಕಾಶವಿತ್ತು, ಸೀರಣಿ ವಿತರಿಸುವ ಪದ್ಧತಿ ಇತ್ತು. ಆ ಬಳಿಕ ಸ್ವಧರ್ಮೀಯರು ಸ್ವೀಕರಿಸುವುದೊಂದು ಪರಂಪರೆ ಆಗಿತ್ತು. ಇದನ್ನು ಯಾರು ಕಾರಿಗೆ ಕಲಿಸಿಕೊಟ್ರು? ಸುಪ್ರಸಿದ್ಧವೆನಿಸಿರುವ ಕಲ್ಲುಗುಂಡಿಯ ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತಕೋಲ ಉತ್ಸವದಲ್ಲಿ ಸರ್ವರ ಸಮಾವೇಶದ ಸುಂದರ ದೃಶ್ಯ ಕಣ್ಮನ ಸೂರೆಗೊಳ್ಳುವಂತಹದ್ದಾಗಿತ್ತು. ನಾವೆಲ್ಲ ಅದರಲ್ಲಿ ಸಕ್ರಿಯವಾಗಿ ತಾತ್ಪೂರ್ತಿಕವಾಗಿ ಆ ಕಾಲದಲ್ಲಿ ಪಾಲ್ಗೊಂಡದ್ದು ಮಾತ್ರ ಅಲ್ಲ, ಬದುಕಿನ ವಿಷಮತೆಯನ್ನು ಮೀರಿದ ಸಮತೆಯನ್ನು ಆಸ್ವಾದನೀಯವಾದಂತಹ ಭ್ರಾತೃತ್ವವನ್ನು ನಮ್ಮ ಜೇಬುಗಳಲ್ಲಿ ಆಗಿನ ಒಡ್ಡಿ ಗೇರು ಬೀಜಗಳಾಗಿ ತುಂಬಿಸಿದ್ದು ಆ ಕಾಲದಲ್ಲಿ. ಅಲ್ಲಿಂದ ಕಟ್ಟಿಕೊಂಡಂತಹ ಜೀವನ ಸಂಹಿತೆ, ಅಲ್ಲಿಂದ ಕಟ್ಟಿಕೊಂಡ ಮಾನವತೆಯ ಪಾಠ, ಅಲ್ಲಿ ಕಟ್ಟಿಕೊಂಡ ಅಂತಃಕರಣವನ್ನು ಮಾತ್ರ ಕಾಣಬೇಕು ಎನ್ನುವ ದೃಷ್ಟಿಕೋನ ಇಲ್ಲಿಯವರೆಗೆ ನಮ್ಮಲ್ಲಿ ನನ್ನಂತವರಲ್ಲಿ ತುಂಬಾ ಮಂದಿಯಲ್ಲಿ ಉಳಿದುಕೊಂಡಿದೆ. ಆ ಕಾರಣದಿಂದ ಇದೆಲ್ಲ ಬಹಳ ಮುಖ್ಯ ಆಗುತ್ತದೆ. ಟೀಲಾರು ಡಾಕ್ಟರ್ ಗೋಪಾಲಕೃಷ್ಣಯ್ಯರೆಂಬ ಪುಣ್ಯಾತ್ಮರು ಗೂನಡ್ಕ ಎಂಬ ಊರಿನ ಮುಸ್ಲಿಮರಿಗೆ ಮಸೀದಿ ನಿರ್ಮಿಸಲು ಉದಾರವಾಗಿ ಸ್ಥಳ ನೀಡಿದ್ದು ಹಿಂದೂ ಮುಸ್ಲಿಂ ಕ್ರೈಸ್ತರ ಹಬ್ಬಗಳಂದು ಜಾತಿ ಮತ ಭೇದಗಳಿಲ್ಲದೆ ಶಾಲಾ ಮಕ್ಕಳಿಗೆ ಸಿಹಿ ವಿತರಿಸುವ ದತ್ತಿ ನಿಧಿ ಸ್ಥಾಪಿಸಿದ್ದು ಈ ನೆಲದ ಧಾರ್ಮಿಕ ಔದಾರ್ಯದ ಮೇರು ದೃಷ್ಟಾಂತದಂತಿದೆ. ಪರಸ್ಪರ ಪ್ರೀತಿ ಪ್ರೇಮ ಗೌರವ ಅಭಿಮಾನ ಭ್ರಾತೃತ್ವ ಭಾವಗಳನ್ನು ಪ್ರೇರಿಸುವ ಸುಹೃದ್ ಧಾರ್ಮಿಕ ಅನುಸಂಧಾನವೊಂದು ಕರಾವಳಿಯ ನೆಲದಡಿಯ ರಸಸತ್ವದಂತೆ ಸುಪ್ತವಾಗಿದ್ದು ಬೇರು ಬೆಳೆಸಿ ಚಿಗುರು ಮೊಳೆಸಿ ಸಮತೆಯ ಜೀವವೃಕ್ಷವನ್ನು ಜತನದಿಂದ ಕಾಪಿಟ್ಟುಕೊಂಡು ಬಂದ ಇತಿಹಾಸ ನಮ್ಮೊಂದಿಗಿರು

ಸಾಧನಗಳು ಪ್ರತಿನಿತ್ಯ ನಡೆಯುತ್ತಿರುತ್ತವೆ. ವಿಶ್ವ ರಂಗಭೂಮಿಯಲ್ಲಿ ಕರಾವಳಿಯ ಯಕ್ಷಗಾನ ಕಲೆಯಂತಹ ವೃತ್ತಿಪರ ಸಂಚಾರಿ ತಂಡಗಳು ನಿರಂತರ ಪ್ರದರ್ಶನ ನೀಡುವ ವ್ಯವಸ್ಥೆಯೇ ಆ ರಂಗಭೂಮಿಯಲ್ಲಿ ದಾಖಲಾದ ಹಾಗೆ ನಮಗೆ ಕಾಣಿಸುವುದಿಲ್ಲ ಯಕ್ಷಗಾನವನ್ನು ಬಿಟ್ಟರೆ. ಈ ಇಂತಹ ಅದ್ಭುತ ಅನನ್ಯ ಪ್ರಕ್ರಿಯೆ ಕರಾವಳಿಯಲ್ಲಿ ಅವಿರತ ನಡೆಯುತ್ತಿರುವುದು ವಿಸ್ಮಯಕಾರಿ ವಿದ್ಯಮಾನವೇ ಆಗಿದೆ. ಜಾತಿ ಮತಗಳ ಕಟ್ಟುಪಾಡುಗಳನ್ನು ದಾಟಿ ಬಹುವರ್ಗದ ಕಲಾವಿದರನ್ನು ಬಸಿರೊಳಗಿರಿಸಿ ಆರೈಸುವ ಯಕ್ಷಗಾನ ಕಲೆಗೆ ದೊರಕಿರುವ ರಾಜಾಶ್ರಯ ಕರಾವಳಿಯ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಂದಲೇ ಎಂಬುದು ಪ್ರತ್ಯೇಕ ಆಸ್ಥೆಯಿಂದ ನಾವು ಗ್ರಹಿಸಬಹುದಾದಂತಹ ಸಂಗತಿ. ನಿತ್ಯ ನಿರಂತರ ಬಯಲಾಟಗಳು, ತಾಳಮದ್ದಳೆ ಸಪ್ತಾಹಗಳು, ಕಲಾವಿದ ಸಮ್ಮಾನಗಳು ವಿವಿಧ ದೇವಸ್ಥಾನ ಮತ್ತು ಮಠಗಳ ಆಶ್ರಯದಲ್ಲಿ ನಡೆಯುತ್ತಿರುವುದು ಕರಾವಳಿಯ ಸಾಂಸ್ಕೃತಿಕ ಸಂಗತಿಗಳ ಹೆಚ್ಚುಗಾರಿಕೆಯನ್ನು ಎತ್ತಿ ಹಿಡಿಯುವಂತಹ ವಿಚಾರವೇ ಆಗಿದೆ. ಸಹನಾಶೀಲರು ಅಂಗೀಕರಿಸಬೇಕಾದ ಅಧಿಕೃತ ಸಂಗತಿಗಳೇ ಆಗಿದ್ದಾವೆ. ಜಾನಪದ ಸಂಗತಿಗಳಿಗೆ ಕರಾವಳಿ ವಿಪುಲಾಶ್ರಯವನ್ನೇ ನೀಡಿದೆ. ಭೂತಾರಾಧನೆ ಪರಂಪರೆ ನಮ್ಮ ಜನಜೀವನದ ಅವಿಭಾಜ್ಯ ಅಂಗದಂತಿದೆ. ಇದರ ಬಗ್ಗೆ ಬಹುಬಗೆಯ ಅಧ್ಯಯನಗಳು, ಇದರ ಫಲಶ್ರುತಿಯಾಗಿ ಪ್ರೌಢ ಸಂಶೋಧನಾ ಪ್ರಬಂಧಗಳು ನಮ್ಮ ಮುಂದೆ ಮಂಡಿಸಲ್ಪಟ್ಟಿವೆ. ಈ ದೈವಾರಾಧನಾ ಪರಂಪರೆಯೊಳಗೆ ಮುಸ್ಲಿಂ ಸಮುದಾಯದ ಭೂತಯ ದೈವಗಳು ಹಾಸುಹೊಕ್ಕಾಗಿವೆ. ಇವುಗಳ ಕೋಲ ಕಟ್ಟುವ ಪ್ರತ್ಯೇಕ ಪದ್ಧತಿಗಳು ರೂಢಿಯಲ್ಲಿವೆ. ಇದು ಕರಾವಳಿಯ ಜೀವನ ಪದ್ಧತಿಯಲ್ಲಿ ಬೆರೆತಿರುವ ಭ್ರಾತೃತ್ವ ಮತ್ತು ಸಾಮರಸ್ಯಗಳಿಗೆ ಪ್ರತೀಕದಂತಿವೆ. ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಸ್ತಿತ್ವದ ಅಡಿಗಲ್ಲಿಗೆ ಬಪ್ಪನೆಂಬ ಮುಸಲ್ಮಾನ ವ್ಯಾಪಾರಿಯು ಬೆನ್ನುಬಲವಿತ್ತಿರುವ ಮನೋಹರ ಕಥೆ ಇದೆ. ಧಾರ್ಮಿಕ ಕೇಂದ್ರಗಳ ಆಶ್ರಯದಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ನಿರಂತರ ಅಕ್ಷರ ದಾಸೋಹದಂತಹ ಮಹತ್ಕೃತಿಯಲ್ಲಿ ತೊಡಗಿಸಿಕೊಂಡಿರುವ ಇವು ಶಿಕ್ಷಣ ರಂಗಕ್ಕೆ ನೀಡಿರುವ ಕೊಡುಗೆ ಅಪಾರ. ಕರಾವಳಿಯಲ್ಲಿ ಸಾಧಿತ ಶೈಕ್ಷಣಿಕ ಕ್ರಾಂತಿಯಲ್ಲಿ ಧಾರ್ಮಿಕ ಕೇಂದ್ರಗಳದ್ದು ದೊಡ್ಡ ಪಾಲುಗಾರಿಕೆ ಇದೆ. ಅವರದ್ದೇ ಆದಂತಹ ಮೇಲ್ವಿಚಾರಣೆಯಲ್ಲಿ, ಅವರದ್ದೇ ಆದಂತಹ ಆಸಕ್ತಿಯಲ್ಲಿ ಬಹುದೊಡ್ಡದಾದಂತಹ ಅಕ್ಷರ ದಾಸೋಹ ನಡೆದದ್ದಕ್ಕೆ ನಮ್ಮಲ್ಲಿ ನಿದರ್ಶನಗಳುಂಟು. ಬಹುತತ್ವವನ್ನು ಒಪ್ಪಿ ಆಧರಿಸಿ ಇದರ ಆಧಾರದಿಂದಲೇ ಪರಸ್ಪರ ಪ್ರೀತಿ ಅಭಿಮಾನ ಸಹಿತವಾದ ಜೀವನ ಕ್ರಮವನ್ನು ರೂಢಿಸಿಕೊಂಡ ನಮ್ಮ ಪೂರ್ವ ಸಮುದಾಯವು ಜಾತಿ ವರ್ಗ ಪಂಥಗಳ ಆಚೆಗೂ ದಾಟಿ ರೂಪಿಸಿದ ಸಮತಾ ಸಮಾಜದ ಕಟ್ಟೋಣದ ರೂಪಕ್ಕೆ ಧಕ್ಕೆ ಉಂಟು ಮಾಡುವಂತಹ ಅಹಿತಕಾರಿ ಸಣ್ಣ ಪುಟ್ಟ ಘಟನೆಗಳು ನಮ್ಮನ್ನು ಕಸಿವಿಸಿಗೊಳಿಸುವುದು ಸಹಜ. ನಮ್ಮ ವಿವೇಕವನ್ನು ಉದಾತ್ತವಾಗಿಸುವ, ಮನಸ್ಸನ್ನು ಉದಾರವಾಗಿಸುವ, ಆಲೋಚನಾ ಕ್ರಮವನ್ನು ಮತ್ತಷ್ಟು ನಾಜೂಕಾಗಿಸುವ, ನಮ್ಮೊಳಗಿನ ವಿನಾಕಾರಣದ ತಪ್ಪೆಣಿಕೆಗಳನ್ನು ತಿದ್ದಿಕೊಳ್ಳುವ ವಿಚಾರಗಳನ್ನು ನಾವು ನಮ್ಮ ನಮ್ಮ ಹೊಣೆಗಾರಿಕೆಯೊಂದಿಗೆ ಈ ಸಮಾಜದಲ್ಲಿ ಪ್ರಚುರಪಡಿಸಬೇಕಾಗಿದೆ. ಮನುಕುಲದ ಹಿತಾಕಾಂಕ್ಷೆಯ ಈ ಕಾರ್ಯಕ್ಕೆ ಗೌರವ ಸ್ಥಾನದಲ್ಲಿರುವ ನಮ್ಮ ಧಾರ್ಮಿಕ ಕೇಂದ್ರಗಳು ಮುಂದಾಳ್ತನ ವಹಿಸಿ ಸಹಕರಿಸಿ ಭೀಮ ಬಲ ತುಂಬಬೇಕಾಗಿದೆ. ಇದಕ್ಕಾಗಿ ನಾವು ಒಂದಷ್ಟು ವಿಚಾರಗಳತ್ತ ಗಮನ ಹರಿಸಬಹುದು ಅಂತ ನನಗೆ ಅನ್ನಿಸುವುದು. ಒಂದು ಎರಡು ಮೂರು ಟಿಪ್ಪಣಿಗಳು. ಒಂದು, ವಿವಿಧ ಸಮುದಾಯಗಳು ಪರಸ್ಪರ ಸಂಪರ್ಕವನ್ನು ಸಹಕಾರಿ ತತ್ವದಿಂದ ಸಾಧಿಸುವುದು. ಈ ಪ್ರಕ್ರಿಯೆ ನಿರಂತರವಾಗಿರುವಂತೆ ಉದ್ದೀಪಿಸಲು ಪ್ರತಿ ಧರ್ಮಗಳ ಹಿರಿಯರು, ಮುಖಂಡರು, ಗುರುಗಳು ಸಕ್ರಿಯರಾಗಿ ತೊಡಗಿಸಿಕೊಳ್ಳುವುದು. ಎರಡು, ಸಂಯಮ ಕಳಕೊಳ್ಳದೆ ಪೂರ್ವಾಪರಗಳನ್ನು ವಸ್ತುನಿಷ್ಠವಾಗಿ ಪರಿಶೀಲಿಸದೆ ಒಮ್ಮೆಗೆ ಉದ್ವೇಗವಶರಾಗದೆ ಪ್ರತಿ ಘಟನೆಯನ್ನು ಅಧ್ಯಯನ ಮಾಡುವ, ಅನಂತರವೇ ಸಾಮಾಜಿಕರಿಗೆ ಸಂಕಟವನ್ನು ಉಂಟು ಮಾಡದಂತಹ ರೀತಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸುವ ವ್ಯವಧಾನವನ್ನು ನಮ್ಮ ಧಾರ್ಮಿಕ ಮುಖ್ಯರು ಕಲಿಸುವ ಮತ್ತು ಕಲಿಯುವ ಉದಾರತೆಯನ್ನು ತೋರಬೇಕು. ಮೂರು, ವಿವಿಧ ಧರ್ಮಗಳ ನಡುವಿನ ಸ್ನೇಹ ಸೇತುವನ್ನು ಮತ್ತಷ್ಟು ಬಲಗೊಳಿಸಬೇಕು. ವಿವಿಧ ಧರ್ಮಗಳ ಮುಖ್ಯಸ್ಥರು ಸರ್ವಸಮ್ಮತವೆನಿಸುವ ವಿನಿಮಯ ಸೂತ್ರವೊಂದನ್ನು ಸಿದ್ಧಗೊಳಿಸಬೇಕು. ಮಂದಿರ, ಮಸೀದಿ, ಚರ್ಚುಗಳ ಧಾರ್ಮಿಕ ನೇತಾರರು ಒಬ್ಬರನ್ನೊಬ್ಬರು ಪರಸ್ಪರ ಆಮಂತ್ರಿಸಿ ಗೌರವಿಸಿ ಧರ್ಮ ವಿಚಾರಗಳನ್ನು ಚರ್ಚಿಸಿ ತಿಳುವಳಿಕೆಯನ್ನು ವಿನಿಮಯಿಸಿಕೊಳ್ಳುವಂತಾಗಬೇಕು. ನನ್ನ ಹಬ್ಬಕ್ಕೆ ನೀವು ಬನ್ನಿ, ನಿಮ್ಮ ಹಬ್ಬಕ್ಕೆ ನಾನು ಬರುವೆ, ಈ ಸಮನ್ವಯದ ಸೂತ್ರ, ವಿನಿಮಯದ ಸೂತ್ರ ಬಹಳ ಹತ್ತಿರ ತರುತ್ತದೆ. ನಾವು ಕಟ್ಟಿಕೊಂಡಿರುವಂತಹ ಗೋಡೆಯನ್ನು ಕೆಡದುತ್ತದೆ. ನಮ್ಮ ನಮ್ಮ ಬೌದ್ಧಿಕ ದಾಸ್ಯದ ಒಂದು ಚಿಪ್ಪು ಉಂಟಲ್ಲ, ಹುತ್ತಗಟ್ಟಿದ ಚಿಪ್ಪು, ಅದನ್ನು ಪುಡಿ ಮಾಡುವುದಕ್ಕೂ ಶಕ್ತವಾಗ್ತದೆ. ಹಾಗಾಗಿ ಅದನ್ನು ಮೀರಿ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ನನ್ನ ಆಶಯ. ತಮ್ಮ ಗುರುಗಳು ಪರಸ್ಪರ ಒಂದೆಡೆ ಕಲೆತು ಒಮ್ಮತ ಮೂಡಿಸಿಕೊಳ್ಳುವುದನ್ನು ಗಮನಿಸುವ ವಿವಿಧ ಧರ್ಮೀಯರು ತಾವೂ ಅದರಿಂದ ಪ್ರಭಾವಿತರಾಗುವರು, ಸದ್ಭಾವವನ್ನು ಪಸರಿಸುವ ಹೊಣೆಯನ್ನು ಸ್ವತಃ ಹೆಗಲಿಗೇರಿಸಿಕೊಳ್ಳುವರು. ನಾಲ್ಕು, ಭ್ರಾತೃತ್ವ, ಸೌಹಾರ್ದ, ಸಾಮರಸ್ಯಗಳನ್ನು ಬೆಳೆಸುವ ಕಾರ್ಯಕ್ರಮಗಳನ್ನು ಒಂದಲ್ಲದಿದ್ದರೆ ಇನ್ನೊಂದು ರೂಪದಲ್ಲಿ ನಿರಂತರ ನಡೆಸುತ್ತಲೇ ಇರುವುದು. ಅವರಿವರೆನ್ನದೆ ಮನುಕುಲಕ್ಕೆ ಹಿತವೆನ್ನಿಸುವುದೆನ್ನುವ ಏಕೈಕ ಕಾರಣದಿಂದ ಉದಾರ ಭಾವದೊಂದಿಗೆ ಎಲ್ಲಾ ಧರ್ಮೀಯರು ಒಗ್ಗೂಡಿ ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸುವುದು. ಐದು, ಜನಪರ

0: ಕಾರ್ಯಕ್ರಮಗಳ ಅನುಷ್ಠಾನದಿಂದ ಜನರ ಮನ ಗೆಲ್ಲುವ ಮೂಲಕ ಶಾಸಕ ಪ್ರಭುವಾಗುವುದು ದುಸ್ತರವೆನಿಸಿದ ಸಂದರ್ಭದಲ್ಲಿ ಕುಟಿಲ ಕುಹಕ ಕುಮಾರ್ಗದಿಂದ ಇದನ್ನು ಸಾಧಿಸುವುದಕ್ಕೆ ಪರ್ಯಾಯ ದಾರಿ ಹುಡುಕಿದಾಗ ಸೃಷ್ಟಿಯಾದದ್ದೇ ಒಡೆದು ಆಳುವ ನೀತಿಯ ರಾಜಕಾರಣವು. ಜನಮಾನಸವನ್ನು ಕದಡಿ ಸಂಶಯದ ಬೀಜವನ್ನು ಬಿತ್ತಿ ಅಣ್ಣ ತಮ್ಮಂದಿರನ್ನೇ ಪರಸ್ಪರ ಎತ್ತಿಕಟ್ಟುವ ದುಷ್ಟಕ್ರಿಯೆಗೆ ತೊಡಗಿದ ಕ್ಷಣದಿಂದ ನಮ್ಮ ಹೃದಯಗಳು ಮಲಿನವಾಗಲಾರಂಭಿಸಿದವು. ನಮ್ಮ ಯೋಚನೆಗಳಿಗೆ ಕ್ರೌರ್ಯ ಲೇಪನವಾಯಿತು. ಪರಸ್ಪರ ಪ್ರೀತಿ ಅನವಶ್ಯ ಕಳೆದು ಹೋಯಿತು. ಕರಾವಳಿಯ ಸೌಮ್ಯ ಗುಣಿಗಳು ಈ ವಿಚಾರದಲ್ಲಿ ತುಂಬಾ ಜಾಗರೂಕತೆ ವಹಿಸಬೇಕಾದಂತಹ ಒಂದು ಅನಿವಾರ್ಯವಾದಂತಹ ಸಂಧಿ ಕಾಲದಲ್ಲಿ ನಾವು ಬಂದು ನಿಂತಿದ್ದೇವೆ. ಒಟ್ಟಾರೆಯಾಗಿ ಕರಾವಳಿಯ ಲೋಕದೃಷ್ಟಿ ಧಾರ್ಮಿಕವಾದಂತಹ ನೆಲೆಯಿಂದ ಬಹುಕೋನಗಳಿಂದ ಅಭ್ಯಾಸ ಮಾಡಿದಾಗ ನಮಗೆ ಕಾಣಿಸಿಕೊಡುವಂತಹ ಸತ್ಯ ಏನೆಂದರೆ, ಎಷ್ಟೇ ಸಮಸ್ಯೆಗಳು ಬರಲಿ, ಎಂತಹದ್ದೇ ಸಂಕೀರ್ಣ ಜಿಗುಟಿನ ತಾತ್ಕಾಲಿಕವಾದಂತಹ ವೈಪರೀತ್ಯ ಪಲ್ಲಟಗಳು ವಿಷಮ ಸ್ಥಿತಿಗಳು ಬರಲಿ, ಸೋಮವಾರ ಆದರೆ ಮಂಗಳವಾರ ನಾವು ಸುಧಾರಿಸ್ತೇವೆ, ಮಂಗಳವಾರ ಆದರೆ ನಾವು ಬುಧವಾರ ಸುಧಾರಿಸ್ತೇವೆ, ಒಂದು 15 ದಿನ ಮುಂದೆ ಮುಂದೆ ಆದರೂ ಆಗಬಹುದು, ಆದರೆ ಸುಧಾರಿಸದೇ ಇರುವುದಿಲ್ಲ. ಅದೊಂದು ಪರಂಪರೆಯ ವಾಹಿನಿಯಾಗಿ ನಮ್ಮ ಬೆನ್ನ ಹುರಿಗೆ ಸೇರಿಸಿದಂತಹ ಒಂದು ಸೌಹಾರ್ದದ ಭ್ರಾತೃತ್ವದ ಆತ್ಮೀಯತೆಯ ಆ ಒಂದು ವಿಶೇಷವಾದಂತಹ ಶಕ್ತಿ, ಅದರ ಕಾರಣದಿಂದ ಎಷ್ಟೇ ಸಲ ನಾವು ವಿಘಟನೆ ಆದರೂ ಮತ್ತೆ ಸಂಘಟನೆ ಆಗುವುದಕ್ಕೆ ಸಾಧ್ಯ ಆಗುತ್ತದೆ, ಸಾಧ್ಯವಾಗುತ್ತಿದೆ, ಸಾಧ್ಯವಾಗುತ್ತಲೇ ಇರುತ್ತದೆ. ಆದ ಕಾರಣದಿಂದ ನಾನು ನಿಷೇಧಾತ್ಮಕವಾಗಿ ಮಾತಾಡುವುದನ್ನು ಕೆಲವು ಕಾಲ ಆಯಿತು ನಿಲ್ಲಿಸಿ, ನಾನು ನೆಗೆಟಿವ್ ಆಗಿ ಮಾತಾಡುವುದನ್ನು ನಿಲ್ಲಿಸಿ ಒಂದು 25 ವರ್ಷ ಆಯಿತು. ಏನಿದ್ರು ನಾನು ಧನಾತ್ಮಕವಾಗಿ ಪಾಸಿಟಿವ್ ಹೌದು ಎಸ್ ಅಂತಲೇ ಮಾತಾಡುವುದು. ಹಾಗಾಗಿ ಇಲ್ಲಿ ಇಲ್ಲಿ ನೇತ್ಯಾತ್ಮಕವಾಗಿ ಮಾತಾಡಲಿಲ್ಲ ಅಂತ ನನಗೊಂದು ಸಮಾಧಾನ. ಈಶ್ವರ ಸಣಕಲ್ಲ ಅಂತ ಹೇಳುವ ಒಬ್ಬ ಕವಿ ಎಷ್ಟು ಚಂದ ಹೇಳ್ತಾರೆ, ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ, ನಾನಳಲು ಜಗ ಎನ್ನ ನೆಚ್ಚಿಕೊಳ್ಳದೆ ನಾನಕ್ಕು ಜಗವಳಲು ನೋಡಬಹುದೇ. ಯಾಕೆ ನಾವು ಇದರ ಬಗ್ಗೆ ಅಪಹಪಿಸುವುದಿಲ್ಲ, ಯಾಕೆ ಇದರ ಬಗ್ಗೆ ನಾವು ತೀವ್ರವಾಗಿ ನಮ್ಮ ಸಂವೇದನೆಗಳನ್ನು ದಾಟಿಸಿ ಕೊಡುವುದಿಲ್ಲ, ಎಷ್ಟು ಚಂದ ಇದೆ ಅದು. ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ, ನಾನಳಲು ಜಗ ಎನ್ನ ನೆತ್ತಿಕೊಳ್ಳದೆ ನಾನಕ್ಕು ಜಗವಳಲು ನೋಡಬಹುದೇ. ಡಿವಿಜಿಯವರೇ ಹೇಳುವುದಿಲ್ವೋ, ಮುಳುಗದಿರು ಜೀವನದ ತೆರೆಯ ಮೇಲೀಜುತ್ತಿರು, ಒಳಿತನಾಗಿಸು ಕೊಡುತ್ತ ಕೊಳ್ಳುತ್ತ ಸಂತಸವ, ಕಳವಳಂಬಡದ ನಡೆಯ ಕಡೆಯ ಕರೆ ಬಂದೊಂದು ಮಿಳಿತ ನೀರು ವಿಶ್ವದಲ್ಲಿ. ಎಷ್ಟು ಚಂದ ನೋಡಿ ಅದು, ಒಳಿತನಾಗಿಸು ಕೊಡುತ್ತ ಕೊಳ್ಳುತ್ತ ಸಂತಸವ. ಏನು ಪರಸ್ಪರ ಹಿಂಸೆ ಮಾಡಿ ಕಡಿದು ಚೆಲ್ಲಿ ರಕ್ತ ಹರಿಸಿ ಅವನ ರಕ್ತದ ವರ್ಣ ಕೆಂಪ ಸಾದಾ ಕೆಂಪ ಕಡು ಕೆಂಪ ಹದಾ ಕೆಂಪ ಅಂತ ಪರೀಕ್ಷೆ ಮಾಡುವಂತ ಯಾರಾದ್ರೂ ಹೇಳಿದ್ರಾ? ಎಲ್ಲರ ರಕ್ತ ಕೆಂಪು ಅಂತಲೇ ಹೇಳಿದ್ದು. ಮತ್ತೆ ನಾವು ಯಾವ ಕಾರಣಕ್ಕೂ ಬೆಳಗ್ಗೆದ್ದು ಸೂರ್ಯನನ್ನು ನೋಡುವಾಗ ನೆನಪಾಗುವುದು ಅದೇ ಅಲ್ವೋ, ಹೃದಯದಳ್ಳೇನು ಹೃದಯವ ಕಾಣ್, ಅದೇ ಅಮೃತದ ಹಣ್ಣು. ಎಷ್ಟು ದೊಡ್ಡ ಅರ್ಥ ಅಮೃತದ ಹಣ್ಣು ಅಂದ್ರೆ, ಸಾಮಾನ್ಯದ ಹಣ್ಣ ನಮ್ಮ ಸೀತಾಫಲ ಲಕ್ಷ್ಮಣ ಫಲದಾಗ ಅಲ್ಲ, ನಮ್ಮಲ್ಲಿ ಕಸಿಗಟ್ಟಿದ ಸೀಬೆಯ ಹಣ್ಣಿನ ಆಗೋ ಅಲ್ಲ, ಕಾಶ್ಮೀರದಿಂದ ವರ್ಷಕ್ಕೊಮ್ಮೆ ಆಮದಾಗೋ ಬುಟ್ಟಿಯ ಆಪಲ್ನಾಗೋ, ಅಮೃತದ ಹಣ್ಣದು. ಉದಯದೊಳ್ಳೇನ್ ಹೃದಯವ ಕಾಣ್. ಇದನ್ನು ಬಿಟ್ಟರೆ ನನಗೆ ಈ ಕರಾವಳಿ ಮತ್ತೊಂದು ಅಸ್ಮಿತೆಯೋ, ಈ ಕರಾವಳಿ ನೋಡಬಹುದಾದ ಲೋಕದೃಷ್ಟಿಯ ಮತ್ತೊಂದು ಮಗ್ಗುಲ ಕಾಣಿಸುವುದಿಲ್ಲ. ಇಷ್ಟು ಹೊತ್ತು ಅವಕಾಶ ಕೊಟ್ಟದ್ದಕ್ಕಾಗಿ ಸಾಹಿತ್ಯ ಸಮ್ಮೇಳನದ ಎಲ್ಲ ಮುಖ್ಯಸ್ಥರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ಕನ್ನಡ ಮುಗಿಲ್ಗೆ.
1: ಇಷ್ಟವರೆಗೆ ಜಬ್ಬಾರ್ ಸಮೂಹ ಸಂಪಾಜೆ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ದಿನದ ಜನಧನಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜಿ ಎಡ್ವರ್ಡ್. ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಈ ಜನಧನಿ ಕಾರ್ಯಕ್ರಮಗಳಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಚರ್ಚಿಸುವಂಥ ವಿಷಯ ಯಾವುದೆಂದರೆ ತಂಗುದಾನ. ತಂಗುದಾನ, ಬಸ್ ನಿಲ್ದಾಣ, ಪ್ರಯಾಣಿಕರು ಒಂದಷ್ಟು ಬಸ್ಸಿಗಾಗಿ ಕಾಯುವ ಸ್ಥಳ ಮತ್ತು ಒಂದಷ್ಟು ನೆರಳನ್ನು ವಿಶ್ರಾಂತಿಯನ್ನು ಬಯಸುವಂಥ ಸ್ಥಳ ಕೂಡ. ಮಂಗಳೂರು ನಗರ ಸಹಿತ ಕರಾವಳಿ ಭಾಗದಲ್ಲಿ ಬಸ್ ಜನಸಂಚಾರದ ಒಂದು ಪ್ರಮುಖ ವ್ಯವಸ್ಥೆಯಾಗಿದೆ. ಮಂಗಳೂರು ನಗರ, ಹೊರವಲಯ, ಗ್ರಾಮಾಂತರ, ಅಕ್ಕಪಕ್ಕದ ಜಿಲ್ಲೆಗಳು, ಇತರ ಜಿಲ್ಲೆ ಹೊರ ರಾಜ್ಯಗಳಿಗೆ ಮಂಗಳೂರಿನಿಂದ ಹೆಚ್ಚಿನ ಸಂಖ್ಯೆಯ ಬಸ್ಸುಗಳು ಸಂಚರಿಸುತ್ತವೆ. ರಾತ್ರಿ ಹಗಲೆನ್ನದೆ ಪ್ರಯಾಣಿಕರು ರಸ್ತೆ ಬದಿ ಬಸ್ಸಿಗಾಗಿ ಕಾಯ್ತಾರೆ. ಈ ದೃಶ್ಯಗಳು ನಿಮಗೆ ಅಲ್ಲಲ್ಲಿ ಕಾಣಸಿಗ್ತದೆ. ಆದರೆ ಬಸ್ಸುಗಳು ನಿಲುಗಡೆಯಾಗುವ ಹಲವಾರು ಸ್ಥಳಗಳಲ್ಲಿ ಇಂದಿಗೂ ಪ್ರಯಾಣಿಕರು ತಂಗಲು ತಂಗುದಾಣದ ಸರಿಯಾದ ವ್ಯವಸ್ಥೆ ಇಲ್ಲ. ಸ್ಮಾರ್ಟ್ ಸಿಟಿಯಾಗಿ ಒಂದು ಕಡೆ ಬೆಳೀತಾ ಇರುವ ನಗರ, ಹಲವೆಡೆ ಬಸ್ಸು ತಂಗುದಾಣದ ಕೊರತೆ ಇದೆ. ಬಿಸಿಲು, ಮಳೆ, ಕತ್ತಲಲ್ಲಿ ಬಸ್ಸಿಗಾಗಿ ಕಾಯಬೇಕಾದ ಪರಿಸ್ಥಿತಿ ಇದೆ. ಒಂದು ಕಡೆ ಕತ್ತಲಲ್ಲಿ ಕಾಯುವುದಂದರೆ ನೋಡಿ, ಕೆಲವು ಕಡೆ ಎಂತೆಲ್ಲ ಅನಾಚಾರ ಆಗುತ್ತೆ ಅನ್ನೋದು ನಾವು ಕಾಣಲಿಕ್ಕೆ ಆಗೋದಿಲ್ಲ. ಈಗ ಯಾವ ರೀತಿ ಈಗಿನ ಸಂದರ್ಭದಲ್ಲಿ ದರೋಡೆ ಇರಬಹುದು, ದೌರ್ಜನ್ಯ ಇರಬಹುದು, ಈ ಥರ ಅಹಿತಕಾರಿ ಘಟನೆಗಳು ಕೂಡ ಒಂದು ಆ ಸಂದರ್ಭದಲ್ಲಿ ಆಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಬಸ್ಸು ತಂಗುದಾಣ ಒಂದು ಬಸ್ಸು ಪ್ರಯಾಣಿಕರ ಸುರಕ್ಷತೆಗಾಗಿರುವಂಥ ಸ್ಥಳ ಮತ್ತು ಬಸ್ಸಿಗಾಗಿ ಕಾಯುವಂಥದ್ದು. ಬಸ್ಸು ಬರ್ತದೆ ಅಂದರೆ ಬಸ್ಸು ನಿಲ್ದಾಣಕ್ಕೆ ಬಸ್ಸು ಬರಲೇಬೇಕು. ಆದರೆ ಕೆಲವು ಕಡೆ ಏನಾಗ್ತದೆ, ಬಸ್ಸು ನಿಲ್ಲುವ ಸ್ಥಾನವೇ ಬೇರೆ ಆಗ್ತದೆ, ಬಸ್ ನಿಲ್ದಾಣಕ್ಕೆ ಬಸ್ಸು ಬರುವುದೇ ಇಲ್ಲ. ಅದು ಆ ಥರ ಎಲ್ಲ ಆಗುತ್ತೆ. ಆದರೆ ಈ ಸಮಸ್ಯೆಗಳ ಬಗ್ಗೆ ನೀವು ಕೂಡ ಮಾತಾಡಬೇಕು. ನಿಮ್ಮ ಊರಲ್ಲಿ ಬಸ್ಸು ತಂಗುದಾಣ ಇದೆಯಾ? ಕೆಲವು ಕಡೆ ನಾವು ಕಾಣ್ತಾ ಇದ್ವಿ ಒಂದು ಸರಿಯಾದ ಬಸ್ ನಿಲ್ದಾಣವೇ ಇಲ್ಲ. ಇದ್ದರೂ ಕೂಡ ಅದು ಒಂದು ಭಿಕ್ಷುಕರ ಅಥವಾ ಅಲೆಮಾರಿಗಳ ತಾಣ ಆಗ್ತದೆ. ಅದರಿಂದ ಬಸ್ಸು ತಂಗುದಾಣದ ಬಗ್ಗೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಕೇಳುಗರೆ. ನೀವು ಕೂಡ ನನ್ನ ಜೊತೆ ಮಾತನಾಡಿ. ಕರೆ ಮಾಡುವಂಥ ಸಂಖ್ಯೆ 6364240949. ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿ. ಹಾಗೆ ಈಗ ಒಂದಷ್ಟು ವಿರಾಮದ ನಂತರ ಜನಧನಿ ಕಾರ್ಯಕ್ರಮ ಮುಂದುವರಿಯಿತು.

0: ಮತ್ತೊಮ್ಮೆ ಜನಧನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕೇಳುಗರೆ. ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡುವಂಥ ವಿಷಯ ತಂಗುದಾನ, ಬಸ್ ನಿಲ್ದಾಣ, ಇದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಊರಲ್ಲಿ ಕೂಡ ಕೆಲವು ಕಡೆ ಬಸ್ ನಿಲ್ದಾಣ ಇರಬಹುದು, ಇದ್ರ ಬಗ್ಗೆ ನೀವು ಕೂಡ ನನ್ನ ಜೊತೆ ಮಾತನಾಡಿ. ಹಲೋ
1: ಹಲೋ
0: ಹಲೋ ನಮಸ್ತೆ.
1: ಹಲೋ ನಮಸ್ಕಾರ.
0: ನಮಸ್ಕಾರ ನಮಸ್ಕಾರ ಹೇಳಿ.
1: ಎಡವಾಡಿಗೆ
0: ಹೇಳಿ.
1: ಈಗ ನಾನ್ ಸಹ ಈಗ ಬಸ್ಸಿನಲ್ಲಿ ಹೋಗುದಿಲ್ಲ, ಮುಂಚೆ ಈಗ ನಾನು ಬಸ್ಸಿನಲ್ಲಿ ಹೋಗ್ತಿದ್ದೆ, ಈಗ ನಾನು ಕಾರಲ್ಲಿ ಹೋಗುದು. ಈಗ ಕಾರಲ್ಲಿ ನಾನು ಎಲ್ಲಿ ಸಹ ಹೋಗುವಾಗ ನೋಡ್ತೇನೆ, ಬಸ್ ಸ್ಟ್ಯಾಂಡಿನಲ್ಲಿ ಹುಡುಕರು ಮತ್ತೆ ಹುಚ್ಚರು ಮತ್ತೆ ಎಂತ ಎಂತ ಮತ್ತೆ ಕಸ ಕಡ್ಡಿ ಎಲ್ಲ ಜನರು ಎಲ್ಲೆಲ್ಲಿ ನಿಲ್ತಾ ಇರ್ತಾರೆ. ಹಾಗಾದ್ರೆ ಆ ಬಸ್ ಸ್ಟ್ಯಾಂಡ್ ಇರುವುದು ಯಾಕೆ? ಇದಕ್ಕೆ ನೀವೊಂದು ಇದು ಮಾಡಬೇಕು. ನೀವು ಹೇಗೆ ಇದು ನಮ್ಮ ಡಾಕ್ಟರ್ ಅನ್ನೆಲ್ಲ ಕರಿಸ್ತೀರಿ, ಸಾರಂಗದಲ್ಲೆಲ್ಲ ಮಾತಾಡ್ಲಿಕ್ಕೆ ಮಾಡ್ತೀರಿ, ಹಾಗೇನೆ ಕಾರ್ಪೊರೇಷನ್ಗೆ ಹೋಗಿ ಅವರನ್ನೆಲ್ಲ ಇಲ್ಲಿ ಸಾರಂಗಕ್ಕೆ ಮಾತಾಡುವ ಹಾಗೆ ಮಾಡಿ. ಆಗ ನಾವು ನಮ್ಗೆ ತಿಳಿದ ಪ್ರಕಾರ ಬಸ್ ಸ್ಟ್ಯಾಂಡ್ ಇದು ವಿಷಯ, ಮಾರ್ಗದ ವಿಷಯ, ಹೊಂಡದ ವಿಷಯ ಎಲ್ಲ ನಾವು ಸಹ ಹೇಳ್ತೇವೆ. ಹಾಗೆ ನಾವು ಅವರಿಗೆ ಸ್ವಲ್ಪ ಇದು ಕೊಡ್ಬೇಕು. ಸುಮ್ಮನೆ ನಾವು ಇದರಲ್ಲಿ ಖಾಲಿ ರೇಡಿಯೋದಲ್ಲಿ ನೀನು ನಮ್ಮ ಹತ್ರ ಹೇಳಿದ್ರೆ ಸಾಕಾಗುದಿಲ್ಲ, ಅವರನ್ನು ಕರೀರಿ. ಆಗ ನಾನ್ ಸಹ ಫೋನ್ ಮಾಡಿ ಹೇಳ್ತೇನೆ, ಹಾಗೆ ಆದ್ರೆ ಮಾತ್ರ ನಮ್ಮ ಮಾರ್ಗ ಬಸ್ ಸ್ಟ್ಯಾಂಡ್ ಎಲ್ಲ ಸರಿ ಆಗ್ತದೆ, ಇಲ್ಲಾದ್ರೆ ಸರಿ ಆಗುದಿಲ್ಲ. ಜನರು ಬಸ್ ಎಲ್ಲಿಯಾ ನಿಂತಿದೆ ಹೇಳಿ ಓಡಿ ಓಡಿ ಓಡಿ ಓಡಿ ಹೋಗ್ತಾರೆ ಹಿಂದೆ. ಇದು ಸರಿಯಾ? ಎಲ್ಲಿ ಬಸ್ಸಿನ ಅಡಿಗೆ ಬಿದ್ರೆ, ಕಾರಿನ ಅಡಿಗೆ ಬಿದ್ರೆ ಹೋದ ಪ್ರಾಣ ಹೋಗುದು ಯಾರ್ದು? ಇನ್ನೊಬ್ಬರು. ಇದೆಲ್ಲ ಸರಿಯಾದ ವ್ಯವಸ್ಥೆ ಇಲ್ಲಿ ಇಲ್ಲ. ಅದಕ್ಕೆ ನೀವು ಸಾರಂಗಿಗೆ ಅವರನ್ನು ಕರೀರಿ, ನಾವು ಸಹ ಮಾತಾಡಿ ಅವರಿಗೆ ಹೇಳ್ತೇವೆ ಹೀಗೆ ಎಲ್ಲ ಆಗುದು ಸರಿಯಲ್ಲ ಅಂತ. ನಾಡ್ದು ಓಟಿಗೆ ನಿಲ್ಲುವಾಗ ನಮ್ಮ ಮನೆಗೆಲ್ಲ ಬರ್ತಾರಲ್ಲ, ಆಗ ಅವರಿಗೆ ನಾನು ಹೇಳ್ತೇನೆ. ನಾನು ಬದುಕಿದ್ರೆ ಹೋದ್ರೆ ಹೋದೆ. ಧನ್ಯವಾದಗಳು.
0: ಧನ್ಯವಾದಗಳು. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಗ್ರೇಸ್ ಮಿರಂದ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ನೋಡಿ, ನಮ್ಮ ಸಾರಂಗ್ ಮಾಧ್ಯಮ ಇರುವುದು, ನಾವು ಸಮಸ್ಯೆ ಇಂಥ ಸಮಸ್ಯೆ ಇದೆ ಅಂತ ನಮ್ಮ ಮಾಧ್ಯಮಗಳ ಮುಖಾಂತರ ಅವರಿಗೆ ಹೇಳುವಂಥದ್ದು. ನಾವು ಪ್ರಯತ್ನ ಮಾಡ್ತೇವೆ. ನೀವು ನೋಡಿದ್ದೀರಿ ಆ ಕೆಲವು ಇಲಾಖೆಗಳನ್ನೆಲ್ಲ ನಮ್ಮ ಬನ್ನಿ ಅಂತ ಕರೆಯುವಾಗ ನಮ್ಮ ಜೊತೆ ಸಮಸ್ಯೆಗಳು ಇದೆ, ಈ ಬಗ್ಗೆ ಚರ್ಚಿಸೋಣ ಅಂದರೆ ಹಿಂದೇಟು ಹಾಕುವವರೇ ಜಾಸ್ತಿ. ಅವು ಕೆಲವು ಸತಿ ಕರೆದು ಕರೆದು ನಾವು ಬಿಟ್ಟು ಬಿಡುವುದುಂಟು, ಇವರು ಬರುವುದಿಲ್ಲ ಅಂತ. ಪ್ರಯತ್ನ ಪಟ್ಟಿದ್ದೇವೆ, ಇಲ್ಲ ಅಂತ ಹೇಳುವುದಿಲ್ಲ ಗ್ರೇಸ್ ಮಿರಂದ್ ಅವರೇ. ಅದಕ್ಕೆ ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ನಾವು ಕೊಡುವುದು, ಮತ್ತು ಅವರವರ ಕರ್ತವ್ಯವನ್ನು ಅವರು ಸರಿಯಾಗಿ ನಿಭಾಯಿಸಿದರೆ ನಮಗೆ ಈ ಮಾಧ್ಯಮದಲ್ಲಿ ಮಾತಾಡುವಂಥದ್ದು, ಎಚ್ಚರಿಕೆ ಕೊಡುವಂಥದ್ದು ಕೂಡ ತಪ್ಪುತ್ತೆ. ಆದ್ದರಿಂದ ಮೊದಲು ತಮ್ಮ ಕೆಲಸವನ್ನು ತಾವು ಸರಿಯಾಗಿ ನಿರ್ವಹಿಸಬೇಕು, ಅದು ಅವರು ಮಾಡಬೇಕು. ಯಾರು ಅದರ ಏನು ಜವಾಬ್ದಾರಿ ವಹಿಸ್ತಾರಾ, ನಿರ್ವಹಣೆ ವಹಿಸ್ತಾರಾ, ಅವರು ಆ ಕೆಲಸವನ್ನು ಮಾಡಬೇಕು. ಆದ್ದರಿಂದ ಅಲ್ಲಿ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದರೆ ಈ ಥರ ನೀವು ಹೇಳಿದಾಗೆ ಭಿಕ್ಷುಕರ ಮತ್ತು ಮಾನಸಿಕ ಅಸ್ವಸ್ಥರ ಒಂದು ತಂಗುದಾನ ಆಗ್ತಾ ಇದೆ, ಅದು ಮನೆ ಆಗ್ತಾ ಇದೆ. ನಾವು ಬಸ್ಸಿಗಾಗಿ ನಿಲ್ಲುವ ತಾಣವು ಅವರ ಒಂದು ಮನೆಯಾಗುವುದಾದರೆ ಮಾನಸಿಕ ಅಸ್ವಸ್ಥರ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಏನು ಅಲ್ಲಿ ನಿಲ್ಲದ ಹಾಗೆ ಪರಿಸ್ಥಿತಿ ಉಂಟು ಮಾಡುವವರ ಬೇರೆ ಬೇರೆ ಕಾರಣಗಳಿಂದ ಆ ಥರ ಆಗಬಾರ್ದು, ಕುಡುಕರ ತಾಣ ಆಗಬಾರ್ದು. ಮತ್ತು ಈ ಥರ ಆಗದೇ ಇರಬೇಕಾದ್ರೆ ಅಲ್ಲಿ ಕರ್ತವ್ಯ ನಿರ್ವಹಿಸುವವರು ಸರಿಯಾಗಿ ಅದನ್ನು ನಿರ್ವಹಿಸುವಂಥ ಪ್ರಯತ್ನ ಮಾಡಬೇಕು. ನಾವು ಜನರ ದನಿಯನ್ನು ಈ ಜನಧನಿ ಮೂಲಕ ನಾವು ಏನು ಅವರಿಗೆ ತಿಳಿಸುವಂತೆ ಅಂದರೆ ಸ್ವಚ್ಛವಾಗಿರಬೇಕು ಅಥವಾ ಅಲ್ಲಿ ಯಾವುದೇ ಏನು ಆಗ ದೊಡ್ಡದು ಇತ್ತು, ದೊಡ್ಡ ಬಸ್ ನಿಲ್ದಾಣ ಇತ್ತು. ನಂತರ ಏನ್ ಮಾಡ್ತಾರೆ, ಒಂದೊಂದು ಅದರಲ್ಲಿ ಬಾಡಿಗೆ ಅಂಗಡಿಗಳನ್ನು ಕಟ್ತಾರೆ. ಕೊನೆಗೆ ಬಸ್ ನಿಲ್ದಾಣದಲ್ಲಿ ನಿಂತು ಒಂದು ನಾಲ್ಕು ಜನರಿಗೆ ಮಾತ್ರ ಅವಕಾಶ ಇರುವಂತ ಆಗಿದೆ. ಬಾಕಿ ಉಳಿದವರೆಲ್ಲ ಬಸ್ ಸ್ಟ್ಯಾಂಡ್ ಹೊರಗೆ ಇರುವಂತ ಪರಿಸ್ಥಿತಿ ಇದು ಕೂಡ ಆಗ್ತಾ ಇದೆ. ಯಾಕಂದ್ರೆ ಅವರಿಗೆ ಯಾರ್ಯಾವ ಪಂಚಾಯತ್ನವರು ಇದ್ದಾರೆ, ಅವರಿಗೆ ಏನು ಬಸ್ ನಿಲ್ದಾಣ ಇರ್ತಾರೆ, ಅವರಿಗೆ ಹಣ ಮಾಡುವ ಬಾಡಿಗೆ ಒಂದು ಏನಾದ್ರೂ ಅಂಗಡಿ ಮಾಡಿದೆ ಅದರಲ್ಲಿ ಏನಾದ್ರೂ ಹಣ ಆಗ್ತದೆ ಅಂತ ಆ ತರ ಮಾಡುವವರಿದ್ದಾರೆ. ಆದ್ದರಿಂದ ನೀವು ನಾವೆಲ್ಲ ಕಂಡಿದ್ದೇವೆ, ಭಿಕ್ಷುಕರು ಎಲ್ಲ ಇರ್ತಾರೆ, ಯಾರ್ಯಾರು ಅಲ್ಲಿ ಮಲಗ್ತಾರೆ, ಯಾರು ಏನು ಆ ತರ ಒಂದು ಬೇಜಾರಾಗ್ತದೆ. ಆದರೆ ಇದನ್ನು ತಡೆಯುವವರು ಯಾರು, ಎಷ್ಟು ಎಚ್ಚರಿಕೆ ಕೊಟ್ಟರು ಸರಿ ಮಾಡಿ ಅಂದರೆ, ಸರಿ ಮಾಡದಿದ್ದರೆ ನಾವೇನು ಮಾಡೋಣ. ನಾವು ಸ್ವಲ್ಪ ಈ ಮಾಧ್ಯಮದ ಮೂಲಕ ಧ್ವನಿ ಎತ್ತುವ ಕೆಲಸ ಮಾಡ್ತಾ ಇದ್ದೀವಿ. ಅದು ಈ ಸಮಸ್ಯೆ ಅಲ್ಲ, ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ನಾವು ನಮ್ಮ ಜನಧ್ವನಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ನಿಲ್ದಾಣದ ಬಗ್ಗೆ ಮಾತಾಡಿದ್ದೀವಿ. ಹಾಗೆ ಕೆಳಗರೆ ನೀವು ಕೂಡ ಕರೆ ಮಾಡಿ ಮಾತನಾಡಿ. ಈ ನಡುವೆ ನಿಮಗಾಗಿ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಒಂದಷ್ಟು ವಿರಾಮದ ನಂತರ ಮತ್ತೆ ಜನಧ್ವನಿ ಕಾರ್ಯಕ್ರಮ ಮುಂದುವರಿಯುತ್ತೆ.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಹಾಯ್ ನಮಸ್ಕಾರ, ಯಾನ್ ನಿಕಲ್ನ ಅರ್ಜುನ್ ಕಾಪಿ ಕಾರ್ಡ್.
5: ನಮಸ್ಕಾರ, ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತೇರೊಂದುಲ್ಲ.
6: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮೆ ತಂಡ ಕುಡ್ಲ.
7: ನಮಸ್ಕಾರ, ಯಾನ್ ನಿಕಲ್ನ ತಲಿಕದ ಬಳ್ಳಿಗೆ ದೇವದಾಸ್ ಕಾಪಿ ಕಾರ್ಡ್.
8: ನಮಸ್ಕಾರ, ಯಾನ್ ನಿಕಲ್ ದಿನ ಕುಸಲ್ದರ್ ಸಿನ್ ನವೀನ್ ಡಿ ಪಡೇಲ್ ನಿಕರಿ ಕಿನೊಂದು ಪ್ಲೇ 107.8 FM ರಂಗರಂಗದ ಬದುಕು.

ಕೇಳುವರೆ, ಜನಧನ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ? ಈ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ ಆರ್ಜೆ ಎಡವಾಳ್. ಇವತ್ತು ಬಸ್ ನಿಲ್ದಾಣದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಲವೆಡೆ ಬಸ್ ನಿಲ್ದಾಣಗಳು ನಮಗೆ ಬೇಕಾಗಿದೆ, ಕೆಲವು ಕಡೆ ಬಸ್ ನಿಲ್ದಾಣಗಳಿವೆ. ಒಂದು ರೀತಿಯಲ್ಲಿ ಬೆಂಗಳೂರನ್ನು ಉದ್ಯಾನ ನಗರ ಅಂತ ಕರೀತಾ ಇದ್ದೀವಿ, ಹಾಗೆ ಮಂಗಳೂರನ್ನು ನಿಲ್ದಾಣ ನಗರ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅಲ್ಲಲ್ಲಿ ನಿಲ್ದಾಣಗಳು ಇವೆ, ಹತ್ತಿರ ಹತ್ತಿರ ನಿಲ್ದಾಣಗಳು. ಈಗ ನೀವು ಇಲ್ಲಿ ಗೌರ್ಮೆಂಟ್ ಕಾಲೇಜಿಂದ ಅಂದರೆ ಯೂನಿವರ್ಸಿಟಿ ಕಾಲೇಜಿಂದ ಮುಂದೆ ಹೋದವಾಗ ನಿಮಗೆ ಹಲವಾರು ಅಲ್ಲಲ್ಲಿ ನಿಲ್ದಾಣಗಳು ಸಿಗ್ತದೆ. ಹಾಗೆ ನಿಲ್ದಾಣಗಳು ತುಂಬ ನಿಲ್ದಾಣಗಳು, ಕೆಲವು ಸಂಘ ಸಂಸ್ಥೆಗಳು ಕೂಡ ಇಂಥ ಬಸ್ ನಿಲ್ದಾಣಗಳನ್ನು ಕಟ್ಟಿಕೊಟ್ಟಿವೆ ಮತ್ತು ನಿರ್ವಹಣೆ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ, ಕುಡಿಯುವ ನೀರಿನ ಎಲ್ಲ ವ್ಯವಸ್ಥೆ ಮತ್ತು ಸಮರ್ಪಕವಾದ ನಿರ್ವಹಣೆಯನ್ನು ಕೂಡ ಆ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಕೆಲವು ಕಡೆ ಇದಕ್ಕೆ ಅಪವಾದ ಇರಬಹುದು, ಆದರೆ ಬೆರಳೆಣಿಕೆ ಬಸ್ ನಿಲ್ದಾಣಗಳು ಸಮರ್ಪಕವಾಗಿ ಬಳಕೆ ಆಗದೇ ಇರಬಹುದು, ಆದರೆ ಬಹುತೇಕ ಬಸ್ ನಿಲ್ದಾಣಗಳಿಂದ ಪ್ರಯಾಣಿಕರಿಗೆ ಪ್ರಯೋಜನವಾಗಿದೆ. ಇನ್ನು ಕೂಡ ಅನೇಕ ಕಡೆಗಳಲ್ಲಿ ತಂಗುದಾನ ಖಂಡಿತ ಬೇಕಾಗಿದೆ, ಅದರ ಅಗತ್ಯತೆ ಇದೆ. ಆದರೆ ಈ ಬಗ್ಗೆ ಹಲವಾರು ಬಾರಿ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು, ಪಾಲಿಕೆ, ಪೊಲೀಸರಿಗೆ ಮನವಿ ಕೂಡ ಸಲ್ಲಿಸಿದೆ. ನೋಡಿ, ಇದರ ಬಗ್ಗೆ ಪ್ರಯತ್ನ ಒಂದು ಕಡೆ ಆಗ್ತಾ ಇದೆ, ಎಲ್ಲ ಕಡೆಯಿಂದಲೂ ಅಂದರೆ ಎಲ್ಲ ದಿಕ್ಕುಗಳಿಂದಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ವ್ಯವಸ್ಥೆ ಸರಿಯಾಗಬೇಕು, ಬಸ್ ನಿಲ್ದಾಣದಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ಆಗಬಾರದು ಅಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಆದರೆ ಪ್ರಯತ್ನದ ಫಲ ಮಾತ್ರ ಆಗ್ತಾ ಇಲ್ಲ, ಕೆಲ ಕಡೆ ಪರಿಣಾಮ ಆಗಿರಬಹುದು, ಅಂದರೆ ಒಳ್ಳೆಯದು ಆಗಿರಬಹುದು. ಅಂದರೆ ಈ ಥರ ಒಂದು ದೂರು ಸಲ್ಲಿಸಿದಾಗ ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಕ್ಕಿರಬಹುದು. ಒಂದೊಮ್ಮೆ ಪೊಲೀಸ್ ಇಲಾಖೆ ಕೂಡ ಪಾಲಿಕೆಗೆ ವರದಿ ಸಲ್ಲಿಸಿತ್ತು. ನೋಡಿ, ಪೊಲೀಸ್ ಇಲಾಖೆ ಕೂಡ ಪಾಲಿಕೆಗೆ ವರದಿ ಸಲ್ಲಿಸಿತ್ತು, ಆದರೂ ನಾನಾ ಕಾರಣಗಳಿಂದಾಗಿ ಬಸ್ ತಂಗುದಾಣಗಳು ನಿರ್ಮಾಣಗೊಂಡಿಲ್ಲ. ಪಾಲಿಕೆ ಅಧಿಕಾರಿಗಳ ಪ್ರಕಾರ ಕೆಲವೆಡೆ ಸ್ಥಳಾವಕಾಶದ ಕೊರತೆ ಇದೆ. ಖಂಡಿತ, ಈ ನೆಪವನ್ನೇ ಮುಂದಿಟ್ಟು ತಂಗುದಾಣ ನಿರ್ಮಾಣ ಮಾಡದೇ ಇದ್ದರೆ ಅದು ಸರಿಯಾಗುವುದಿಲ್ಲ. ಅಲ್ಲಿ ನಮಗೆ ಸ್ಥಳಾವಕಾಶ ಇಲ್ಲ ಅಂದರೆ ಜನರು ಇಲ್ಲಿ ಬಿಸಿಲಿಗೆ ಕಾಯಬೇಕಾ, ಮಳೆಗೆ ನೆನೆಯಬೇಕಾ, ಈ ಥರ ಒಂದು ಮಾತು ಕೇಳಿ ಬರುತ್ತೆ. ಆದ್ದರಿಂದ ಬಸ್ ನಿಲ್ದಾಣದ ಇಲ್ಲಿ ಅಗತ್ಯತೆ ಇದೆ. ಬಸ್ ನಿಲ್ಲುವ ಜಾಗದಲ್ಲಿ ಅಲ್ಲಿ ಬಸ್ ಪ್ರಯಾಣಿಕರು ಅಲ್ಲಿ ಬಂದೇ ಬರ್ತಾರೆ, ಯಾಕೆಂದರೆ ಬಸ್ ನಿಲ್ಲುವಲ್ಲಿ ಪ್ರಯಾಣಿಕರು ಬರಬೇಕು, ಯಾಕೆಂದರೆ ಅವರು ಪ್ರಯಾಣಿಸಬೇಕಲ್ಲ ಬಸ್ಸಲ್ಲಿ. ಆದ್ದರಿಂದ ಪ್ರಯಾಣಿಕರ ಒಂದು ಆಗಮನ ಆಗುವ ಸ್ಥಳದಲ್ಲಿ, ಅವರು ಆಗಮನ ಹಾಗೂ ನಿರ್ಗಮನ ಆಗುವ ಸ್ಥಳದಲ್ಲಿ, ಬಸ್ಸುಗಳು ಬಂದು ನಿಲ್ಲುವ ಸ್ಥಳದಲ್ಲಿ ಖಂಡಿತ ಬಸ್ ನಿಲ್ದಾಣ ಬೇಕೇ ಬೇಕು. ಯಾಕೆಂದರೆ ಬಿಸಿಲಿನ ಆಘಾತ ನಾವು ಕಾಣ್ತಾ ಇದ್ದೀವಿ, ಹೇಗೆ ಕೆಲವರು ಎಲ್ಲ ಕುಸಿದು ಬೀಳುವಂಥದ್ದು, ಎಲ್ಲ ಏನು ಬಿಸಿಲಿನ ಆಘಾತ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಈ ಥರ ಒಂದು ರಕ್ಷಣೆಗೆ ಬಸ್ ನಿಲ್ದಾಣಗಳ ಅಗತ್ಯ ಖಂಡಿತ ಇದೆ. ಕೆಲವು ಕಡೆ ಏನು ಲಭ್ಯವಿರುವ ಜಾಗವನ್ನೇ ಬಳಸಿಕೊಂಡು ಬಸ್ ತಂಗುದಾಣ ನಿರ್ಮಿಸಿದ್ದಾರೆ ಮತ್ತು ಈ ಬಗ್ಗೆ ಯೋಜನೆ ಕೂಡ ಹಾಕಬೇಕಾಗಿದೆ. ಕೆಲವೆಡೆ ಫುಟ್ಪಾತ್ನಲ್ಲಿಯೇ ತಂಗುದಾಣ ನಿರ್ಮಿಸಿ ಪಾದಚಾರಿಗಳ ಹಾಗೂ ಸಂಚಾರಕ್ಕೂ ತಂಗುದಾಣದಲ್ಲಿ ಕುಳಿತುಕೊಳ್ಳುವವರಿಗೂ ಅವಕಾಶ ಮಾಡಿಕೊಡಲಾಗಿದೆ. ಈಗ ಫುಟ್ಪಾತ್ನಲ್ಲಿ ಕೂಡ ತಂಗುದಾಣ ಮಾಡಿಕೊಟ್ಟಿದ್ದಾರೆ. ಆದರೆ ಕನಿಷ್ಠ ಇಷ್ಟಾದರೂ ಒಂದು ವ್ಯವಸ್ಥೆ ಆಗಲಿ, ಯಾಕೆಂದರೆ ಒಂದು ಕಡೆ ಪಾದಚಾರಿಗಳು ನಡೆಯಲಿಕ್ಕೆ ಕೂಡ ಫುಟ್ಪಾತ್ನಲ್ಲಿ ಆಗುವಂತೆ ಮತ್ತು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಬಸ್ಸು ಕಾಯುವವರು ಅಲ್ಲಿ ಒಂದು ವಿರಾಮ ಪಡೆಯುವಂತೆ, ವಿಶ್ರಾಂತಿ ಪಡೆಯುವಂತೆ ಮಾಡಬೇಕಾಗಿದೆ. ಯಾಕಂದರೆ ಇಂಥ ಈ ರೀತಿಯಲ್ಲಾದರೂ ಒಂದು ನಮಗೆ ಬಸ್ ನಿಲ್ದಾಣಗಳ ಒಂದು ಅಗತ್ಯತೆ ಇದೆ, ಬಸ್ ನಿಲ್ದಾಣಗಳು ಬೇಕಾಗಿದೆ. ಹಾಗೆ ಕೆಳಗರೆ, ನೀವು ಕೂಡ ನಿಮ್ಮ ಊರಲ್ಲಿ ಬಸ್ ನಿಲ್ದಾಣದ ವ್ಯವಸ್ಥೆ ಹೇಗಿದೆ? ಕೆಲವು ಕಡೆ ಕೇವಲ ತಗಡು ಹಾಕಿಕೊಂಡು ಎರಡು ನಾಲ್ಕು ಕಂಬಗಳನ್ನು ಇಟ್ಟುಕೊಂಡು ಎಲ್ಲ ಬಸ್ ನಿಲ್ದಾಣ ನಿರ್ಮಿಸಿದ್ದಾರೆ ನಾವು ಕಾಣ್ತಾ ಇದ್ದೀವಿ. ಕೆಲವು ಕಡೆ ಸರಿಯಾಗಿ ವ್ಯವಸ್ಥೆ ಇರುವುದಿಲ್ಲ, ಯಾಕಂದರೆ ಮಳೆಗಾಲದಲ್ಲಿ ಸೋರುವಂಥದ್ದು ಕೂಡ ಕಾಣ್ತಾ ಇದ್ದೀವಿ.
ಮತ್ತು ಕೆಲವು ಕಡೆ ಅವ್ಯವಸ್ಥೆ ಖಂಡಿತ ಇದೆ, ಅದನ್ನು ಸರಿಪಡಿಸುವಂಥ ಕ್ರಮ ಆಗಬೇಕಾಗಿದೆ. ಇನ್ನಷ್ಟು ಮಾತಾಡೋಣ, ವಿರಾಮದ ನಂತರ ಜನಧನಿ ಕಾರ್ಯಕ್ರಮ ಮುಂದುವರಿಯುತ್ತೆ.

0: ನಾನು ರಿಚರ್ಡ್ ಕ್ಯಾಸ್ಟಲಿನೋ, ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರ್ತೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಕೇಳುಗರೆ, ಜನತನಿ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಚಿ ಎಡವಾಳ್. ಇವತ್ತು ತಂಗುದಾಣದ ಬಗ್ಗೆ, ತಂಗುದಾಣದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಮಂಗಳೂರಿನಲ್ಲಿ ಬಸ್ ನಿಲ್ದಾಣಗಳು ಕೆಲವು ಕಡೆ ಅಗತ್ಯತೆ ಇದೆ, ಮತ್ತು ಕೆಲವು ಕಡೆ ಸರಿಯಾಗಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇರಲ್ಲ ಅನ್ನೋದರ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ. ತಂಗುದಾಣದ ಸಮಸ್ಯೆ ಕೇವಲ ನಗರದ ಒಳಗೆ ಮಾತ್ರ ಅಲ್ಲ, ನಗರದ ಹೊರವಲಯದ ಹೆದ್ದಾರಿ ಸಹಿತ ಮುಖ್ಯ ರಸ್ತೆಗಳಲ್ಲಿ ಕೂಡ ಈ ಸಮಸ್ಯೆ ಇದೆ. ಈಗ ಶಕ್ತಿ ಯೋಜನೆಯಡಿ ಉಚಿತ ಪ್ರಯಾಣ ಇರುವುದರಿಂದ ಮಹಿಳೆಯರು KSRTC ಬಸ್ಸುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಸ್ತಾರೆ. ರಾತ್ರಿ ವೇಳೆಯೂ ಕಾಯ್ತಾ ಇರ್ತಾರೆ, ಏಕೆಂದರೆ ಈ ಶಕ್ತಿ ಯೋಜನೆಯಿಂದ ಹಲವಾರು ಏನು ಮಹಿಳೆಯರಿಗೆ ಒಂದು ಶಕ್ತಿ ಖಂಡಿತ ಸಿಕ್ಕಿದೆ, ಏಕೆಂದರೆ ಅವರಿಗೆ ಬಸ್ಸಿಗೆ ಹಣ ಮನೆಯವರ ಹತ್ರ ಕೇಳುವುದು ತಪ್ಪಿದೆ. ಮತ್ತು ಕೆಲವು ರೀತಿಯಲ್ಲಿ ಒಂದು ಬಸ್ ಪ್ರಯಾಣದ ಒಂದು ಚಿಕ್ಕ ಪುಟ್ಟ ಹಣ ಕೂಡ, ಸಣ್ಣ ಮೊತ್ತದ ಹಣ ಕೂಡ ಅವರಿಗೆ ಉಳಿತಾಯ ಆಗುತ್ತೆ, ಮನೆಗೆ ಖರ್ಚಿಗೆ ಅದನ್ನು ಬಳಸಲಿಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ಈ KSRTC ಬಸ್ಸುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪ್ರಯಾಣಿಸ್ತಾರೆ, ರಾತ್ರಿ ವೇಳೆಯೂ ಕಾಯ್ತಾ ಇರ್ತಾರೆ. ಕೆಲವು ಕಡೆ ಖಾಸಗಿ ಬಸ್ಸುಗಳು ಕೂಡ ನಿಲುಗಡೆಯಾಗುವ ತಂಗುದಾಣದಲ್ಲಿ KSRTC ಬಸ್ ನಿಲುಗಡೆಗೆ ಅವಕಾಶ ಇರುವುದಿಲ್ಲ. ಕೆಲವು ಕಡೆ ಇದೆ, ಆದರೆ ಕೆಲವು ಕಡೆ ಏನಾಗಿದೆ ಅಂದರೆ ಖಾಸಗಿ ಬಸ್ಸುಗಳು ನಿಲುಗಡೆ ಆಗ್ತಾ ಇರುವ ಒಂದು ಬಂದು ನಿಲ್ಲುವ ಸ್ಥಳದಲ್ಲಿ KSRTC ಬಸ್ಸುಗಳು ನಿಲ್ಲುವುದಿಲ್ಲ. ಹಾಗೆ ಮತ್ತೆ KSRTC ಬಸ್ಸುಗಳು ಅದರ ಸಮಯಕ್ಕೆ ಸರಿಯಾಗಿ ಬರುವುದರಿಂದ ಹಾಗಾಗಿ ಕಾಯುವಿಕೆ ಕೆಲವು ಸರ್ತಿ ಆಚೆ ಈಚೆ ಆದರೆ ಟೈಮಿಂಗ್ ಕಾಯುವುದು ಮತ್ತಷ್ಟು ಕಷ್ಟಕರ ಆಗುತ್ತೆ. ಹಾಗಾಗಿ ಅಲ್ಲಿ ಕೇವಲ ನಿಂತ್ಕೊಂಡೇ ಕಾಯಬೇಕಾದ ಪರಿಸ್ಥಿತಿ ಬಸ್ಸಿಗೆ ಇರುವುದರಿಂದ ಅಲ್ಲಿ ಒಂದಷ್ಟು ಕೂತ್ಕೊಂಡು ಒಂದಷ್ಟು ಕಾಲ ಕಳೆಯಲಿಕ್ಕೆ, ಬಸ್ಸು ಬರೋವರೆಗೂ ಕಾಲ ಕಳೆಯಲಿಕ್ಕೆ, ವಿಶ್ರಾಂತಿ ಪಡೆಯಲಿಕ್ಕೆ ಖಂಡಿತ ನಮಗೆ ಬಸ್ ನಿಲ್ದಾಣದ ಅಗತ್ಯತೆ ಇದೆ. ಹಾಗೆ ಈಗ ಈ ಸಮಸ್ಯೆಗೆ ಪರಿಹಾರ ಅಂತೂ ಖಂಡಿತ ಆಗಲೇಬೇಕು. ಹಾಗಾಗಲೇ ನಮ್ಮ ಕೇಳುಗರು ಕೂಡ ಹೇಳಿದ್ದಾರೆ, ನಾವು ಕೂಡ ಪ್ರಯತ್ನ ಮಾಡಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಯಿಂದ ಪೊಲೀಸ್ ಇಲಾಖೆ ಕೂಡ ಪ್ರಯತ್ನ ಮಾಡ್ತಾ ಇದೆ, ಅಥವಾ ಸಂಘ ಸಂಸ್ಥೆಗಳು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಸ್ ನಿಲ್ದಾಣಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಕೆಲವು ಕಡೆ ಸ್ಥಳಾವಕಾಶ ಇಲ್ಲ ಅಂತ ನೆಪ ಮಾಡ್ತಾ ಇದ್ದಾರೆ, ಯಾಕೆಂದರೆ ಸ್ಥಳಾವಕಾಶ ಇಲ್ಲ ಅಲ್ಲಿ, ನಾವು ಹೇಗೆ ಬಸ್ ನಿಲ್ದಾಣ ಕಟ್ಟಿಕೊಡುವುದು, ನಿರ್ಮಿಸುವುದು ಅಂತ ಅವರ ಒಂದು ಸಮಸ್ಯೆ ಕೂಡ ಇದೆ. ಕೆಲವು ಕಡೆ ಇಂಥ ಸಮಸ್ಯೆ ಇರಬಹುದು, ಯಾಕೆಂದರೆ ಸ್ಥಳಾವಕಾಶದ ಕೊರತೆ ಇದೆ. ಎಲ್ಲ ಕಡೆ ಆ ಥರ ಸಮಸ್ಯೆಗಳು ಇಲ್ಲ. ಆಗಲೇ ಹೇಳಿದಾಗೆ ಫುಟ್ಪಾತಲ್ಲಿ ಕೂಡ ಬಸ್ ನಿಲ್ದಾಣ ನಿರ್ಮಾಣ ಆಗಿದೆ, ಅದರಿಂದ ಯಾವುದೇ ಸಮಸ್ಯೆ ಜಾಸ್ತಿ ಬರುವುದಿಲ್ಲ. ಆದರೆ ಏನು ಒಂದು ಇಚ್ಛಾಶಕ್ತಿಯ ಕೊರತೆ ಕೂಡ ಕಾಣ್ತದೆ ಅಲ್ಲಿ, ಸ್ಥಳದ ಕೊರತೆಗಿಂತ ಇಚ್ಛಾಶಕ್ತಿಯ ಕೊರತೆ ಕೂಡ ಜಾಸ್ತಿ ಇದೆ ಅಂತ ಹೇಳಬಹುದು. ಆ ಇಚ್ಛಾಶಕ್ತಿಯ ಕೊರತೆಯನ್ನು ನೀಗಿಸಿದರೆ ಬಸ್ ನಿಲ್ದಾಣದ ಕೊರತೆಯನ್ನು ಹೆಚ್ಚಿನ ಅಂಶ ನೀಗಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಈ ಸಮಸ್ಯೆಯಂತೂ ಪರಿಹಾರ ಕಾಣಬೇಕು. ಅದೇ ರೀತಿ ಟೂರಿಸ್ಟ್ ಬಸ್ಗಳಿಗೆ ಪ್ರಯಾಣಿಕರು ತಡರಾತ್ರಿಯವರೆಗೆ ರಸ್ತೆ ಬದಿ ಕಾದು ನಿಲ್ಲುವ ಪರಿಸ್ಥಿತಿ ಕೂಡ ಇದೆ. ನೋಡಿ ಎಷ್ಟೊಂದು ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನೆಲ್ಲ ನೀಗಿಸುವ ಪ್ರಯತ್ನ ಖಂಡಿತ ಸಾಗಲಿ ಅಂತ ಹೇಳ್ತಾ ಮತ್ತೊಂದು ವಿರಾಮದ ನಂತರ ಜನತನಿ ಕಾರ್ಯಕ್ರಮ ಮುಂದುವರಿಯುತ್ತದೆ.

0: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದ್ರಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಯಾನ ಭಾಸ್ಕರ್ ರೈ ಕುಕ್ಕವಳ್ಳಿ ಪಾತ್ರೇ ರೇಡಿಯೋ ಸಾರಂಗ್ ನಮ್ಮ ಮಾತೆರಳ ಮಾಧ್ಯಮ. ಯಾನ್ಲಾ ಕೇನೊಂದುಲ್ಲೇ ನಿಖಿಲ್ಲಾ ಕೇನ್ಲಿ ರಂಗ ರಂಗದ ಬದು.
5: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
6: ಕೇಳಿದ್ರೆ ಜನಧನಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಾನು ದಿನೇ ಆರ್ಜೆ ಎಡ್ವರ್ಡ್. ಬಸ್ ತಂಗುದಾನದ ಬಗ್ಗೆ, ಬಸ್ ನಿಲ್ದಾಣದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದರ ಕಾರ್ಯನಿರ್ವಹಣೆ ಬಗ್ಗೆ ಮತ್ತು ಯಾವ ರೀತಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ನಿಲ್ದಾಣಗಳ ಒಂದು ಜನರಿಗೆ ಅಗತ್ಯ ಇದೆ ಅನ್ನೋದರ ಬಗ್ಗೆ ಮಾತಾಡ್ತಾ ಇದ್ದೀವಿ.

0: ಈ ಸಮಸ್ಯೆ ಖಂಡಿತ ಪರಿಹಾರ ಆಗಬೇಕಾದರೆ ನಾವು ಕೂಡ ಇದರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ. ಹಾಗೆ ಅದೇ ರೀತಿ ಕೆಲವು ಕಡೆ ಏನಾಗಿದೆ, ಚರಂಡಿ ಇದೆ, ಅಲ್ಲಿ ಕೂಡ ಕೆಲವು ಕಡೆ ಅಷ್ಟು ಸಮರ್ಪಕವಾಗಿ ಇರುವುದಿಲ್ಲ. ಯಾಕಂದರೆ ಕೆಲವು ಕಡೆ ನೀವು ಕಾಣ್ತಾ ಇದ್ದೀರಿ, ಏನು ಸ್ಲ್ಯಾಬು ಅದರ ಎಲ್ಲ ಎದ್ದು ಅಲ್ಲಿ ತುಂಬ ಕೆಲವು ಕಡೆ ಕಷ್ಟಕರ, ಅಂದರೆ ಆ ಥರ ದಾಟುವುದೇ ಕಷ್ಟ ಆಗಿದೆ ಕೆಲವು ಕಡೆ. ಒಂದು ಫುಟ್ಪಾತ್ನಲ್ಲಿ ಕೂಡ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಬೃಹತ್ ಮರಗಳ ಅಡಿಯಲ್ಲಿ ಕೂಡ ಕೆಲವು ಕಡೆ ಕೆಲವು ಟ್ರಾನ್ಸ್ಫಾರ್ಮರ್ ಕೂಡ, ಏನು ವಿದ್ಯುತ್ ಕಂಬ ಇರುವ ಕಡೆಗಳಲ್ಲಿ ಕೂಡ ಅನಿವಾರ್ಯವಾಗಿ ನಿಲ್ಲಬೇಕಾಗುತ್ತೆ. ಆ ಮಳೆಯ ಸಮಯದಲ್ಲಿ ಇದು ಕೂಡ ಅಪಾಯಕಾರಿ ಆಗುತ್ತೆ. ಆದ್ದರಿಂದ ಈ ಕೆಲವೊಂದು ಶಿಥಿಲಗೊಂಡ ಕಟ್ಟಡಗಳ ಬಳಿ ಕೂಡ ನಿಲ್ಲುವಂಥದ್ದು, ಯಾಕಂದರೆ ಆ ಕಟ್ಟಡ ಪಾಳುಬಿದ್ದ ಕಟ್ಟಡದಲ್ಲಿ ಅಲ್ಲಿ ಕೂಡ ಆಶ್ರಯ ಪಡೆಯುವಂಥ ಪರಿಸ್ಥಿತಿ ಬರ್ತದೆ. ಯಾಕಂದರೆ ಮಳೆಗೆ ಎಲ್ಲಿಯಾದರೂ ರಕ್ಷಣೆ ಪಡೆಯಬೇಕಲ್ಲ. ಅದರಿಂದ ಈ ಥರ ಒಂದು ಅಪಾಯಕಾರಿ ಸನ್ನಿವೇಶಗಳು ಕೂಡ, ಅಂದರೆ ಒಂದು ಬಸ್ಸಿಗಾಗಿ ಕಾಯೋದಾದರೂ ಕೂಡ ಒಂದು ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಕಾಯುವಂಥ ಪರಿಸ್ಥಿತಿ ಇದೆ. ಅದರಿಂದ ಇದಕ್ಕೆಲ್ಲ ಪರಿಹಾರ ಒಂದೇ, ಒಳ್ಳೆಯ ಒಂದು ಬಸ್ ನಿಲ್ದಾಣ ನಿರ್ಮಿಸಿ ಅಲ್ಲಿ ವ್ಯವಸ್ಥೆ ಮಾಡುವಂಥದ್ದು ಆ ಸ್ಥಳಗಳಲ್ಲಿ. ಹಾಗೆ ಇನ್ನೇನು ಮಳೆಗಾಲ ಬರ್ತಾ ಇದೆ. ಮಳೆಗಾಲ ಅನ್ನುವಾಗ ಮಳೆ ನೀವು ನೋಡಿದಿರಿ, ಮಳೆಯ ವಾತಾವರಣ ಹೇಗಿರುತ್ತೆ. ಮಂಗಳೂರಲ್ಲಿ ಮಳೆ ಬಂದರೆ ಅದು ರಸ್ತೆಗಳಲ್ಲೆಲ್ಲ ನೀರು, ನೀರೇ ನೀರು, ಎಲ್ಲ ಕಡೆಯಲ್ಲೇ ನೀರು ನೀವು ಕಾಣ್ತಾ ಇರ್ತೀರಿ. ಯಾಕಂದರೆ ನಮಗೆ ವಾಹನಗಳಿಗೂ ಕೂಡ ರಸ್ತೆ ದಾಟಲು ಕಷ್ಟ ಆಗ್ತದೆ, ಮನುಷ್ಯರಿಗೆ ಬಿಡಿ ವಾಹನಗಳಿಗೂ ಕೂಡ ರಸ್ತೆಯನ್ನು ದಾಟುವುದು ಕಷ್ಟ ಆಗ್ತದೆ. ಅದರಿಂದ ಆ ಸಂದರ್ಭದಲ್ಲಿ ಕೂಡ ಮಳೆಯಿಂದ ರಕ್ಷಣೆ ಪಡೆಯಬೇಕು. ಒಂದು ಕಡೆ ಈ ನೀರಿನಲ್ಲಿ ಮೊಣಕಾಲು ಮುಟ್ಟಾದ ನೀರು ಕೂಡ ಆ ನೀರಿನಲ್ಲಿ ರಸ್ತೆಯನ್ನು ದಾಟಬೇಕು ಮತ್ತು ಬಸ್ ನಿಲ್ದಾಣದಲ್ಲಿ ನಿಲ್ಲುವಂಥದ್ದು. ಕೆಲವು ಕಡೆ ಏನಾಗಿದೆ ಅಂದರೆ ಬಸ್ ನಿಲ್ದಾಣದಲ್ಲಿ, ಈಗ ನಮ್ಮ ಕೋಟ್ ಕಡೆ ಹೇಳೋದಾದರೆ ಅಲ್ಲಿ ಒಳ್ಳೆ ಬಸ್ ನಿಲ್ದ ಆಯಾ ನಂಬರಿನ ಬಸ್ಸುಗಳು ನಿಲ್ಲಕ್ಕೆ ಒಂದೆರಡು ಮೂರು ತಂಗುದಾಣ ಬಸ್ ನಿಲ್ದಾಣ ಇದೆ. ಆದರೆ ಏನಾಗಿದೆ, ಅದಕ್ಕೆ ಮಾರ್ಬಲ್ ಹಾಕಿದ್ದಾರೆ. ಮಾರ್ಬಲ್ ಹಾಕಿದ್ದು ಏನಾಗಿದೆ, ಅದು ಕೆಲವರು ಬಂದು ಅದನ್ನು ಎಬ್ಬಿಸಿಕೊಂಡು ಹೋಗಿದ್ದಾರೆ. ಈಗ ಖಾಲಿ ಕಬ್ಬಿಣದ ಇದು ಒಂದಿದೆ, ಕೂತ್ಕೊಳ್ಳಿಕ್ಕೆ ಕಬ್ಬಿಣದ ವ್ಯವಸ್ಥೆ, ಒಂದು ಒಳ್ಳೆ ವ್ಯವಸ್ಥೆ ಸುವ್ಯವಸ್ಥೆ ಇದ್ದರೂ ಕೂಡ ಯಾವ ರೀತಿ ಕೆಲವು ಜನರು ಇದರ ದುರುಪಯೋಗ ಮಾಡ್ತಾ ಇದ್ದಾರೆ. ಅದರಿಂದ ಬಿಸಿಲು ಒಂದು ಕಡೆ, ಈ ಕಬ್ಬಿಣದ ಒಂದು ಬಾಣಲಿ ಕುಳಿತಂಥ ಒಂದು ಅನುಭವ ಕೂಡ ಆಗುತ್ತೆ. ಆದ್ದರಿಂದ ನೋಡಿ ಏನು ವ್ಯವಸ್ಥೆ ಇದೆ, ಜನರು ಅದನ್ನು ವ್ಯವಸ್ಥಿತವಾಗಿ ಇರಲು ಬಿಡಬೇಕು. ಆದರೆ ಕೆಲವು ಅದರಲ್ಲೂ ಕೂಡ ಏನು ಸಿಕ್ಕಷ್ಟು ಸಾಕು, ಸಿಕ್ಕಷ್ಟು ಎಂತ ಹೇಳ್ತೀವಲ್ಲ ಸೀರುಂಡೆ ಅಂತ, ಆ ಥರ ಒಂದು ಈ ಸಿಕ್ಕಿದಷ್ಟು ಲಾಭ ಪಡೆಯೋಣ ಅಂತ ಕಾಯುವವರು ಇದ್ದಾರೆ. ಆದ್ದರಿಂದ ಆ ಥರ ಒಂದು ಮಾರ್ಬಲನ್ನು ಎತ್ತಿಕೊಂಡು ಹೋಗುವವರು, ಆ ಥರ ಕೆಲವು ಕಡೆಗಳಲ್ಲಿ ಕೆಲವು ನೀವು ಕಂಡಿದ್ದೀರಿ, ಕೆಲವು ಕಡೆಗಳಲ್ಲಿ ಏನು ಸಿಗುತ್ತೆ ಅದು ಸಾರ್ವಜನಿಕರ ಉಪಯೋಗಕ್ಕೆ ಇರುವಂಥದ್ದು ಅನ್ನೋದು, ಅದು ಮತ್ತೆ ಅಲ್ಲಿ ಆ ಸೀಟಲ್ಲಿ ಕೂತ್ಕೊಳ್ಬೇಕಾದ್ರೆ ಕಷ್ಟ ಆಗ್ತದೆ ಅನ್ನೋದು ಕೂಡ ಒಂದು ಅವರ ಮನನ ಮಾಡಿಕೊಳ್ಬೇಕು. ಆದರೆ ಮಾಡ್ತಾ ಇಲ್ಲ, ಏಕೆಂದರೆ ಅವರಿಗೆ ಅವರದೇ ಸ್ವಾರ್ಥ ಜಾಸ್ತಿ ಆಗುತ್ತೆ. ಅದರಿಂದ ಬೇರೆಯವರ ಬಗ್ಗೆ ಒಂದು ಗಮನ ಕೊಡೋದಿಲ್ಲ. ಯಾಕಂದರೆ ಇದು ವ್ಯವಸ್ಥೆ ಮತ್ತೆ ಬೇಕಾದರೆ ಮಾಡ್ತಾರೆ, ಒಂದು ನಾವು ಎಬ್ಬಿಸಿದರೆ ಸಾಕು ಬೇರೆ ಅವರು ಹಾಕ್ತಾನೆ ಇರ್ತಾರೆ, ನಾವು ತೆಗೀತಾ ಇರ್ತೀವಿ ಅಂತ ಆ ಧೋರಣೆಯವರು ಕೂಡ ಇದ್ದಾರೆ. ಯಾಕಂದರೆ ಅವರವರ ಲಾಭ ಮಾಡಿಕೊಳ್ಳುವುದು ಅಂಥ ಪರಿಸ್ಥಿತಿ. ಅದರಿಂದ ಮತ್ತೆ ಮಾಡುವುದೇ ಕಷ್ಟ, ಮಾಡಿದ್ದನ್ನು ಕೂಡ ಉಳಿಸಿಕೊಳ್ಳೋದಿಲ್ಲಲ್ಲ, ಅದು ಒಂದು ಬಹಳ ಬೇಸರದ ವಿಷಯ ಆಗಿದೆ. ಆದ್ದರಿಂದ ಇಂಥ ಒಂದು ಬಸ್ ನಿಲ್ದಾಣಗಳು ನಮಗೆ ಎಲ್ಲಿ ಎಲ್ಲ ಆಗಬೇಕಾಗಿದೆ ಅದನ್ನು ಮಾಡುವಂಥ ಪ್ರಯತ್ನ, ಗಂಭೀರ ಪ್ರಯತ್ನ ಸಾಗಲಿ. ಅದನ್ನು ನಿರ್ವಹಿಸುವವರು ಮತ್ತು ಸಂಘ ಸಂಸ್ಥೆಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡುವವರು ಕೂಡ ಒಂದು ಒಳ್ಳೆಯ ಸುವ್ಯವಸ್ಥಿತ ಬಸ್ ನಿಲ್ದಾಣಗಳನ್ನು ನಿರ್ಮಿಸಲಿ. ಎಲ್ಲಿ ಅಗತ್ಯ ಇದೆ ಜನರಿಗೆ ಕೆಲವು ಎಲ್ಲವನ್ನು ನಾವು ಸರ್ಕಾರದ ಮತ್ತು ಆ ಇಲಾಖೆಗಳ ಒಂದು ಮಾಡಿಕೊಡ್ತಾರೆ ಅಂತ ಕಾಯೋದಕ್ಕಿಂತ ಸಂಘ ಸಂಸ್ಥೆಗಳು, ಅದು ಸಮಾಜ ಸೇವೆ ಮಾಡುವಂಥ ಉದ್ದೇಶಕ್ಕಾಗಿ ಇರುವಂಥ ಸಮಾಜ ಸೇವೆಯ ಒಂದು ಸಂಘ ಸಂಸ್ಥೆಗಳು ಬಂದು, ರಾಮಕೃಷ್ಣ ಮಿಷನ್ನವರು ಹಲವಾರು ಕಡೆ ಬಸ್ ನಿಲ್ದಾಣ ಎಲ್ಲ ನಿರ್ಮಿಸಿ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಸ್ವಚ್ಛತೆಗೆ ಆದ್ಯತೆ ಕೊಡುವಂಥದ್ದು ಸ್ವಚ್ಛತೆ ಅಭಿಯಾನದಲ್ಲಿ ಕೂಡ ಕೆಲವು ಕಡೆ ಬಸ್ ನಿಲ್ದಾಣ ಇನ್ನು ನಾವು ಎಕ್ಕೂರಲ್ಲಿ ಬಹಳ ಒಳ್ಳೆಯ ಒಂದು ಬಸ್ ನಿಲ್ದಾಣ ಕಾಣ್ತಾ ಇದ್ದೀವಿ. ಅದಕ್ಕೆ ಬೇಕಾದಂಥ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅದಕ್ಕೆ ಕೆಲವು ಕಡೆ ರಿಕ್ಷಾ ಪಾರ್ಕ್ ಕೂಡ ನಿರ್ಮಿಸಿದ್ದಾರೆ. ಬಹಳ ಒಳ್ಳೆಯ ಕೆಲಸ ಆಗಿದೆ. ಆ ಥರ ಒಂದು ಸಮಾಜ ಸೇವೆ ಮಾಡುವಂಥ ಸಂಘ ಸಂಸ್ಥೆಗಳು ಸ್ವಲ್ಪ ಹೆಚ್ಚಿನ ಗಮನ ಹರಿಸಿಕೊಂಡು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಏನು ಒಳ್ಳೆಯ ಸೌಕರ್ಯವನ್ನು ಒದಗಿಸುವಂಥ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಜನಧನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ನಾನು ಆರ್ ಜೆ ಎಡ್ವರ್ಡ್.
1: ಯಾನೆ ನಿಖಿಲನ ಮೌಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ ನಿಖಿಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.
2: ನಮಸ್ಕಾರ, ನಿಖಿಲೇರ್ ದಾತಿನ ಕುಶಲ್ದರ ಸಿನ್ನ ಬಿಂಡಿ ಪಡೆಯಲ್ ನಿಖಿಲ್ ಕೇನೊಂದು ಪುಲೆ 107.8 FM ರಂಗ ರಂಗದ ಬದುಕು.
3: ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
4: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
5: ಹಲೋ ಪುಟ್ಟ.
3: ಡ್ಯಾಡಿ ಡ್ಯಾಡಿ ನಾಳೆ ಸಂಡೇ ಝೂಗ್ ಹೋಗೋಣ ಪ್ಲೀಸ್.
5: ನಾನ್ ನಿಮ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು ಅಮ್ಮಂಗೆ ಹೇಳು.
3: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
6: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
8: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ, ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ.
9: ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
7: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
8: ಓಕೆ ಸರಿ, ಬಾ ಕೂತ್ಕೋ.

0: ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಹಾಯ್, ನಮಸ್ಕಾರ. ಯಾನ್ ನಿಕಲ್ ನ ಅರ್ಜುನ್ ಕಾಪಿ ಕಾರ್ಡ್.
2: ನಮಸ್ಕಾರ. ಯಾನ್ ನಿಕಲ್ ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತ್ರ ಒಂದಲ್ಲ.
3: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘು ತಂಡ ಕುಡ್ಲ.
4: ನಮಸ್ಕಾರ. ಯಾನ್ ನಿಕಲ್ ತಲಿಕದ ಬಳ್ಳಿ ದೇವದಾಸ್ ಕಾಪಿ ಕಾರ್ಡ್.
5: ನಮಸ್ಕಾರ. ಯಾನ್ ನಿಕಲ್ ದಿನ ಕುಸಂದರ ಸಿನ್ನ ವಿಂಡಿ ಪಡೇಲ್ ನಿಕರಿ ಕಿನೊಂದು ಪ್ಲೇ 107.8 FM ರಂಗರಂಗದ ಬದುಕು.

0: ಈಗ ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆ, ಹಿಮ್ಮೇಳದಲ್ಲಿ ಭಗವತರು, ಪುತ್ತಿಗೆ ರಘುರಾಮ ಹೊಳ್ಳ, ಮದ್ದಳೆ ಮುರಾರಿ ಕಡಂಬಳಿತಾಯ, ಚೆಂಡೆ ಸುಬ್ರಹ್ಮಣ್ಯ ಚಿತ್ರಾಪುರ, ಪಾತ್ರವರ್ಗ ದೇವೇಂದ್ರ, ವಿನಯ ಆಚಾರ್ಯ ಹೊಸಬೆಟ್ಟು, ಮನ್ಮಥ ದಿನೇಶ ಶೆಟ್ಟಿ ಕಾವಳಕಟ್ಟೆ, ರತಿ ರವಿ ಅಲೆವೂರಾಯ ವರ್ಕಾಡಿ, ಈಶ್ವರ ಸುಣ್ಣಂಬಳ ವಿಶ್ವೇಶ್ವರ ಭಟ್, ಪಾರ್ವತಿ ಹರೀಶ ಬೋಳಂತಿ ಮೊಗರು, ತಾರಕಾಸುರ ಎಂ ನಾರಾಯಣ ಹೆಗ್ಡೆ. ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆ ಮೂರನೇ ಕಂತು.
1: ವರ ಕೊಟ್ಟಂತ ವಿಧಿಯೇ ಆಡಿದ್ದು, ದಾರಿ ನನಗೆ ಗೊತ್ತಿಲ್ಲ ಅಂತ.
2: ವಿಧಿಗೆ ದಾರಿ ಸಿಗಲಿಲ್ಲ,
1: ವಿಧಿಗೆ ದಾರಿ ಗೊತ್ತಿಲ್ಲ ಅಂತ ಆಗುವಾಗ ಮತ್ತಾರು ದಾರಿ?
2: ಹಗೆಗಳಿಗೆ ವರವೀವರಿರುವರು ತೆಗೆಯಲ್ಲರಿಯರು ಕೊಟ್ಟ ವರಗಳ, ಕೊಡುವ ತೆಗೆವ ಸಮರ್ಥ ರಾರಿ ಜಗದಿ ಹರಿಯಂತೆ. ಹರಿಯಿಂದಲೂ ಆಗಲಿಲ್ವೇ
1: ದಾರಿ ಯಾವುದಯ್ಯ ಅಂತ ಕೇಳಿದಾಗ ವೈಕುಂಠಕ್ಕೆ ದಾರಿ ತೋರಿಸಿದ್ದು. ನೇರವಾಗಿ ವೈಕುಂಠಕ್ಕೆ ಹೋದೆವು. ವೈಕುಂಠಕ್ಕೆ ಹೋದಾಗ ಶ್ರೀಮನ್ನಾರಾಯಣ ದೇವರು ಆಡಿದ್ರು. ವಿಷಯ ಎಲ್ಲ ನನಗೂ ಗೊತ್ತುಂಟು, ಆದ್ರೆ ಪ್ರಸಂಗ ಸ್ವಲ್ಪ ಮುಂದುವರೆದಿದೆ. ಈ ಪ್ರಸಂಗ ಇನ್ನೂ ಮುಂದುವರೆದು ನಿಮಗೇನಾದ್ರೂ ಒಳ್ಳೇದಾಗಬೇಕು ಅಂತ ಆದ್ರೆ ನೀವು ಇಲ್ಲಿ ಇರಬಾರದು ಅಂತ ಆಡಿದ್ರು.
2: ಹಾಗಿದ್ರೆ ಅವನ ವರ ಹೇಗುಂಟು?
1: ವರವ ಬೇರೇನು ಅಲ್ಲ,
3: ಶಿವನಾತ್ಮಜ

0: ಮತನ ಬದಲಾವಣೆ ಎಂಬುದು ಸ್ಪಷ್ಟವಾಗಿಯೂ ನಿರೂಪಿತವಾಗಿರುವುದು ಕರ್ಮ ಪ್ರಪಂಚದಲ್ಲಿ. ಹಾಗಾದ್ರದಲ್ಲೇ ಕರ್ಮ ಪ್ರಪಂಚದಲ್ಲಿ ಹುಟ್ಟಿದಂತಹ ಜೀವಿ ಸದಾ ಕಾಲವು ಬೇರೆ ಬೇರೆ ಬೇರೆ ಬೇರೆ ಆಲೋಚನೆಯಲ್ಲೇ ಮಗ್ನನಾಗಿರುತ್ತಾನೆ ತಾನೆ.
1: ಸತ್ಯ.
0: ಅದೇ ರೀತಿಯಲ್ಲಿ ಹುಟ್ಟಿಕೊಂಡಂತಹ ತಾರಕನೂ ಕೂಡ ತನ್ನ ಲಕ್ಷ್ಯವನ್ನು ಕೇಂದ್ರದ ಕಡೆಗಿರಿಸಿ ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಸಾಕಷ್ಟು ತರ್ಕಿಸಿದ. ಸಾಮಾನ್ಯವಾಗಿ ಮಂತ್ರಿಗಳಾದವರು ಬೋಧನೆ ಮಾಡುವುದು ಏನು, ಆಡಳಿತ ಯಾವ ರೀತಿಯಾಗಿ ಸುಲಲಿತವಾಗಿ ಸಾಗಬೇಕು ಎಂಬುದನ್ನು ಸರಿಯಾದ ರೀತಿಯಲ್ಲಿ ರೂಪಿಸುವವರು ಮಂತ್ರಿಗಳು.
1: ನಿಜ.
0: ರಾಕ್ಷಸರಿಗಿರುವ ಮಂತ್ರಿಗಳು ತಲೆ ಹಾಳು ಮಾಡುವವರೇ ಇರುವುದು.
1: ಏನು ಮಾಡಿದ್ರು
0: ಅವರು ಅನುಭವವನ್ನೇ ಯೋಚಿಸುವುದು. ಹಿಂದೆ ವರ ಪಡೆದವ ಏನಾಗಿದ್ದಾನೆ, ಹಾಗಾದ್ರೆ ಈಗ ಯಾವ ರೀತಿಯ ವರವನ್ನು ಪಡೆಯಬೇಕು ಎಂಬುದನ್ನೇ ಮತಿಸಿ ಅವನಿಗೊಂದು ದಾರಿಯನ್ನು ಸೂಚಿಸಿದರು. ದಕ್ಷಾದ್ವರ ಎಂಬಂತಹ ಪ್ರಸಂಗವೊಂದು ನಡೆದಿತ್ತಲ್ಲ, ತನ್ನ ಮಡದಿಯಾದಂತಹ ದಾಕ್ಷಾಯಣಿಯನ್ನು ಕಳಕೊಂಡಂತಹ ಪ್ರಭುವಾದಂತಹ ಶಂಕರ, ಲೋಕದ ಗೊಡವೇ ನನಗೆ ಬೇಡ, ಸತಿ ಇಲ್ಲದ ಮೇಲೆ ನನಗೆ ಯಾಕೆ ಜಗತ್ತು ಎಂಬುದಾಗಿ ತಪಸ್ಸಿಗೆ ಕುಳಿತಿದ್ದಾನೆ.
1: ಯೋಗೀಶನಾಗಿದ್ದಾನೆ,
0: ಯೋಗೀಶನಾಗಿದ್ದಾನೆ. ವರ ಕೇಳುವ ಕಾಲದಲ್ಲಿ ತಾರಕನಿಗೆ ಉಪದೇಶವಾದದ್ದು ಮಂತ್ರಿಗಳಿಂದ ಅದು
1: ಏನು,
0: ಯಾವುದೂ ಬೇಡ ಅಂತ ಕುಳಿತಂತ ಒಬ್ಬ ಸನ್ಯಾಸಿ ಅಲ್ಲ, ಒಬ್ಬ ಸರ್ವಸಂಘ ಪರಿತ್ಯಾಗಿ, ಅವನಿಗೆ ಮಕ್ಕಳಾಗ್ಲಿಕ್ಕುಂಟ?
1: ಆಗ್ಲಿಕ್ಕಿಲ್ಲ.
0: ಮಕ್ಕಳಾಗಬೇಕು ಅಂತಾದ್ರೆ ಹೆಂಡತಿ ಬೇಕೋ ಬೇಡ?
1: ಸಾಮಾನ್ಯ ಒಬ್ಬ ಯೋಗಿಗಾದ್ರೆ ಹೆಂಡತಿ ಬೇಕು, ಮಕ್ಕಳಾಗಬೇಕು.
0: ಅಲ್ಲ, ಸಾಮಾನ್ಯರನ್ನು ಹೆಂಡತಿಯಾಗಿ ಮಾಡುವುದಕ್ಕೆ ಅಂತಹ ಯೋಗಿಗಳಿಗಾದೀತೋ?
1: ಆಗ್ಲಿಕ್ಕಿಲ್ಲ.
0: ಆದ್ದರಿಂದಲೇ ವಿಧಿಯಿಂದ ವರವನ್ನು ಕೇಳುವಾಗಲೇ ಸುರನರ ಉರಗರು ಯಾರಿಂದಲೂ ನನಗೆ ಮರಣ ಬರಬಾರದು, ಒಂದೊಮ್ಮೆಗೆ ನನಗೆ ಮರಣ ಬರುವುದು ಅಂತಿದ್ರೆ ಶಿವಕುಮಾರನಿಂದ ಮಾತ್ರ ನನಗೆ ಮರಣ ಬರಲಿ.
1: ಶಿವಕುಮಾರನಿಂದ ಅಂದ್ರೆ ಮೊದಲು ಹುಟ್ಟಿದ್ದಾರಲ್ಲ ಅವರೇ ಆಗುತ್ತದಲ್ಲ, ವೀರಭದ್ರ ಇದ್ದಾನೆ.
0: ಹಾಗೆ ಆಗುವುದು ಹೌದು ಅಂತಾಗಿದ್ರೆ, ಈ ಸಮಸ್ಯೆಗೆ ಸುಲಭವಾಗಿ ಬಗೆಹರಿಯುತ್ತಾ ಇತ್ತು ಅಂತಾಗಿದ್ರೆ ನಾನು ಇಲ್ಲಿಗೆ ಬರ್ತಾ ಇರ್ಲಿಲ್ಲ.
1: ಹಾಗಿದ್ರೆ ಮುಂದೆ ಅಂತ ಇರಬೇಕು,
0: ಮುಂದೆ ಜನಿಸಬಹುದಾದಂತಹ ಶಿವಕುಮಾರನಿಂದಲೇ ಮರಣ ಬರಲಿ ಅಂತ ಕೇಳುವುದರ ಹಿಂದಿರುವ ಉದ್ದೇಶ ಏನು? ಶಿವ ಈಗ ಸರ್ವಸಂಗ ಪರಿತ್ಯಾಗಿ ಆಗಿದ್ದಾನೆ, ಶಿವನ ಮಡದಿ ಅಳೆದು ಹೋಗಿದ್ದಾಳೆ, ಇನ್ನವನಿಗೆ ಮಕ್ಕಳಾಗುವುದೇಗೆ? ಈ ಚಿಂತನೆ ಅವನದ್ದು. ಇದೇ ಸಮಸ್ಯೆಗೆ ನಾವು ಅಲ್ಲಿ ಕೇಳಿಕೊಂಡಾಗ ಪ್ರಭುವಾದಂತ ನಾರಾಯಣ ದೇವರು ಆಡಿದ್ರು, ಸಮಸ್ಯೆ ಅವ ಕೇಳಿಕೊಂಡದ್ದು ನಿಮಗೆ ಕಠಿಣವಾಗಿ ಕಂಡ್ರು, ಸಮಸ್ಯೆ ಸುಲಭ ಉಂಟು ಅಂತ ಆಡಿದ್ರು.
1: ನನಗೆ ಆಶ್ಚರ್ಯ ಅದೇ, ಶಿವಕುಮಾರಕನಿಂದ ಮಾತ್ರ ಅವನಿಗೆ ಮರಣ, ಅದಕ್ಕೆ ಮಹಾವಿಷ್ಣು ದೇವರು ನಿಮ್ಮನ್ನು ಅಭಯ ಪ್ರದಾನವಾಗಿದ್ದು ಏನೋ ಆಡಿರಬಹುದು. ಈಗ ಅದಕ್ಕೆ ಶಿವನಿಗೆ ಮಕ್ಕಳಾಗುವುದಕ್ಕೂ ನೀನಿಲ್ಲಿ ಬರುವುದಕ್ಕೂ ಒಂದು ಏನಾದ್ರೂ ಹೊಂದಾಣಿಕೆ ಬೇಕಲ್ಲ,
0: ನೀನೇ ಮಾಡಬೇಕು ಅಂತ.
1: ಎಂತದ್ದು ಮಾಡುವುದು?
2: ನಿನ್ನ ಶರಣ ತೊಡಿದು ನಿನ್ನ ಶರಣ ತೊಡಿದು
0: ಪಂಚಬಾಣಗಳು ಉಂಟಲ್ಲ.

0: ಮೀನಕೇತ
1: ದೇವೇಂದ್ರ,
0: ಸಮಸ್ಯೆಗೆ ಪರಿಹಾರ ಏನು? ಶಿವನಿಂದ ಮುಂದೆ ಹುಟ್ಟಲಿರಬಹುದಾದಂತಹ ಮಗನಿಂದ ಮರಣ ಬರಲಿ ಅಂತ ಕೇಳಿದ್ದಾನೆ. ಶಿವ ಸರ್ವಸಂಗ ಪರಿತ್ಯಾಗಿಯಾಗಿ ಈ ಕಾಲದಲ್ಲಿ ಧ್ಯಾನಾಸಕ್ತನಾಗಿದ್ದಾನೆ. ಅವನನ್ನು ಸಂಸಾರದ ಒಳಗೆ ಎಳೆತರಬೇಕು ಅಂತಾದ್ರೆ, ಸಂಸಾರದೊಳಗೆ ಬಂಧಿಸಲ್ಪಡಬೇಕು ಅಂತಾದ್ರೆ, ಮುಂದೆ ಅವನಿಂದ ಕುಮಾರನ ಜನನೂ ಆಗಬೇಕು ಅಂತಾದ್ರೆ, ಅದಕ್ಕೆ ದಾರಿಯೇನು ಅಂತ ಕೇಳಿದಾಗ ಶ್ರೀಮನ್ ನಾರಾಯಣನೇ ಆಡಿದ್ದು.
1: ಏನು
0: ದಾರಿ ಉಂಟು ಕುಸುಮಾವತಿಯಲ್ಲಿ ಅಂತ.
1: ಕುಸುಮಾವತಿಯಲ್ಲಿ ದಾರಿ ಸಾವಿರ ಇರಬಹುದು, ಈಗ ನಿನಗಾಗುವ ದಾರಿ ಯಾವುದು ಅಂತ.
0: ನನಗಾಗುವ ದಾರಿಯೇ ಇಲ್ಲಿದೆ ಅಂತ ಆಡಿದ್ದು. ಹರಿ ನಿರೂಪಿಸಿದ್ದು ನಮಗೆ ಹೀಗೆಯೇ ಮಾಡಬೇಕು ಎಂಬುದಕ್ಕಾಗಿ.
1: ಏನು ಮಾಡುವುದು?
0: ಈ ಕಾಲದಲ್ಲಿ ತಪಸ್ಸಿನಲ್ಲಿ ಕುಳಿತಿರುವಂತ ಶಂಕರ ದೇವರು ಅವರೇನು ಅಂತ ಎಲ್ಲರಿಗೂ ಗೊತ್ತಿದೆ.
1: ಗೊತ್ತಿದೆ,
0: ತಪಸ್ಸಿಗೆ ಕುಳಿತಿದ್ದಾರೆ. ಅವರು ತಪಸ್ಸಿನಿಂದ ಬಹಿರ್ಮುಖರಾಗಬೇಕು. ಅಂದ್ರೆ ತಪಸ್ಸು ಕೆಡಬೇಕು. ಕೆಡುವುದು ಅಂದ್ರೆ ಹೇಗೆ? ಚೆನ್ನಾಗಿ ಕೆಡಬೇಕು, ಲೋಕಕ್ಕೆ ಹಿತ ಆಗಬೇಕು. ಅದರಿಂದ ನಮ್ಮ ಉದ್ದೇಶ ಇರುವುದು ಲೋಕ ಕಲ್ಯಾಣ. ಹೇಗೋ ಹೋಗಿ ತಪಸ್ಸನ್ನು ಕೆಡಿಸುವುದಲ್ಲ,
1: ಅಲ್ಲ.
0: ಅವರ ತಪಸ್ಸನ್ನು ಚೆನ್ನಾಗಿ ಕೆಡಿಸಬೇಕು ಅಂತಾದ್ರೆ ಅದು ನೀನೇ ಆಗಬೇಕು. ಕಬ್ಬಿಲ್ಲನ್ನು ಹಿಡಿದವ, ಪಂಚ ಬಾಣಗಳುಂಟು ನಿನ್ನಲ್ಲಿ, ಎರಡು ದೇಹಗಳನ್ನು ಒಂದಾಗಿಸುವುದರ ಮೂಲಕ ನೂತನ ಸೃಷ್ಟಿಗೆ ಕಾರಣನಾಗುವವ ನೀನು. ನೀ ಮನಸ್ಸು ಮಾಡಿದ್ರೆ ಯಾರ್ಯಾರನ್ನೋ ಯಾವ್ಯಾವ ಕಾಲದಲ್ಲಿಯೋ ಒಂದುಗೂಡುವ ಹಾಗೆ ನೀ ಮಾಡ್ತಿ. ಆದ್ದರಿಂದ ನಿನ್ನಲ್ಲಿಗೆ ಹೋಗಿ ಹೇಳಿಕೊಳ್ಳಬೇಕು ಎಂಬುದಾಗಿ ಹರಿ ನಿರೂಪಿಸಿದ್ರಿಂದ ಇಲ್ಲಿಯವರೆಗೆ ಬಂದಿದ್ದೇವೆ.
1: ಈಗ
0: ಲೋಕ ಕಲ್ಯಾಣದ ಉದ್ದೇಶ ತಡ ಮಾಡಬೇಡ, ಏಳು ಶಿವನ ತಪಸ್ಸನ್ನು ಕೆಡಿಸು, ಲೋಕದ ಮರ್ಯಾದೆಯನ್ನು ಉಳಿಸು.

0: ತ್ರಿಪುರ ವೈರಿಯ ಕೆಳಗು ವರಿಲೋನೇ ಸರವ
1: ನಾನೇ ಸರವ
2: ಯಾವುದಕ್ಕೆ
0: ತ್ರಿಪುರ ವೈರಿಯ ಕೆಳಗು ವರಿ ನಾನೇ ಸರವ ಶಿವ ಮುನಿದಳೆ ಈ ಜಗವ ಸುಡುವ ನಿಟಿಲವನಿಯನೆ
1: ಶಿವ
0: ಮುನಿದಳೆ ಈ

0: ಮನ್ಮತ, ನಿನ್ನ ಮಾತುಗಳನ್ನು ಕೇಳುವಾಗ ನಗು ಬರುತ್ತಾ ಉಂಟು.
1: ಯಾಕೆ?
0: ನೀನೊಬ್ಬ ಜ್ಞಾನಿ. ಧರ್ಮಸಭೆಯಲ್ಲಿ ಋಷಿವರೇಣ್ಯರು ಕೇಳುವ ಪ್ರಶ್ನೆಗಾದರೂ ಉತ್ತರ ಕೊಡಬಹುದಾದಂತಹ ಎತ್ತರಕ್ಕೇರಿದವ.
1: ಸರಿ,
0: ನಿನ್ನನ್ನು ಪ್ರಾಪಂಚಿಕರು ಸುಧರ್ಮ ಸಭೆಯ ಧರ್ಮಸಿಂಹಾಸನವನ್ನು ಏರಿದ ಸಂದರ್ಭದಲ್ಲಿ ಕರೆಯುವುದು ಧರ್ಮೇಂದ್ರ ಎಂದು, ಧರ್ಮಾಧರ್ಮದ ವಿವರಣೆಯನ್ನು ಕೊಡಬಹುದಾದಂತಹ, ಧರ್ಮಾಧರ್ಮದ ಬಗ್ಗೆ ಚಿಂತನೆಯನ್ನು ಮಾಡಬಹುದಾದಂತಹ ಸಾಮರ್ಥ್ಯ ವಿಶೇಷತೆಯನ್ನು ಹೊಂದಿದವ ನೀನು. ಅಂತಹ ನೀನು ಈ ಕಾಲಕ್ಕಾಗುವಾಗ ಸ್ವಾರ್ಥಿಯಾದೆಯೋ ಅಂತ ನನಗನ್ನಿಸುವುದು.
1: ಸ್ವಾರ್ಥಿಯೇ
0: ಇಲ್ಲ ಅಂತ ಇದ್ರೆ ನಿನಗೆ ಸುಧರ್ಮ ಸಭೆಯ ಪದವಿ ಕೇವಲ ಪ್ರಾತಿನಿಧಿಕವಾಗಿ ಇರುವಂತಹದ್ದು. ಅದರ ರಕ್ಷಣೆಯನ್ನು ಮಾಡುವಲ್ಲಿ ನಿನ್ನನ್ನು ನೀನು ತೆತ್ತುಕೊಳ್ಳಬೇಕಾದವ. ಭೋಗಕ್ಕೆ ಇಂದ್ರ ಎನ್ನುವುದರಿಂದ ನೀನೇ ಭೋಗಿಸುವವ ಅಂತ ಅದರ ಅರ್ಥ ಅಲ್ಲವಲ್ಲ?
1: ಅಲ್ವೇ ಅಲ್ಲ.
0: ನಿನ್ನ ಭೋಗ ಅಂದ್ರೆ ಲೋಕದ ಹೊಟ್ಟೆ ತುಂಬುತ್ತದೆ, ಲೋಕಕ್ಕೆ ಭೋಗವಾಗುತ್ತದೆ ಅಂತ ಅರ್ಥ. ಅಂತಹ ನೀನಿಂದು ಭೋಗಿಶಯನ ತಪಸ್ಸನ್ನು ಕೇಳಿಸಬೇಕು ಎಂಬ ಹಾಗೆ ನನ್ನ ಬಳಿ ಬಂದು ಕೇಳುತ್ತಾ ಇದ್ದಿ. ಏನಯ್ಯ ಇದು? ಯಾವುದಕ್ಕಿದ್ರೂ ಒಂದು ಸರಸಕ್ಕಾಗಲಿ, ಸಂಭಾಷಣೆಗಾಗಲಿ, ಸಮರಕ್ಕಾಗಲಿ, ಸಹಪಂಕ್ತಿ ಭೋಜನಕ್ಕಾಗಲಿ ಒಂದು ಸಮಾನತೆ ಅಂತ ಉಂಟು. ಈಶ್ವರನನ್ನು ನನ್ನನ್ನು ಒಂದು ಸಮತುಲ್ಯವಾಗಿಸುವುದಕ್ಕೆ ಸಾಧ್ಯ ಉಂಟೆ?
1: ಯಾಕೆ?
0: ದಾಟಲು ಅಸಾಧ್ಯವಾದಂತಹ ಸಮುದ್ರವನ್ನು ಒಬ್ಬ ಈಜಿ ದಾಟುತ್ತೇನೆ ಅಂತ ಮನ ಮಾಡಿದನಂತೆ. ಆಚೆ ಮುಟ್ಟುವುದಕ್ಕೂ ಇಲ್ಲ, ಈಚೆ ಬರುವುದಕ್ಕೂ ಇಲ್ಲ ಅಂತ ಅರ್ಥ. ಕೊನೆಗೆ ಇವ ಮುಳುಗುವುದೇ. ಆ ಸಂದರ್ಭದಲ್ಲಿ ಒಬ್ಬ ಜ್ಞಾನಿಯಾದವ ಏನು ಮಾಡುತ್ತಾನೆ? ದಾಟಬಹುದಾದ ತೆಪ್ಪವೊಂದನ್ನೇ ಇಟ್ಟುಕೊಳ್ಳುತ್ತಾನೆ. ಈಗ ನೀನಾಗಿ ಇಲ್ಲಿಗೆ ಬಂದು ಆಡಿದ್ರೆ ಏನಾಗುತ್ತದೆ ಬಲ್ಲಯ್ಯ?
1: ಏನಾಗ್ತದೆ?
0: ನಡು ನೀರಿಗೆ ಹೋಗಿ ನಾನೇ ಮುಳುಗುವ ಪರಿಸ್ಥಿತಿ ಉಂಟಾಗುತ್ತದೆ. ಏನಂತ ಯೋಚನೆ ಮಾಡಿದ್ದಿ? ಪರಮೇಶ್ವರ ಅಂದ್ರೆ
1: ಏನು?
0: ಪರಮೇಶ್ವರನ ಸಾಮರ್ಥ್ಯ ಏನು? ಅವನ ಯೋಗ್ಯತೆ ಏನು? ಅವ ಮುನಿತಾಂತಾದ್ರೆ ಪರಿಣಾಮ ಏನಾದೀತು? ಊಹಿಸುವುದು ಬೇಡವೆ. ಲಯಕರ್ತನಿದ್ದಾನೆ ಅವ.
1: ಹೌದು.
0: ಏನು ನನ್ನ ಅಪ್ಪನಿಗೆ ಮಾತ್ರ ಪಾಲನೆಯಷ್ಟೇ ಉದ್ಯೋಗ ಅಲ್ಲವಲ್ಲ, ಕಾಲಕಾಲಕ್ಕೆ ಬೇಕಾದ ಕರ್ಮವನ್ನೆಸಗಬೇಕಾದದ್ದು ಆ ಪರಮೇಶ್ವರನಿಗೆ ಆದ್ಯ ಕರ್ತವ್ಯ.
1: ಸರಿ.
0: ಹಾಗಿದ್ರೆ ಅವ ಸುಮ್ಮನಿದ್ದಾನೆ ಅಂತಾದ್ರೆ ಅವನ್ನು ಎಚ್ಚರಿಸಬೇಕಾದ್ದು ಯಾರು?
1: ಯಾರು?
0: ಅವನ ಕರ್ಮ, ಅವನ ನಿಯೋಜಕ ಶಕ್ತಿ. ಅದು ಅವನನ್ನು ಎಚ್ಚರಿಸದೆ ಇರುವ ಸಂದರ್ಭದಲ್ಲಿ ನಾವು ಎಚ್ಚರಿಸಬೇಕು ಅನ್ನುವುದರಲ್ಲಿ ಏನು ಅರ್ಥವಿದೆ?
1: ಏನು?
0: ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವ ಪುರುಷಾರ್ಥ ಚತುಷ್ಟಯಗಳು. ಕಾಮ ಎನ್ನುವುದು ಕೇವಲ ಒಬ್ಬನ ಸುಖಕ್ಕಾಗಿ ಇರುವಂತಹದ್ದಲ್ಲವಲ್ಲ, ಕಾಯದ ಕಸುವನ್ನು ಕಳೆಯುವುದಕ್ಕೆ ಇರುವ ಶಕ್ತಿಗೆ ಕಾಮ ಅಂತ ಅರ್ಥ ಅಲ್ಲ. ಕಾಮ ಎನ್ನುವುದೊಂದು ಇಷ್ಟಿ ಆಗಬೇಕು, ಯಜ್ಞ ಆಗಬೇಕು. ಅದಕ್ಕೆ ಅಧಿಕಾರವುಳ್ಳವ ನಾನು ಮನ್ಮಥ ದೇವ ಅಂತ ಕರೆಸಿ ಕೊಂಡವ. ಈ ಕಾಲಕ್ಕಾಗುವಾಗ ಈಶ್ವರನ ಯೋಗ್ಯತೆಯನ್ನರಿಯದೆ ನಾನು ಹೋಗಿ ಅವನನ್ನು ಕೆಣಕಿದೆ ಅಂತಾದ್ರೆ ನನ್ನನ್ನು ನಾನು ಸುಟ್ಟುಕೊಂಡ ಹಾಗೆ ಆಗುತ್ತದೆ. ಏನಂತ ಭಾವಿಸಿದೆ? ಅವನ ಮುಂದೆ ನಾವೆಲ್ಲ ತೃಣ ಸಮಾನರು, ಪರ್ವತ ಸದೃಶನವ, ಪ್ರಪಾತ ಸದೃಶರು ನಾವು, ಸಮುದ್ರ ಸದೃಶನವ, ಕೇವಲ ಬಿಂದು ಜಲ ಸದೃಶರು ನಾವು. ಅವ ಅಂದ್ರೆ ಲೋಕಹಿತಾರ್ಥವಾದ ಆಕಾಶ ತತ್ವಕ್ಕೆ ಸಮಾನಾದವ. ನಾವು ಏನಿದ್ದರೂ ಸತ್ವಯುತರು ಅಂತ ಕೇವಲ ಬಾಣ ಹಿಡ್ಕೊಂಡು ಆಡಬಲ್ಲೆವಷ್ಟೇ. ತೃಣ ವಿದಿರೆ ಕಲ್ಪಾಂತ ವಹಿನಿಗೆ, ಹುಲ್ಲು ಕಟ್ಟಿಯೊಂದನ್ನು ಕಲ್ಪಾಂತ ವಹಿನಿಯ ಮುಂದೆ ಇಟ್ಟೆವು ಅಂತ ಆದ್ರೆ ಪ್ರಪಂಚವನ್ನೇ ಸುಡಬಲ್ಲ. ಅದಕ್ಕೆ ಈ ಒಂದು ಕಡ್ಡಿ ಸಾಧ್ಯಾದೀತೆ, ಅದು ಸಾಧುವಾದೀತೆ. ನಾನು ಅವನ ಮುಂದೆ ಹೋಗಿ ನಿಂತೆ ಅಂತ ಆದ್ರೆ ನನ್ನನ್ನೇ ನಾನು ಸುಟ್ಟುಕೊಂಡ ಹಾಗೆ. ತಾನು ತಿಳಿದು ತನ್ನನ್ನು ಬಲಿ ಕೊಡ್ತಾನೆ ಅಂತ ಆದ್ರೆ ಅವನನ್ನು ಹೇಳುವುದು ಹುಂಬ ಅಂತ. ಲೋಕಾಧ್ಯಕ್ಷನಾದಂತಹ ಮಹಾವಿಷ್ಣುವಿನ ಮಗ ನಾನು, ರತಿಯ ಪತಿ ನಾನು, ಇನ್ನೊಬ್ಬನಲ್ಲಿ ಚೋದಕ ಶಕ್ತಿಯಾಗಬಲ್ಲೇನು? ಯಾರಲ್ಲಿ? ಜೀವರಲ್ಲಿ, ವಿನಃ ದೇವರಲ್ಲಿ ಅಲ್ಲ. ಶಿವ ಒಬ್ಬ ವ್ಯಕ್ತಿ ಅಲ್ಲ, ಅವ ಒಬ್ಬ ಶಕ್ತಿ. ನೆನಪಿಟ್ಟುಕೋ ನೀನು. ಅಂತ ಜಗದ ಶಕ್ತಿಯಾದ ಸದಾಶಿವನನ್ನು ಕೆಣಕುವುದಕ್ಕೆ ಹೋದ್ರೆ ಲೋಕ ಪರಿಹಾಸ್ಯಗೈದೀತು. ಮನ್ಮಥನಷ್ಟು ದೊಡ್ಡ ಹುಂಬ ಲೋಕದಲ್ಲಿ ಇನ್ನೊಬ್ಬ ಇಲ್ಲ ಅಂತ. ಹಾಗಾದ ಕಾರಣ ಹೇಳ್ತೇನೆ.
1: ಏನು?
0: ಅಧಿಕಾರ ಬೇಕಯ್ಯ. ಸ್ವಲ್ಪ ಸಮಯ ಬಿಟ್ಟಿರಬೇಕು ನಾವು. ಕೇವಲ ಅಧಿಕಾರದಲ್ಲಿ ಸ್ಥಿರ ಇರಬೇಕು, ಸ್ಥಿರ ಇರಬೇಕು ಅಂತ ಸ್ಥಿರೀಕರಿಸಿಕೊಂಡವ ಯಾವ ಕಾಲಕ್ಕೂ ಕೊನೆವರೆಗೆ ಸರಿಯಾಗಿ ಇರುವುದಿಲ್ಲ. ಅಧಿಕಾರದಲ್ಲಿ ಪ್ರತಿಪಕ್ಷವೊಂದು ಹುಟ್ಟಿಕೊಂಡು ಅದನ್ನು ಅಲುಗಾಡಿಸ್ತಾ ಇರಬೇಕು. ಆವಾಗ ಮಾತ್ರ ಅದು ಗಟ್ಟಿಯಾಗುತ್ತದೆ. ಶಿಲೆಗೆ ಪೆಟ್ಟು ಬೀಳದೆ ಶಿಲ್ಪ ಆಗುವುದಿಲ್ಲ. ಅಧಿಕಾರದಲ್ಲಿ ಗಟ್ಟಿಯಾದ ಪ್ರತಿಪಕ್ಷ ಇಲ್ಲ ಅಂತಾದ್ರೆ ಆಡಳಿತ ಪಕ್ಷದ ಯೋಗ್ಯತೆ ಪ್ರಪಂಚಕ್ಕೆ ವ್ಯಕ್ತ ಆಗುವುದಿಲ್ಲ. ನೀನು ಹೇಳ್ತಿ ಈ ಸಲ ಕೇಂದ್ರಕ್ಕೆ ಪೆಟ್ಟು ಬಿದ್ದಿದೆ ಅಂತ. ಕೇಂದ್ರಕ್ಕೆ ಪೆಟ್ಟು ಬೀಳದೆ ಇದ್ರೆ ಕೇಂದ್ರವೂ ಜಾಗೃತ ಆಗುವುದಿಲ್ಲ. ಆದ್ದರಿಂದಲೇ ಕೇಂದ್ರವಾಗಿರುವ ನೀನು ಪೆಟ್ಟು ಬಿದ್ದ ತಕ್ಷಣ ಏನು ಯೋಚನೆ ಮಾಡಬೇಕಾಗಿಲ್ಲ, ಸ್ವಲ್ಪ ಜಾಗ್ರತೆ ಮಾಡು. ನಿನ್ನದ್ದು ತಪ್ಪುವುದೇ ಇಲ್ಲ, ಅದು ನಮಗೆ ನಿರ್ಣಯ ಉಂಟು. ಯಾಕಂದ್ರೆ ಅಲ್ಲಿಗೆ ನೀನೇ, ಇಲ್ಲಿಗೆ ಅವನೇ. ಅವನಿಗೆ ಕಾಲ ಯಾವತ್ತಾದರೂ ಒಂದು ಸಂದರ್ಭದಲ್ಲಿ ಕೂಡಿ ಬಂದಿತು. ಮಹಾಕಾಲನೇ ಅವನ ಪಾಲಿಗೆ ಪ್ರತಿಕೂಲನಾಗಿ ವರ್ತಿಸಿಯಾನು. ಸ್ವಲ್ಪ ತಾಳು, ನಿನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನನ್ನ ಮನೆ ತೆಗೆಯುವ ಕೆಲಸವನ್ನು ಮಾಡಿದ್ದು
2: ತಾಳು ಅಂತ ಹೇಳುವುದಲ್ಲ. ನೀನು ಕರ್ಮವನ್ನು ಮಾಡುವುದಕ್ಕೆ ನೀನು ಹೇಳುವುದು
0: ಸತ್ಯ,
2: ನನ್ನ ಕರ್ಮ ಮಾಡು ಅಂತ ಹೇಳುವುದಕ್ಕೆ ಬಂದವನು
0: ಏನಂದೆ.

0: ಯೋಗ್ಯತಾವಂತ ನೀನು, ಕುಸುಮಾವತಿಯಲ್ಲಿ ಇರುವಂತ ನಿನ್ನ ಯೋಗ್ಯತೆ ದೊಡ್ಡದು ಎಂಬುದಕ್ಕಾಗಿ ನಿನ್ನ ಮುಂದೆ ಬಂದು ಕೈಚಾಚಿ ಕೈ ಮುಗಿದು ನಿಂತು ಲೋಕದ ಕಲ್ಯಾಣ ಆಗಬೇಕು, ಹಾಗಾದ್ರಿಂದ ಹೀಗೊಂದು ದಾರಿ ಉಂಟು, ಆ ದಾರಿಗೆ ನಡೆತರುವಲ್ಲಿ ನೀ ಸಹಕಾರಿಯಾಗಬೇಕು, ಹೀಗೆ ನಾ ಆಡಿದೆ ಅಂತಾದ್ರೆ ತಪಸ್ಸಿಗೆ ಕುಳಿತದ್ದು ಯಾರು? ಲಯಾಧಿಕಾರಿಯಾದಂತ ಶಂಕರ. ಅವನ ಮುಂದೆ ನಾ ಹೋದೆ ಅಂತಾದ್ರೆ ನಾ ತೃಣವಾಗ್ತೇನೆ ಅಂತ ಆಡಿದೆ.
1: ಹರಿಯದಿರು ಕುರಿ ಹೋದಂತಾದೀತು.
0: ಅವನಿಗೆ ತೃಣವೇ ಆಸರ, ಯೋಚನೆ ಮಾಡು ನೀನು.
1: ಹೌದಪ್ಪ, ಅದು ನಿನಗಲ್ವಾ ಈಗ ಆಗಬೇಕು.
0: ಹುಲು ಕಡ್ಡಿಯನ್ನಾದ್ರೂ ಹಿಡುಕೊಂಡು ದಾಟಕ್ಕೆ ಪ್ರಯತ್ನ ಮಾಡಬೇಕು. ಆದ್ರೆ ನೀನ್ ಆಡ್ತಾ ಇದ್ದಿ, ಈ ಕಾಲದಲ್ಲಿ ಕೇಂದ್ರದ ಅಧಿಕಾರ ಹೋದರೇನು? ಅಧಿಕಾರವನ್ನು ಬಿಟ್ಟು ಇರಿ ಅಂತ ಆಡ್ತಾ ಇದ್ದಿ. ಕೇಂದ್ರ ಸರಿ ಇಲ್ಲ ಅಂತಾದ್ರೆ ನೀವು ಹೇಗೆ ಸರಿ ಇರ್ತೀರಿ? ಉಳಿದ ಲೋಕ ಸರಿ ಇರಬೇಕಾದ್ರೆ ಕೇಂದ್ರ ಸರಿ ಇರಬೇಕು.
1: ಸರಿಬೇಕು.
0: ಕೇಂದ್ರದಲ್ಲಿ ಯಾರು ಇಲ್ಲ, ಅರಾಜಕತ್ವ ಬರ್ತದೆ.
1: ಬರ್ತದೆ.
0: ಅಲ್ಲಿ ಅರಾಜಕತ್ವ ಬಂದ್ರೆ ಯಾರು ಯಾವ ಕೆಲಸ ಮಾಡಬೇಕು ಅಂತ ಯಾರು ಮಾಡಬೇಕಾಗಿಲ್ಲ.
1: ಅಲ್ಲಿ ಯಾರು ಕೂತುಕೊಳ್ಳಿಸಿದ್ದಾರೋ ಅವರೇ ಕೂತುಕೊಳ್ಳಿಸ್ತಾರೆ.
0: ಅಲ್ಲಿ ಕುಳಿತುಕೊಂಡವನೇ ಬಂದದ್ದು. ಈಗಲೂ ಯಾರನ್ನು ಕುಳ್ಳಿರಿಸಿದ್ದಾನೋ ಅವನೇ ಬಂದದ್ದು. ಮೂರು ಲೋಕಾಧ್ಯಕ್ಷನಾಗಿ ಯಾವ ಕಾಲದಲ್ಲಿ ಯಾವ ಕಾರ್ಯವನ್ನು ಏನು ಮಾಡಬೇಕು, ಯಾವುದು ಮಾಡುವುದರಿಂದ ಲೋಕಕ್ಕೆ ಯಾವುದು ಹಿತ ಆಗ್ತದೆ ಎಂಬುದನ್ನು ತಿಳಿದವನಾಗಿಯೇ ನಾ ಬಂದದ್ದು. ಏನು ನನಗೆ ಸ್ವಾರ್ಥಕ್ಕಾಗಿ ನಾ ಬಂದದ್ದಲ್ಲ.
1: ಅಯ್ಯೋ ದೇವೇಂದ್ರ, ನಿನಗಂತೂ ಈಗ ಮನೆ ಇಲ್ಲ, ಜೊತೆಯಲ್ಲಿ ಇದ್ದವರು ಇಲ್ಲ, ಈಗ ನನಗೂ ಮನೆ ಇಲ್ಲ ಅಂತ ಮಾಡಬೇಕು ಅಂತ ಯೋಚನೆ ಅಲ್ವಾ ನಿನ್ನದು?
0: ಮನೆ ಇದ್ದೇನಾಗಬೇಕು?
1: ನನಗೂ ಹೆಂಡತಿ ಇದ್ದಾಳೆ.
0: ಲೋಕವನ್ನೇ ಮನೆ ಅಂತ ತಿಳಿಯಬೇಕು.
1: ಹೌದು ಪುಣ್ಯಾತ್ಮ, ಲೋಕವನ್ನೇ ಮನೆ ಅಂತ ತಿಳಿಯಬಹುದು. ಈಗ ಲೋಕದ ಮನೆಗೆ ಯಜಮಾನನಾದ ಅವನನ್ನು ಕೆಣಕುವುದು ಸುಲಭವೇ?
0: ಹಾಗಾದ್ರೆ ನೀವು ಮಾಡಲಿಲ್ಲ ಈ ಮೊದಲು.
1: ಏನು ಮಾಡಿದ್ದೇನೆ?

0: ದೇವರಾಜ
1: ಅವ ದೊಡ್ಡವ. ಹಾಗಾದ್ರೆ ದೊಡ್ಡವರ ಮೇಲೆ ನೀನು ನಿನ್ನ ಬಾಣ ಪ್ರಯೋಗ ಮಾಡಲೇ ಇಲ್ವಾ?
0: ಮಾಡಿದ್ದೇನೆ, ಆದ್ರೆ ಸದಾಶಿವನ ಮೇಲೆ ಅಲ್ಲ.
1: ದೊಡ್ಡವರ ತಲೆಯನ್ನು ನೀ ಕೆಡಿಸಲೇ ಇಲ್ವಾ?
0: ಆ ಸಂದರ್ಭದಲ್ಲಿ ಕೆಡಿಸಿದ್ದಿರಬಹುದು.
1: ಯಾರು ಸೃಷ್ಟಿಯನ್ನು ಮಾಡುವುದರ ಮೂಲಕ ಮಗಳು ಎನಿಸಿಕೊಂಡಿದ್ದಾಳು ಅಂತ ಬ್ರಹ್ಮದೇವನೇ ಅವಳನ್ನು ಮದುವೆ ಆಗುವ ಹಾಗೆ ಮಾಡಿದ್ಯಾರು?
0: ನಾನೇ.
1: ಅವ ಎಲ್ಲರ ಹಣೆಯಲ್ಲಿ ಬರೆಯುವವ, ಅವನ ಹಣೆಯನ್ನು ನೀ ಬದಲಾಯಿಸಲಿಲ್ವ? ಹಾಗಾದ್ರೆ
0: ಬದಲಿಸಿದ್ದೇನೆ, ಅದು ಕಾಲ ಕರ್ಮವನ್ನು ಹೊಂದಿಕೊಂಡಿತ್ತು.
1: ಬಿಡು, ಯಾವ ಕಾಲ ಕರ್ಮದ ಬಗ್ಗೆ ನೀನು ಆಡುವುದು? ನಿನ್ನ ಅಪ್ಪನಾದಂತ ಶ್ರೀಮನ್ನಾರಾಯಣನೇ, ಅವನ ಮನಸ್ಸಿನಲ್ಲಿಯೂ ನೀನು ಗೊಂದಲವನ್ನು ಹುಟ್ಟು ಹಾಕುವುದರ ಮೂಲಕ ನಿನಗೆ ಹೇಗೆ ಬೇಕೋ ಹಾಗೆ ನೀ ಮಾಡ್ಲಿಲ್ವಾ?
0: ಹಾಗೆ ನೋಡಿದ್ರೆ ಈ ಶಿವನು ಮೊದಲು ಗೌರಿಯನ್ನು ಮದುವೆ ಆಗುವಾಗಲೂ ನಮ್ಮ ಪ್ರಭಾವ ಇತ್ತು.
1: ನೀ ಹೇಳ್ಬೇಡ,
0: ಈಗ ಎರಡೆರಡು ಸಲ ಒಮ್ಮೆ ಪ್ರಭಾವ ಬೀರ್ಲಿಕ್ಕೆ ಆಗುತ್ತದೋ?
1: ನೀ ಹೇಳ್ಬೇಡ. ಯಾಕೆ? ನಿನಗೆ ಎಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದವನು ಎಷ್ಟು ಸಣ್ಣವರನ್ನು ನೋಡಿ ಮದುವೆ ಆಗ್ಲಿಕ್ಕೆ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ?
0: ಅದಾಗುತ್ತದೆ,
1: ಆಗ್ತದೆ ಅಲ್ವಾ?
0: ಅದಕ್ಕೆ ಪೂರಕವಾಗಿ ವಿಧಿ ಬರಹ.
1: ಅಲ್ಲಿ ಜಾತಿಯೂ ಬೇಡ, ರೀತಿಯೂ ಬೇಡ, ಹಣವಂತಿಕೆಯೂ ಬೇಡ, ಅವನ ಸಿರಿತನವೂ ಬೇಡ.
0: ಬೇಡ.
1: ಎಲ್ಲದಕ್ಕೂ ಕಾರಣ ಸ್ಥಾನದಲ್ಲಿ ನಿನ್ನ ಬಾಣ. ನೀ ಮನಸ್ಸು ಮಾಡಿದ್ರೆ ಆಗ್ತದೆ.
0: ಅದು ಜೀವರ ಮೇಲೆ.
1: ಹೌದಪ್ಪ, ಮೂರು ಮೂರ್ತಿಗಳಲ್ಲಿ ಇಬ್ಬರ ಮೇಲೆ ನಿನಗೆ ಮಾಡ್ಲಿಕ್ಕೆ ಆಗ್ತದೆ, ಶಂಕರನ ಮೇಲೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಆಡಿದೆ. ಹಾಗಾದ್ರೆ ಶಂಕರ ದಾಕ್ಷಾಯಣೆಯನ್ನು ಮದುವೆಯಾಗುವ ಕಾಲದಲ್ಲಿ ನಿನ್ನ ಪ್ರಕರಣ ಅಲ್ಲ, ನೀ ಬಾಣ ಪ್ರಯೋಗ ಮಾಡದೇ ಇದ್ರೆ ಅದು ಸಂಘಟಿಸ್ತಾ ಇರಲಿಲ್ಲ.
0: ಈಗ ಇಷ್ಟೆಲ್ಲ ಪ್ರಕರಣಗಳು ನಡೆಯುವಾಗಲೂ ಯಾರು ಯೋಗಿಯಾಗಿ ಕೂತಿರ್ಲಿಲ್ಲ.
1: ಹೌದು. ಆದ್ರೆ ಯೋಗಿಯಾದವ ಏನನ್ನು ಯೋಚನೆ ಮಾಡ್ತಾನೆ? ಯಾವುದಕ್ಕಾಗಿ ಯೋಗ ಮಾಡುವುದು? ತನಗಾಗಿ ಅಲ್ಲ,
0: ಸತ್ಯ
1: ಆ ಲೋಕಕ್ಕಾಗಿ ಯೋಗ ಮಾಡಬೇಕು. ಯೋಗ ಅಂತ ಹೇಳಿದ್ರೆ ಹೀಗೆ ಮಾಡಬೇಕು ಅಂತಿಲ್ಲ, ತಪಸ್ಸನ್ನು ಮಾಡುವುದನ್ನೇ ಯೋಗ ಅಂತ ಹೇಳುವುದಲ್ಲ, ಮಾಡುವಂತ ಕರ್ಮದಿಂದಲೂ ಯೋಗ ಮಾಡುವುದಕ್ಕಾಗ್ತದೆ, ಲೋಕಕ್ಕೆ ಪೂರಕವಾಗಿ ವ್ಯವಹರಿಸುವುದಕ್ಕಾಗ್ತದೆ. ಯೋಚನೆ ಮಾಡು, ಹಿಂದೊಮ್ಮೆಗೆ ವಿಶ್ವರೂಪನನ್ನು ಕೊಂದ ಕಾಲದಲ್ಲಿ ನಮ್ಮಲ್ಲಿರುವಂತ ಆಯುಧಗಳನ್ನೆಲ್ಲ ದದೀಚಿ ಮಹರ್ಷಿಗಳಲ್ಲಿ ನಾವು ಶೇಖರಿಸಿಟ್ಟಿದ್ದೆವು, ಗೊತ್ತುಂಟಲ್ಲ ನಿನಗೆ ಕತೆ?
0: ಬಲ್ಲೆ.
1: ನಮ್ಮಲ್ಲಿ ಆಯುಧಗಳೇ ಇಲ್ಲ. ಆ ಕಾಲದಲ್ಲಿ ಅವನನ್ನು ಕೊಲ್ಲಬೇಕು ಎಂಬಂತ ಸ್ಥಿತಿ ಬಂದಾಗ ಏನು ದಾರಿ ಅಂತ ಕೇಳಿದಾಗ ದದೀಚಿ ಮಹರ್ಷಿ, ನನ್ನ ಪ್ರಾಣ ಹೋದರೇನು, ಲೋಕಕ್ಕೆ ಹಿತ ಆಗ್ತದ, ನಾನು ಸಾಯುತ್ತೇನೆ, ನನ್ನ ಬೆನ್ನೆಲುಬಿನಿಂದ ಆಯುಧ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಯಾರಿಗಾಗಿ ಮಾಡಿದ್ದು? ಅವರಿಗೆ ಜೀವದ ಮೇಲೆ ಆಸೆ ಇರಲಿಲ್ಲ.
0: ಅದು ನಿಮಗಾಗಿ.
1: ನಮಗಾಗಿ ಅಂದ್ರೆ ಯಾರಿಗೆ? ನಮಗೆ ಅಲ್ಲ,
0: ಲೋಕಕ್ಕಾಗಿ.
1: ದಿಮೂತವಾಹನನ ಕಥೆಯನ್ನು ತೆಗೆದುಕೋ. ತನ್ನ ದೇಹವನ್ನು ಹದ್ದುಗಳು ತಿಂದು ಹೋಗಲಿ ಎಂಬುದಾಗಿ ಬಂಡೆ ಮೇಲೆ ಮಲಗಿದ. ಯಾಕೆ ಮಲಗಿದ?
0: ಇನ್ನೊಬ್ಬರ ಪ್ರಾಣವನ್ನು ಉಳಿಸುವುದಕ್ಕಾಗಿ.
1: ಹಾಗಾದ್ರೆ ಅವನಿಗಿದ್ದದ್ದೇನು? ಅವನಿಗಿದ್ದದ್ದು ಸ್ವಾರ್ಥ ಅಲ್ಲ, ನಿಸ್ವಾರ್ಥ ಮನೋಭಾವ. ಲೋಕಕ್ಕೆ ಒಳ್ಳೇದಾಗುವುದು ಹೌದು ಅಂತಾದ್ರೆ, ನನ್ನ ಒಬ್ಬನ ಜೀವ ಹೋಗುವುದರಿಂದ ಲೋಕ ಒಳ್ಳೇದಾಗುತ್ತೆ ಅಂತಾದ್ರೆ, ನನ್ನ ಜೀವ ಹೋಗಲಿ ಎಂಬ ಭಾವ. ನಿನಗೆ ಮನೆ ಒಳಗೆ ಬೆಚ್ಚಗೆ ಕುಳಿತವನಿಗೆ ಹೊರಗೆ ಬರಲಿಕ್ಕೆ ಮನಸ್ಸು?
0: ನಿನಗೆ ಇದ್ದವರ
1: ಲೋಕದ ಚಳಿ ನಿನಗೆ ಗೊತ್ತಾಗುವುದಿಲ್ಲ.
0: ನಿನಗೆ ಇದ್ದವರದ್ದೆಲ್ಲ ಜೀವ ತೆಗೆಸಿ ಅಭ್ಯಾಸ
1: ಅಲ್ಲ, ಜೀವ ತೆಗೆಸಿ ಅಲ್ಲ.
0: ಮತ್ತೆ
1: ಈಗ ಯಾಕೆ ಅವರೆಲ್ಲ ಅಷ್ಟು ತ್ಯಾಗ ಯಾಕೆ ಮಾಡಿದ್ರು?
0: ಯಾಕೆ
1: ಯಾಕೆ ಮಾಡಿದ್ರು?
0: ಲೋಕದ
1: ಹಿತಕ್ಕಾಗಿ ಮಾಡಿದ್ರು. ನಿನಗೆ ನಿನ್ನ ಹೆಂಡತಿ ಒಬ್ಬಳಿದ್ದಾಳೆ ಅಂತಾದ್ರೆ, ಕುಸುಮಾವತಿಯಲ್ಲಿ ನಿನ್ನ ಅರಮನೆ ಒಂದುಂಟು ಅಂತಾದ್ರೆ, ನೀನು ಕ್ಷೇಮವಾಗಿದ್ರಾಯ್ತು. ನಿನಗೆ ನೀನು ನಿನ್ನ ಹೆಂಡತಿ ಬಿಟ್ಟರೆ ಲೋಕದ ಚಿಂತನೆಯೇ ಇಲ್ಲ. ನಿನ್ನ ಅಪ್ಪ ಆಡಿದ ಮಾತು ಅದನ್ನು ನಡೆಸಬೇಕಾದಂತ ಕರ್ತವ್ಯ ನಿನಗುಂಟು ಅಂತ ಹೇಳಿದ್ರೆ, ಮಗನಾಗಿ ಅಪ್ಪನ ಕಾರ್ಯವನ್ನು ಮಾಡುವುದಕ್ಕೂ ನೀ ಮುಂದುವರಿಯುವುದಿಲ್ಲ. ಹಾಗಾದ್ರೆ ನಿನಗಿರುವುದೇನು? ನಾನು ಬದುಕಬೇಕು, ಹರನನ್ನು ಎದುರಿಸಿ ನಾನು ಬದುಕಿಯೇನೆ. ನನಗೆ ಯಥಾರ್ಥ ಗೊತ್ತಾಯ್ತು, ನೀನು ನಿನ್ನ ಮೇಲಿನ ಆಸೆಯಿಂದ ಆಡಿದ್ದಲ್ಲ, ಹರನನ್ನು ಕುರಿತು ನಿನಗಿರುವಂತ ಭಯ. ರಣ ಹೇಳಿ ನೀನು.

0: ಸುರೇಂದ್ರ.
1: ಏನು?
0: ನಾಲಗೆಯನ್ನು ಬಿಗಿ ಹಿಡಿದು ಮಾತಾಡು.
1: ಬಿಗಿ ಹಿಡಿಯುವ ಸ್ಥಿತಿ ಇಲ್ಲ ಅಂತ ಬಿಗಿ ಹಿಡಿಯದ ಬಿಟ್ಟದ್ದು ನಾನು.
0: ಯಾರ ಮುಂದೆ ಆಡ್ತಾ ಇದ್ದೀ ಎನ್ನುವ ಪ್ರಜ್ಞೆ ನಿನಗೆ ಇರಲಿ.
1: ನಿನ್ನ ಮುಂದೆ ಆಡಿದ್ದು

0: ಮನ್ಮತ ಅಂದ್ರೆ ಏನು ಸಾಲದವ ಯಾವುದಕ್ಕೂ ಆಗದವ ಅಂತ ಊಹಿಸಿದೀಯ.
1: ನೀನೇ ಆಡಿದ್ದಲ್ಲ ಹಾಗೆ ಅಂತ
0: ನಿನ್ನ ಬಾಯಿಂದ ಹೇಳಿ ಎನ್ನುವಂತ ಶಬ್ದ.
1: ಆ ಹೆದರಿಕೆ ಅಲ್ಲದೆ ಇದ್ರೆ ನೀ ಹಾಗೆ ಮಾತಾಡ್ತಿದ್ದೆ ಹೇಳು.
0: ಮನಸ್ಸು ಮಾಡಿದೆ ಅಂತ ಆದ್ರೆ ಲೋಕ ಮೂರರಲ್ಲಿರುವ ಯಾವನು ನನಗೆ ಗಣ್ಯನಲ್ಲ.
1: ಅದನ್ನು ತಿಳಿದೇ ನಾ ಇಲ್ಲಿಗೆ ಬಂದದ್ದಲ್ವ.
0: ಕಾಣುವುದಕ್ಕೆ ಮೆತ್ತಗೆಯ ಬಾಣ ಇರಬಹುದು, ಆದರೆ ಪ್ರಪಂಚಕ್ಕೆ ಆಧಾರದ ಹೊತ್ತಾಗಿ ಅದು ಎನ್ನುವುದನ್ನು ನೀನು ಮರೆಯಬೇಡ. ಇಷ್ಟರವರೆಗೆ ಪ್ರಪಂಚದ ಪ್ರತಿಯೊಂದು ಪ್ರಕ್ರಿಯೆಗಳು ನಡೆಯಬೇಕಿದ್ರು ಕಾರಣ ಪುಷ್ಪ ಬಾಣನಾದ ನನ್ನ ಬಾಣ.
1: ಖಂಡಿತ ಹೌದು.
0: ನನ್ನ ಸಂಕಲ್ಪವನ್ನು ಮೀರಿ ಇನ್ನೊಂದು ಸೃಷ್ಟಿ ಇಲ್ಲ. ವಿಧಾತನ ಸೃಷ್ಟಿಗೆ ಪೂರಕನಾಗಿ ವ್ಯವಹರಿಸುವವ ನಾನು. ಈ ಕಾಲಕ್ಕಾಗುವಾಗ ಈಶ್ವರ ಏನು ಅಲ್ಲ ಇನ್ನೊಬ್ಬನೇ ಇರಲಿ, ನನ್ನ ಬಾಣಂಗಲ ಚಾತುರ್ಯದಿಂದಾಗಿ ಸಂಕಲ್ಪಿಸಿದ್ದನ್ನು ಪೂರೈಸಿ ಏನು. ಇಲ್ಲಿ ನಡೆಯಬೇಕಾದದ್ದು ಲೋಕಹಿತದ ಚಿಂತನೆ. ಸ್ವಲ್ಪ ಜಾಗೃತನಾದದ್ದು ನಾನು ಹೌದು. ಯಾಕೆ ಈಶ್ವರನ ತಪಸ್ಸು ಕೆಡಿಸುವುದು ಅಂದ್ರೆ ಒಬ್ಬ ಯೋಗೀಶನಾಗಿದ್ದಾನೆ. ಇಲ್ಲಿ ಇರುವುದು ಯೋಗೇಂದ್ರನ ನೇಮ. ನನ್ನಪ್ಪನೇ ನನ್ನ ಮಗನನ್ನು ಈ ಕಾರ್ಯಕ್ಕಾಗಿ ಬಿಟ್ಟು ಕೊಡ್ತಾನೆ ಅಂತಾದ್ರೆ ಅಪ್ಪನಿಗೆ ಮಗನಾಗಿ ನಾನು ವಹಿಸಬೇಕು.
1: ಲೋಕ ಪಾಲನೆ ಮಾಡುವಂತ ಶ್ರೀಮನ್ನಾರಾಯಣ ನಿರೂಪಿಸಿ ಕಳಿಸಿದ್ದು ಅಂತ ನಾನು ಆಡಿದ ಅದನ್ನೇ.
0: ಅಪ್ಪನ ನಿರೂಪಣೆಗೆ ನಮ್ಮದು ಆಕ್ಷೇಪ ಇಲ್ಲ. ಎಲ್ಲಿವರೆಗೆ ಬಲ್ಲಯ್ಯ?

0: ಅರಣ್ಯ ದಬ್ಬವನ್ನು ಕೆಡಿಪೆ ನಾನು. ಇದು ನನ್ನ ಅಪ್ಪನಾಣೆಯಾಗಿ ಸತ್ಯ ಮಾತ್ರವಲ್ಲ, ನಿರ್ಜರರಿಗೆ ಸಿಗಬೇಕಾದ ಸುರ ಪದವಿಯನ್ನು ಮರಣಿ ಸ್ಥಿರೀಕರಿಸುವ ವ್ಯವಸ್ಥೆಗೆ ತೊಡಗಿಕೊಳ್ಳುತ್ತೇನೆ. ಈ ಕಾರ್ಯದಲ್ಲಿ ನನ್ನನ್ನೇ ನಾನು ತೆತ್ತುಕೊಂಡರೂ ಕೂಡ ನಿಮಗೆ ಸಿಗಬೇಕಾದ ಸುಖ, ಲೋಕಕ್ಕೆ ಒದರಿಕೆ ಬರಬಹುದಾದ ಸುಖ, ಅದು ಸ್ಥಾಯೀಭೂತವಾದದ್ದು ಎನ್ನುವುದನ್ನು ನಂಬು. ಬಂದಿದ್ದೀಯಲ್ಲ, ತಲೆ ಅಡ್ಡ ಹಾಕಿಕೊಂಡು ಬಂದವ, ಇನ್ನು ನೀನು ತಲೆ ಅಡ್ಡ ಹಾಕಬಾರದು, ನೀನು ತಲೆ ಎತ್ತಿಕೊಂಡೇ ಹೋಗಬೇಕು. ಬಂದ ಹಾಗೆ ಹೋಗು ಹಿಂದೆ.
1: ಮನ್ಮೋಹ, ಈ ಕಾಲದಲ್ಲಿ ನೀ ಆಡಿದಂತ ಮಾತಿನಿಂದ ನಂಬುಗೆ ಬಂತು. ಆದ್ರೆ ಒಂದಂತೂ ಸ್ಪಷ್ಟ, ನಾವು ಯಾವ ಮಾತನ್ನಾಡಿದ್ರು ನಾವಾಡಿದ ಮಾತು ಅಂತ ನೀ ತಿಳಿಯಬೇಡ. ಇದೆಲ್ಲವೂ ಹರಿಚಿತ್ತ ಎಂಬುದಾಗಿ ತಿಳಿ. ನಿನ್ನ ಅಪ್ಪನೇ ಆಡಿದ ಮಾತನ್ನು ನಾ ಆಡಿದ್ದು. ಈಗ ಮತ್ತೆ ಒಂದು, ನೀನು ಪುನಃ ಮೇಳದೊಳಗೆ ಸೇರುವವನೋ ಎಲ್ಲೋ ಕಾರ್ಯದಲ್ಲಿ?
0: ನಾವು ಮೇಳದಲ್ಲಿ ಇದ್ದರೂ ನಮ್ಮ ನಿಷ್ಠೆಯನ್ನು ಬಿಟ್ಟು ಇರುವವರಲ್ಲ ನೆನಪಿಟ್ಟು.
1: ಹಾಗಾದ್ರೆ ನಾವಂತೂ ಈಗ
0: ನಮ್ಮದ್ದು ನಿಷ್ಠೆಯ ಕೆಲಸ
1: ಅಲ್ಲಲ್ಲ.
0: ಮೇಳದೊಳಗಿದ್ದು ಬೇರೇನೂ ಯೋಚಿಸುವವರಲ್ಲ, ಮೇಳದ ಹೊರಗಿದ್ದು ಬೇರೇನು ಮಾಡುವವರಲ್ಲ. ಏನಿದ್ದರೂ ಮೇಳದಲ್ಲಿ ನಿಷ್ಠೆ ಉಳ್ಳವರು.
1: ನೀನು ಎರಡು ರಂಗದಲ್ಲಿ ಕಾಣಿಸಿಕೊಳ್ಳುವಂತ ತೋರಿಸುವುದಕ್ಕೊಂದು ಅವಕಾಶ ಇದೆ.
0: ಹೌದಲ್ಲ?
1: ಹೌದು.
0: ಯೋಚಿಸಬೇಡ, ಈ ಕ್ಷಣದಲ್ಲಿಯೇ ಕೈಕೊಂಡ ಕಜ್ಜವನ್ನು ಪೂರ್ಣಗೊಳಿಸ್ತೇನೆ,
1: ನಿರೀಕ್ಷೆಯಲ್ಲಿ ಇರ್ತೇವೆ.
0: ನೀನು ಇನ್ನೂ ಒಂದು ಕೈ ಬಿಡುವುದಿಲ್ಲ. ಅಲ್ಲ,
1: ಕೈ ಬಿಡುವುದೇ ಇಲ್ಲ.
0: ಕೈ ಕೊಡು, ಕೈಯ ಮೇಲೆ ಕೈ ಇಟ್ಟು ನಂಬಿಕೆ ಕೊಟ್ಟಿದ್ದೇನೆ.
1: ಈಗ ನಂಬಿಕೆ ಬಂತು.
0: ಸರಿ,
1: ನಿರೀಕ್ಷೆಯಲ್ಲಿ ಇರ್ತೇನೆ.
0: ಸರಿ.
2: ಇದುವರೆಗೆ ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆಯ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ರೀ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ನಾನು ಸದಾಶಿವ ಆಳ್ವ ತಲಪಾಡಿ, ಯಕ್ಷಗಾನ ಕಲಾವಿದ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಗೊತ್ತಾಯ್ತೀರಲ್ವಾ? ಸಾರಂಗ್ ರೇಡಿಯೋ 107.8 FM.
1: ನಿಕುಲ್ ಕೇನೊಂದುಲ್ಲರ್ ರೇಡಿಯೋ ಸಾರಂಗ್ 107.8 FM. ಒಂದು ರಂಗ್ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಪ್ರಸಾರಗು ಮಾತಿರೆಗ್ಲ ಮೋಕೆದ ಸೊಲ್ಮೆಲು.
1: ಎನಿತ್ತ ತುಳು ಪ್ರಸಾರಡು ತುಳು ಕೂಟ ಕುಡ್ಲ ಮೊಕಲ್ನ ಮುತಾಲಿಕೆಡು ಮಂಗಳಾದೇವಿ ದೇವಸ್ಥಾನದ ರಾಜಾಂಗಣುಡು ನಡತ್ತಿನ ಬಿಸು ಪರ್ಬ ರಡ್ಡು ಸಾರತ್ತ ಇರುವತ್ತಾಜಿ. ಈ ಲೇಸಡು ಶರವೇಶ್ವರ ಕಲಾವಿದರು ಕುಡ್ಲ ಮುಕುಲು ನಡಪುಡಾದು ಕೊರಿನ ತುಳು ಜಾನಪದ ನಾಟಕ ಮುಗಪುಂಚ ಭಾಗ ಮೂಜಿ.

0: ನರಮಾನಿಲೇನು ಪಿಲಿ ತುಂಬೊಂದುಂಡೊಂದು ಯಾನು ಎನ್ನ ಕೈಟಿತ್ತಿ ಕಡ್ಗೊಡು ಪಿಲಿಟ ಕಾದೊಡೊಂದು ಪನ್ಪರ ಸಾರ ಸಾರ ಮೈಲು ಉದ್ದದ ಕಾಡಡು ಪಿಲಿ ಊರುಗು ಜಪ್ಪುಂಡೊಂದು ಬೇಲಿನ ಯಾನು ಪಾಡೊಡೊಂದು ಪನ್ಪರ ಅಂಚಾಂಡ ಐಕು ಬೋಡಿತ್ತಿ ವ್ಯವಸ್ಥೆಗ ಕಾಸದ ಖಜಾನೇನು ಖರ್ಚು ಮಲ್ಪಂದೆ ಈರು ಅರಮನೆಟು ನಾಟೆ ರಾಣಿನ ತರ್ಪಾದು ನಾಟೆ ಗೊಬ್ಬ ಒಂದು ತಂಗಣ ಮಂಗಣ ಮಲ್ತೊಂದು ಇತ್ತಾರಡ ಊರ್ದ ಜನಮಾನ್ಯನ ಕಾಪು ನಿಯಂಚ ರಾಜ್ಯದ ಸಮಸ್ಯೆ ಪರಿಹಾರ ಮಲ್ಪು ನಿಯಂಚ
1: ಮಂತ್ರಿಲ ಈರು ಇಂಚನೆ ಪನ್ಪರಂದು ಎಂಕ್ ಗೊತ್ತೇ ಇತ್ತಂಡೆ ಖಜಾನೆಲ ಉಂಡು ಎನ್ನ ಮಂಡೆ ಗಟ್ಟಿಲ ಉಂಡುಂದು ಕಲ್ಲು ಗಾಕೊನೆರ ಸಾಧ್ಯನೆ ಊರುಗು ಪಿಲಿ ಜತದ ನರಮಾನಿಲೇನ ತುಂಬುಣುಂದು ಕಾಡುಗು ಬೇಲಿ ಪಡರೆ ಅವು ಏರ್ನ ಅಮ್ಮನ ಕಾಡು ಏರು ದಾಯ ಬೇಲಿ ಪಾಡೋಡು
0: ಅಂಚಾಂಡ ಇರ್ನ ಮಗೆ ತೋಜುಜೆ ಪಿಲಿ ತುಂಬುದುಂಡ ಪಗೆಮಾನಿಲು ಪತ್ತು ಕೊನತರಂದು ಪಂಪಿ ತರಬೆಚ್ಚನೆ ಇಜ್ಜಿ ಎಂಗ್ಲೀಡ್ ದಾಪಿನ ಬೇಲೆನ ಮಲ್ತೊಂದೇ ಉಲ್ಲ ಈರು ಮಾತ್ರ ತರೆಟ ಅಮಳ್ಡು ಪೊಣ್ಣ ನೀರೆಯಲ್ಲಿ ಇತ್ತಿನ ಒಂದು ಪಾರಂಪರ್ಯದ ಅರಸ್ಥಾನದ ಗತ್ತಗಮ್ಮತ್ತೆ
2: ಅದಸುಲೆ ಮೆಗ್ಗೆ ಪಾಲ್ದ ಕಾಡು ಅಣ್ಣನ ಪಾಲ್ದ ನಾಡಂದು ರಾಜದ ಗಡಿನ ಸ್ಥಿರ ಮಲ್ಪಿ ಸಾಧಿಗು ಇದು ಮೆಗ್ಗೆಲೆ ನೆಪ್ಪುಜರ್ ಎಂಟು ದಾದ ಮಲ್ಪೋಲಿ ಪಲ್ಲೆ ಅರಸುಲೆ
1: ಮಂತ್ರಿಲ ದಳವಾಯಿ ಗುಪ್ತಾಕ್ಷರ ಯಾನು ದಾನೆ ಕಣ್ಣು ಮುಚ್ಚಿದು ಸ್ವರ್ಗ ಲೋಕನು ತೂವಂದು ಎನ್ನಾತಿಗೆ ಉಲ್ಲಂದಿ ಎನ್ನಿಯರ ತಾರುನಾಥ ತಾರ್ಯ ಸಾರುನಾಥ ಸಾರದ ನನ ಉಪ್ಪುನಿ ಒಂಜೇ ಸಾದಿ ಎನಡ ಒಂಜಿ ಪಾತ್ಯರ ಕೇನಂದೆ ಪನಂದ ಮೆಗ್ಗೆ ಧರ್ಮಜೆ ಚಂದನಾಪುರಕ್ಕು ಯಾನೇ ಅರಸುಂದು ಜನಮಾನಿಲೆಗು ಜಾಗ ಕೊರ್ಪ ಇಲ್ಲು ಕೊರ್ಪ ಮದ ಮೆದ ಖರ್ಚಿ ಕೊರ್ಪ ಅಂದು ಆಸೆ ಪುಟ್ಟಾದು ಡಂಗುರ ಸಾರ ಒಂದು ಲೇಗ ಇಂಚನೆ ಬುಡ್ನ ಎನ್ನ ಮೆಗ್ಗೆ ಭುವೀಂದ್ರ ನಾತೆ ಕಾಡ ರಾಜ್ಯನುಲ ತನ್ನ ರಾಜ್ಯಗೆ ಸೇರಾದು ಪಾರಂಪರ್ಯದ ಪಟ್ಟುಡುಲ ತಾನೇ ಕುಲ್ಲುವೆಂದು ಧರ್ಮಜೆ ಅಂಗ ಅರಿಪಾವೊಂದುಪ್ಪೆ ಐಡ್ ದುಂಬು ಆಯನ ರಾಜ್ಯಗು ದಂಡು ಸಮೇತ ಪೋದು ಆಯನ ಬೂಡನು ನೆಲಸಮ ಮಲ್ಪಡು ಎನ್ನ ಮಗೆ ಸೂರ್ಯಕಾಂತನು ಓಲು ಕರ್ಪಿಳ್ದು ದೀತೆಂದು ತಿರಿಯನುಡು ನಾಗಮುಗ ಕಡ್ಗ ಓಲು ನೆಲಮಾಳಿಗೆಡು ದೀತೆಂದು ತಿರಿಯನುಡು ಬಾಯ್ ಬುಡ್ಜಂಡ ರಣ ಕಂಬಗೆ ಏರಾಲೆ ಈತ ಕೆಲಸ ಮಲ್ತಂಡ ಭುವೀಂದ್ರನ ಕಾಡ ರಾಜ್ಯದ ಅರ್ಧ ಭಾಗನು ನಿಕ್ಕಲಿಗೆ ಪಾಲು ಮಂತು ಕೊರ್ಪ ಎಂಚ ಒಪ್ಪಿಗೆನಾ
0: ಗುಪ್ತಾಕ್ಷರೆ ಎಂಚ ಅರಸುಲೇನ ನುಡಿಮುತ್ತನು ಮಿನ್ಕಾಗನ
2: ಮಂತ್ರಿಲೆ ನಮ್ಮ ಅರಸುಲಿನ ಆಸೆನೆ ಎಂಕ್ಲೆ ಆಸೆ ಅರಸುಲು ಕೊರಿಬಾಸೆನೆ ನಡಪದು ಕೊರ್ಪುನ ಎಂಕ್ಲೆನ ಧರ್ಮ ಅತ್ತೆ
0: ಅಂಚಾಂಡ ದಂಡದ ರಣರಂಗ ಆರ್ಬೋಡು

0: ಏನು? ಹಾ, ಇಡದೇ ಬತ್ತಾರು ಸ್ವಾಮಿಲು ಬ್ರಹ್ಮ ಧ್ಯಾನ ನೋಡುಲ್ಲೇರು. ಪೊಲೆ ಪೊಲೆ ತೊಂದರೆ ಮಲ್ಪುಡ್ಚಿ.
1: ಚಂದ್ರಕ್ಕ, ಯಾನು ಗೂಡದ ಸೇವಕಿ ಕರ್ಣಪ್ಪಿ.
0: ಕರ್ಣಪ್ಪ, ಇಡದಾಯ ಬತ್ತ ಏರ್ ಬಂಡಿರಿ ಯಾನು ಮೂಲಿಲ್ಲೆಂದು.
1: ಅಕ್ಕ, ಇರು ಕಣ್ಣ ಕರಿಕೆ ತೋಯರೆ ತಿಕ್ಕಂದೆ ಇರ್ನ ಅಪ್ಪಾಜಿ ಧರ್ಮಜರ ಅರಸುಲು ಇರ್ನ ಎತ್ತಿಟ್ಟೆ ಪಜಪತ್ತಿದೇರು ಇರ್ನ ಅಮ್ಮಾಜಿ ನುಪ್ಪು ನೀರು ಬುಡ್ದೇ ಈ ಲೋಕನೇ ಬುಡ್ದು ಪೋಯರು. ಯಾ ಮಂಜುಡೆ ಬತ್ತಡು ಕಡಲ ಕರೆ ಬತ್ತದು ಕರಿಕಲ್ಲ ಕಾಡ ಬರಿಟೆ ಬನ್ನಾಗ ಕಾಡ ತರಿಟ್ಟು ಪುಗೆ ಏರ್ದಿಕ್ಕಿರೋ ತೂದು ಇಂಚಿಗೆ ಬತ್ತೆ ಅಕ್ಕ ಇರ್ನ ಗುತ್ತ ಬತ್ತೆ. ಅಕ್ಕ, ಅರಸುಲೀರನ್ ತುಯ್ಯಡ ಏತು ಸಂತೋಷ ಬಲೆ ಅಕ್ಕ ಪೋಯಿ ಬೂಡು.
0: ಇಜ್ಜಿ ಕರ್ಣಪ್ಪ ಇಜ್ಜಿ, ಯಾನು ಎಂಚ ಬರಡುಪನು ಈ ಅವಸ್ಥೆನೆ ಯಾನು ಬತ್ತಡ ಊರು ದಾದಪನು ಎಂಚ ಮೋನೆ ತೋಜಾವಡುಪನು. ಕರ್ಣಪ್ಪ, ಎನ್ ಕುಂಜ ಉಪಕಾರ ಮಲ್ಪೋಡು ಎನ್ನ ಈ ಸ್ಥಿತಿ ಎನ್ನ ಅಪ್ಪಾಜಿಗೆ ತೆರೆಯರೆ ಬಲ್ಲಿ ಉಂಟು. ಈ ಓಲೆನು ಅಪ್ಪಾಜಿಗೆ ಅವರಿಗೆ ತಿಕ್ಕುಲಕ ಓಲಾಡಲು ಬೀದು ಬಿಡು. ನನಂಜು ಉಪಕಾರ ನೀನರ್ದಾವಡು. ನಮ್ಮ ಊರ್ದ ಪೆದ್ ಭವನ ಬೇರ ಮಕ್ಕನು ಈ ಇಡಲೆ ತಂದು ಬರೋಡು. ಆರ್ಯಂಕ್ ಕಣ್ಣ ದೃಷ್ಟಿ ಕೊಡ್ತೀನಿ ಈ ಸರು ದೇನಾರೆ ಕೊಂಡ

0: ಒಂಚಿಗ ಪೋಪುದು ಅಂಚಿ ಕಾಡು ಬಿಲಿ ಉಂಡು.
1: ನಾನು ಅಲ್ಲಿಗೆ ಪೋಪುದು ಯಾಕೆ ಗೊತ್ತುಂಟ?
2: ಬೆಳಿಗ್ಗೆ ಗುಡ್ಡೆಗೆ ಹೋಗ್ಲಿಲ್ಲ, ಅದಕ್ಕೆ ಇಲ್ಲಿ ಪೊದೆ ಉಂಟು,
1: ಅಲ್ಲಿ ನೀರು ಉಂಟು,
2: ಪೊದೆಯಲ್ಲಿ ಕುಳಿತು ಬರ್ತೇನೆ ಆಯ್ತಾ?
0: ಪೊದೆ ಪರ ಮುಂಡ ಸೆಕ್ಯೂರಿಟಿ ಮುಳ್ಳು ಸೈಯೊಂದುಂಡು. ಈ ಓಡೆ ಕುಂಟಲ್ ಬರ್ನಾಡು ಗೋಪಿನ,
2: ಇಲ್ಲಿ ನೀರು ಉಂಟು, ತೊಳಿದು ಬರ್ತೇನೆ.
0: ಅಲ್ಲಯ್ಯ ಪುದಿನ ಹಾಡೊಂದುಂಡು ಕುಂಟಲ್ ಬಣ್ಣ ಯಾವ ಬಲಮೇ

ಇತ್ತು. ಇನ್ನು ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ.

0: ಕಣ್ಣು ಅಲ್ಲಿಯೂ ಹುಡುಕಿದೆ, ಅಲ್ಲಿಯೂ ಇಲ್ಲ, ಇಲ್ಲಿ ಹುಡುಕಿದ್ರೆ ಇಲ್ಲಿಯೂ ಇಲ್ಲ. ಅಪ್ಪಯ್ಯ ಇಲ್ಲಲ್ಲ, ಅಯ್ಯೋ ಇಲ್ಲಲ್ಲ, ಇಲ್ಲಲ್ಲ, ಅಯ್ಯೋ ಇಲ್ಲಲ್ಲ, ಇಲ್ಲಲ್ಲ, ಇಲ್ಲಲ್ಲ.
1: ಓ, ಮೀ ಬ್ಯಾರಿ ಗುಟ್ಟಿಯ ಬಾಂಗ್ ದೀಪಿ, ಮೀ ವೀರಪ್ಪೆತ್ತು ಮೀ ಭಗೀರಪ್ಪೆ. ಓ ಕಂದೊಡಿ ಮಗ, ನಿನ್ನ ಅಮ್ಮನ ಊರು ಮೂಲೆನಾ?
0: ಅಪ್ಪಯ್ಯ ನೀವು ಇಲ್ಲ, ನಿಮ್ಮ 2000 ಹಣದ ಗಂಟೂ ಇಲ್ಲಲ್ಲ. ಅದನ್ನಾದ್ರೂ ನನ್ನ ಕೈಯಲ್ಲಿ ಕೊಡ್ಲಿಕ್ಕೆ ಇರು ನಿಮ್ಗೆ ದಾಡಿಯ. ಅಪ್ಪಯ್ಯ ನನಗೆ ಏನು ಇಲ್ಲಲ್ಲ, ಏನು ಇಲ್ಲಲ್ಲ. ಹಸಿವು ಹಸಿವಾಗ್ತದೆ ಅಪ್ಪಯ್ಯ, ಹಸಿವಾಗ್ತದೆ.
1: ಓ ಆಗೋಲಿ ಮಂಜಾನ, ಈತ ನೆಟ್ಟ ಬಡವ ಕಟ್ಟಿ ನಿಂಚಮೆ ಬಲಮೆ ಪಳಂದು ಬೊಂಡ ಮಾತಾಡಿದ ಬಲ.
0: ಅಪ್ಪಯ್ಯ ನಿನ್ನೆದು ಬೊಂಡ ಪಂದು ಇವತ್ತಿನ ಬೊಂಡ ಪಂದು ಒಟ್ಟಿಗೆ 2 ಬಾಳೆಯನ್ನು ಕೊಡ್ರಿ ಅಪ್ಪಯ್ಯ. ಆಮೇಲೆ ಉಂಟಲ್ಲ, ಆಮೇಲೆ ಊಟಕ್ಕೆ ಹೋಗೋಣ ಅಪ್ಪಯ್ಯ.
1: ಊರ್ದ ಪಂಜಂಡಲವು ಹೊರ ಊರ್ದ ಪಂಜತ್ ಕರ್ತಂದೆ ಬೋಪಿನಿ, ಊರ್ದ ಪಂಜಿ ಮುಸಂದೆ ಬೋಪಿನಿ.
0: ಆಮೇಲೆ ಮುಖಪುಂಜದ ಕತೆ ಬಾಕಿ ಉಂಟು ಹೇಳ್ರಿ ಅಪ್ಪಯ್ಯ. ಸೂರ್ಯಕಾಂತನನ್ನು ಹುಲಿ, ಚಂದ್ರಿಕಾಳನ್ನು ನವಿಲು ಮಾಡಿ ಆಯ್ತು, ಆಮೇಲೆ ಏನು ಮಾಡಿದ್ರು?
1: ಬಾಯಿ ಮುಚ್ಚಿದ ಬಲ್ಲಗೆ ಕತೆ ಪಣಂದೆ ಬರ್ಬೇಕು.

0: ಚಂದ್ರಕಾಂತ ಚಂದ್ರಕಾಂತ, ಯಾವ ಕತ್ತಿ ವರಸೆ ಬಿಲ್ಲು ವಿದ್ಯೆ ಪೇರು ಪೇರು ಪರು ಅಜ್ಜರ್ ಲಕ್ಕೇ ರಣ ರಂಗೋಡು ಕಾದೋಡು ಗೆಂದೋಡು ಗಟ್ಟಿ ಅವಡು ಬೇಗ ಪರು ಪರು ಪೇರು ಪೇರು ಪರು
1: ಗಾದಿಯೇ ದೊಡ್ಡ ಇರ್ನ ಏಡಿದ ಪೇರು ಪರುಂಡ ಬೇಲಿಲಾಗೊಂದು ಉಪ್ಪುನ ಬುದ್ಧಿ ವೈದು ದೊಡ್ಡ ಪೆತ್ತದ ಪೇರು ಪರುಂಡ ಅರಿಮುಡಿ ದಿಂಜಾಯಿ ಗಾಡಿನ ಒಯ್ತೊಂದು ಪೂಪಿನ ತಾಕತ್ತು ಬೈದು
0: ಇಟ್ಟೆ ಜೇಡದ ಪೇರದ ತಾಕತ್ತು ಮಲ್ಲಾಯಿ ಬೊಕ್ಕ ಬೋರಿದ ತಾಕತ್ತು ಇಟ್ಟೆ ಈ ಬಡುತ ಪೆಟ್ಟು ತಿನಿಯರ ತಾಕತ್ತು ಈ ಪೇರು ಪೊರ್ಗೆ ಪರ್ಪನ ಇಜ್ಜ ಬಡು ಉಂಡ್ಯಾ ಬಡು ಉಂಡು
1: ಬರ್ಪೇ ಇರು ಚಲಕಟ್ಟು ನಿರಾಯಿ
2: ಹಾ ದಾನೆ ಬಾರಿ ಮಿತ್ತು ಪೋತ ಯಾವ ನಿನ್ನ ಮಾತ ಓ ಅಜ್ಜಿ ಪಂಡಿಲಕನ ಪೇರು ಬರ್ದು ಬೊಕ ಮೀದು ಬಲ ಕೊಂಡಾಟಡು ಬುಲೆದು ಪೋತ ಕರಣಪ್ಪ ದಾದ ಗಡಿಬಿಡಿ ಬಾರಿ ಅಮಸರುಡು ಬರ್ತ ದಾದ ಅಂಡು
3: ನಮ್ಮ ಗಡಿ ರಾಜ್ಯದ ಅಗ್ನಿವೀರನು ಎಲ್ಲಿನೇ ದಂಡು ಸಮೇತ ಬತ್ತದು ಇರ್ನ ಅಪ್ಪಾಜಿ ಧರ್ಮಜರಿನು ಪತ್ತುಕೊನದು ಕರ್ಪಿಳ್ ಪಾಡುವರಿಗೆ ನಾಗಮುಗ ಕಡ್ಗಲ ಕರ್ಪಿಳ್ ಪಾಡಿ ಸೂರ್ಯಕಾಂತನು ಅಗ್ನಿವೀರ ಅರಸುಲಿಗೆ ಎತ್ತ ಒಡುಗೆ ಸೂರ್ಯಕಾಂತಿರ ತುಯ್ಯರ ತಿಕ್ಕಿ ಜರುಂಡ ಕೆರ್ತೇರುಂದು ಎನ್ನದು ಧರ್ಮಜರಿನ ರುಂಡರಟ್ಟವರಿಗೆ ರಣವೀಳ ಕಡಪುಡ್ದೇರು
2: ಓ ದೇವರೇ ಹೊಂಜಪ್ಪೆ ಜೋಕುಲು ಪಗೆ ಮನೆ ಆಯರ ದೇವರೇ ನಮ್ಮ ವಂಶ ಪಾರಂಪರದ ರಾಹು ಶನಿ ದೋಷರು ಏಪ ಮಾಜವರ ಸಂಸಾರ ನೋರಿ ಪುಲಿ ದೇವರೇ ಹೊಂಜಪ್ಪೆ ಜೋಕುಲು ಒಂಜಾದ ಬೆಳಗುನ ಭಾಗ್ಯನ ಕೊರ್ಲೆ ಇರೆ ಕೈ ಮುಗಿದಕ್ಕೇನೊಂದಿಲ್ಲೆ
1: ಅಮ್ಮ ಮಾತೆಕ್ಲ ದೇವರ ದಾಯ ದೂರು ಕೊರ್ಪುನಿ ದೇವೇರು ನಂಕು ತುಯರೆ ಕಣ್ಣು ಕೊರ್ತೇರು ಬೇನಿಯರೆ ಕೈಕಾರು ಕೊರ್ತೇರು ಆಲೋಚನೆಗೂ ಮೆದುಳು ಕೊರ್ತೇರು ಬೊಕ ದಾಯ ದೇವೇರಡ ಪನ್ಪರು ಇತ್ತೆನೆ ಪೋದು ಇರ್ನ ಅಪ್ಪಾಜಿನ ಒರಿಪಗ ಆ ಅಗ್ನಿನ ಎನ್ನ ಪಗರಿಡೇ ಕೆರ್ಕ ಬಲೆಮ್ಮ
4: ಸಹಬಸ್ ಬಾಲ ಸಹಬಸ್ ಚಂದ್ರಕಾಂತ ಈ ನಿಜವಾದ್ಲ ರಾಜವಂಶದ ತಿರುಳಿಂದು ಪನ್ಪನಿಕ್ ಸಂಶಯನೇ ಇಜ್ಜಿ ಚಂದ್ರಕಾಂತ ಸತ್ಯ ಬತ್ತಲೆದ ಕತೆಕ್ ಪರಿಹಾರ ಮೂಲೆ ಉಂಡು ತೂಲ
2: ಮಗ ಬುರ್ಚಿ ಪಗರಿ ಬಿಡೋಡ ಅವು ನಿಜ ಪಿಲಿಯತ್ತು ಆರು ನಿನ್ನ ದೊಡ್ಡಪ್ಪನ ಮಗೆ ಸೂರ್ಯಕಾಂತಿಯರು

0: ಇತ್ನೇಟ ತುಳುಕೂಟ ಕುಡ್ಲ ಮೊಕಲ್ನ ಮುತಾಲಿಕೆಡು ಮಂಗಳಾದೇವಿ ದೇವಸ್ಥಾನದ ರಾಜಾಂಗಣುಡು ನಡತ್ತಿನ ಬಿಸು ಪರ್ಬ ರಡ್ಡು ಸಾರತ್ತ ಇರುವತ್ತಾಜಿ. ಈ ಲೇಸಡು ಶರಬೇಶ್ವರ ಕಲಾವಿದರು ಕುಡ್ಲ ಮೊಕುಲು ನಡಪುಡಾದ ಕೊರಿನ ತುಳು ಜಾನಪದ ನಾಟಕ ಮುಗಪುಂಚ ಭಾಗ ಮೂಜಿ ಕೇಂಡರು. ಕೇನೊಂದು ಪುಲೆ ರೇಡಿಯೋ ಸಾರನ್ 107.8 FM ಒಂದು ರಂಗ್ ರಂಗದ ಬದುಕು.
1: ಹಾಯ್, ಯಾನಿಗ ರಕ್ಷ ಶೆಟ್ಟಿ, ನೀವು ಕೇಳೊಂದುಲರು ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು.
2: ಚಿಯರ್ಸ್. ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
2: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನ ಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: You're listening to Radio Sarang, 107.8 FM.
2: ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ತುಂಬಗ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನೊಂದು ಬರ್ಕಾ.

You're listening to Radio Saring 107.8 FM.

ಈತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬರ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

0: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡಾ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
2: ಶ್ರಾವಣ ಶ್ರಾವಣ ಶ್ರಾವಣ ಶ್ರಾವಣ ಬಂತು ಕಾಡಿಗೆ ಬಂತು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸಿದ್ದರವ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ. ಆತ್ಮೀಯರೇ, ಈ ದಿನದ ಸಂಚಿಕೆಯಲ್ಲಿ ಹೈ ಬಿಪಿ, ಅಧಿಕ ರಕ್ತದ ಒತ್ತಡ, ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ನೋಡೋಣ. ಈ ಸಮಸ್ಯೆ ಕಾರಣ, ಲಕ್ಷಣ ಹಾಗೂ ಪರಿಹಾರ ಇವೆಲ್ಲವನ್ನು ನೋಡೋಣ. ಆತ್ಮೀಯರೇ, ಲೋ ಬಿಪಿ ಬರಬೇಕು, ಹೈ ಬಿಪಿ ಬರಬೇಕು ಅಂತ ಹೇಳಿದ್ರೆ ಕಾರಣ ಅಂತ ಹೇಳಿದ್ರೆ ಅಧಿಕ ರಕ್ತದ ಒತ್ತಡಕ್ಕೆ ಕಾರಣನೇ ಮಾನಸಿಕ ಒತ್ತಡಗಳು, ದೈಹಿಕ ಒತ್ತಡಗಳು. ದೈಹಿಕ ಒತ್ತಡಗಳು ಸೃಷ್ಟಿಯಾಗೋದು ಹೇಗೆ, ಮಾನಸಿಕ ಒತ್ತಡಗಳು ಸೃಷ್ಟಿಯಾಗೋದು ಹೇಗೆ? ದೈಹಿಕ ಒತ್ತಡಗಳು ಸೃಷ್ಟಿಯಾಗೋದು ಆಹಾರದಿಂದ, ಮಾನಸಿಕ ಒತ್ತಡಗಳು ಸೃಷ್ಟಿಯಾಗೋದು ಆಲೋಚನೆಯಿಂದ. ಆಹಾರ ಮತ್ತು ಆಲೋಚನೆಗಳು ಯಾರ ಜೀವನದಲ್ಲಿ ಶುದ್ಧವಾಗಿರ್ತವೆ ಅವರ ಜೀವನದಲ್ಲಿ ಅಧಿಕ ರಕ್ತದ ಒತ್ತಡ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆಲೋಚನೆಗಳು ಎಷ್ಟು ಹಾಳಾಗಿದ್ದಾವೆ ಅಂದ್ರೆ, ಬರೀ ನಿಂದೆ ಮಾಡೋದು, ಬರೀ ಸಿಟ್ಟು ಮಾಡ್ಕೊಳ್ಳೋದು, ಬರೀ ಟೆನ್ಷನ್ ಮಾಡ್ಕೊಳ್ಳೋದು, ಇದೇ ಜೀವನಕ್ಕೆ ಇದೇ ಪರಿಪಾಠ ಆಗಿಬಿಟ್ಟಿದೆ, ಇದೇ ತುಂಬಿಕೊಂಡ್ಬಿಟ್ಟಿದೆ ಜೀವನದಲ್ಲಿ, ಇದೇ ಮನಸ್ಸಿನಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಹಾಗಾಗಿ ಆ ಮಾನಸಿಕ ಒತ್ತಡಗಳು ಶರೀರದ ನರ್ವಸ್ ಸಿಸ್ಟಮ್ ಮೇಲೆ, ಹೃದಯದ ಮೇಲೆ, ಮೆದುಳಿನ ಮೇಲೆ, ಕಿಡ್ನಿ ಮೇಲೆ, ಲಿವರಿನ ಮೇಲೆ, ಕರುಳುಗಳ ಮೇಲೆ, ಜಠರದ ಮೇಲೆ ತುಂಬಾ ಕೆಟ್ಟ ಪ್ರಭಾವವನ್ನು ಬೀರಿ ಒತ್ತಡವನ್ನು ಹೆಚ್ಚಿಗೆ ಮಾಡಿ ಆ ಒತ್ತಡದಿಂದ ಶರೀರದಲ್ಲಿ ರಕ್ತದ ವೇಗ ವೃದ್ಧಿಯಾಗಿ ಅಧಿಕ ರಕ್ತದ ಒತ್ತಡ ಸೃಷ್ಟಿಯಾಗುತ್ತೆ. ಇದು ಸಂಪೂರ್ಣವಾಗಿರತಕ್ಕಂಥ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕವಾಗಿರತಕ್ಕಂಥ ಕಾರಣ ಅಂತ ಹೇಳಬಹುದು. ಹಾಗೆಯೇ ಆರೋಗ್ಯದಲ್ಲಿ ಈ ಒಂದು ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಹೆಚ್ಚಾಗಲಿಕ್ಕೆ ಆಹಾರದಲ್ಲಿ ಯಾವ ಕಾರಣಗಳು ಅಂತ ಹೇಳಿದ್ರೆ, ಫಾಸ್ಟ್ ಫುಡ್, ಜಂಕ್ ಫುಡ್, ಆಮೇಲೆ ಮಾಂಸಾಹಾರ, ಬೇಕರಿ ಪದಾರ್ಥಗಳು, ಆಮೇಲೆ ಚಹಾ, ಕಾಫಿ, ದುಶ್ಚಟಗಳು, ಬೀಡಿ, ಸಿಗರೇಟ್, ಗುಟ್ಕ, ತಂಬಾಕು, ಸರಾಯಿ, ಇವೆಲ್ಲ ಕೆಟ್ಟ ಆಹಾರದಿಂದ ದೈಹಿಕ ಒತ್ತಡ ಹೆಚ್ಚಾಗಿ ಇದು ಪ್ರಧಾನವಾಗಿರ್ತಕ್ಕಂಥ ಕಾರಣ ಅಧಿಕ ರಕ್ತದ ಒತ್ತಡದ ಸಮಸ್ಯೆಗೆ. ಅಧಿಕ ರಕ್ತದ ಒತ್ತಡ ಹೇಗೆ ಸಂಭವಿಸುತ್ತೆ ಅಂತಕ್ಕಂಥ ಪ್ಯಾಥೋಫಿಜಿಯಾಲಜಿನ ರೋಗಶಾಸ್ತ್ರವನ್ನು ನಾವು ನೋಡೋದಾದ್ರೆ, ಶರೀರದಲ್ಲಿ ಕೊಬ್ಬು ಸಂಗ್ರಹಣೆ ಆಗುತ್ತೆ ನರನಾಡಿಗಳಲ್ಲಿ. ಆ ಕೊಬ್ಬು ಸಂಗ್ರಹಣೆ ಆದಾಗ ಜಾಗ ಚಿಕ್ಕದಾಗತ್ತೆ ರಕ್ತ ಸಂಚಾರಕ್ಕೆ. ಎಲ್ಲಿ ಜಾಗ ಚಿಕ್ಕದಾಗತ್ತೆ ಅಲ್ಲಿ ಏನಾಗುತ್ತೆ, ವೇಗ ಜಾಸ್ತಿ ಆಗುತ್ತೆ. ಈಗ ಒಂದು ಪೈಪ್ ಅನ್ನ ಮುಂದೆ ಹಿಸುಕಿದಾಗ ನೀರು ಜೋರಾಗಿ ಸಿಡಿತದೆ ನೋಡ್ರಿ, ಅಲ್ಲಿ ಜಾಗ ಚಿಕ್ಕದಾಯ್ತು, ಸ್ಪೀಡ್ ಜಾಸ್ತಿ ಆಯ್ತು. ಹಾಗೇನೆ ನಮ್ಮ ನರ್ವಸ್ ಸಿಸ್ಟಮ್ನ ಡಯಾಮೀಟರ್ಗಳು ಕಡಿಮೆ ಆಗ್ತಾ ಬಂದಂಗೆ, ಕೊಬ್ಬಿನಿಂದ ಅದು ತುಂಬಿಕೊಳ್ತಾ ಬಂದಂಗೆ, ಜಾಗ ಚಿಕ್ಕದಾಗಿ ಅಲ್ಲಿ ರಕ್ತ ಸಂಚಾರ ವೇಗವಾಗುತ್ತೆ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಮಾನಸಿಕ ಒತ್ತಡಗಳು, ದೈಹಿಕ ಒತ್ತಡ. ದೈಹಿಕ ಒತ್ತಡಕ್ಕೆ ಕಾರಣಗಳನ್ನು ಹೇಳದೆ ಮಾನಸಿಕ ಒತ್ತಡಕ್ಕೆ ಕಾರಣವನ್ನು ಹೇಳದೆ ರೋಗಶಾಸ್ತ್ರವನ್ನು ಕೂಡ ಹೇಳದೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ದೈಹಿಕ ಒತ್ತಡಗಳನ್ನು ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆಹಾರ ಶುದ್ಧವಾಗಿ ಸೇವನೆ ಮಾಡಬೇಕು, ಹಣ್ಣು ತರಕಾರಿ ಸೊಪ್ಪು ಇವನ್ನ ಸೇವನೆ ಮಾಡಬೇಕು. ಮಾನಸಿಕ ಒತ್ತಡಗಳನ್ನ ಸರಿ ಮಾಡ್ಕೊಳ್ಬೇಕು ಅಂದ್ರೆ ಪ್ರಾಣಾಯಾಮಗಳನ್ನ ಮಾಡಬೇಕು. ಅದನ್ನ ಹೇಗೆ ಅಂತ ಹೇಳಿಕೊಡ್ತಾನೆ. ಆತ್ಮೀಯರೇ, ದೈಹಿಕ ಒತ್ತಡಗಳನ್ನ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕಾಗಿ ಮುಖ್ಯವಾಗಿ ಒಂದು ತಿಂಗಳು ನೀವೇನ್ ಮಾಡಬೇಕು, ಸೊಪ್ಪು ತರಕಾರಿ ಹಣ್ಣುಗಳನ್ನ ಸೇವನೆ ಮಾಡಬೇಕು, ಬೇರೆ ಯಾವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು. ಇದರಿಂದ ಶರೀರದಲ್ಲಿ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, ಆಮೇಲೆ ಫ್ಯಾಟ್ ಇವೆಲ್ಲ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗಿ ರಕ್ತನಾಳಗಳು ಶುದ್ಧವಾಗಿ ಇದು ನಮ್ಮ ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸುತ್ತೆ. ಯಾಕೆಂದ್ರೆ ಇದರಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್, ನೈಟ್ರಿಕ್ ಆಕ್ಸೈಡ್ ನ ಪ್ರಮಾಣ ಆಗಿರಬಹುದು, ನ್ಯಾಚುರಲ್ ಫೈಬರ್ ಆಗಿರಬಹುದು, ಇದರಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ಸ್ ಗಳಾಗಿರಬಹುದು, ನಮ್ಮ ಎಲ್ಲಾ ಒಂದು ಕೆಟ್ಟ ಬ್ಲಾಕೇಜ್ ಅನ್ನ, ಕೆಟ್ಟ ಕೊಬ್ಬಿನ ಅಂಶವನ್ನ ನರನಾಡಿಗಳಿಂದ ಸ್ವಚ್ಛಗೊಳಿಸುತ್ತೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜ್ಯೂಸ್ಗಳು ದಿ ಬೆಸ್ಟ್ ಜ್ಯೂಸ್ಗಳು, ಇವುಗಳನ್ನ 3 ತಿಂಗಳು ಸೇವನೆ ಮಾಡಬಹುದು. 1 ತಿಂಗಳು ಬೂದುಕುಂಬಳಕಾಯಿ ಜ್ಯೂಸು, 1 ತಿಂಗಳು ಸೋರೆಕಾಯಿ ಜ್ಯೂಸು, 1 ತಿಂಗಳು ಬೆಟ್ಟದ ನೆಲ್ಲೆಕಾಯಿ ಜ್ಯೂಸು. ಮೊದಲು ಬೆಟ್ಟದ ನೆಲ್ಲೆಕಾಯಿ ಜ್ಯೂಸ್ ಕುಡಿರಿ, ಆಮೇಲೆ ಬೂದುಕುಂಬಳಕಾಯಿ ಜ್ಯೂಸ್ ಕುಡಿರಿ, ಆಮೇಲೆ ಸೋರೆಕಾಯಿ ಜ್ಯೂಸ್ ಕುಡಿರಿ. ಇಟ್ ಇಸ್ ಕಂಪ್ಲೀಟ್ಲಿ ಕ್ಯೂರ್ ಯುವರ್ ಹೈ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್, ನಿಮ್ಮ ಅಧಿಕ ರಕ್ತದ ಒತ್ತಡದ ಸಮಸ್ಯೆನ ಇದು ಕ್ಯೂರ್ ಮಾಡುತ್ತೆ. ಇದು ಕೊಬ್ಬನ್ನು ಕರಗಿಸುತ್ತೆ, ನರನಾಡಿಗಳಲ್ಲಿ ಚೈತನ್ಯವನ್ನು ತುಂಬಿಸುತ್ತೆ, ಮನಸ್ಸಿಗೆ ಒಂದು ಮೃದುತ್ವವನ್ನು ಕೂಡ ಕೊಡುತ್ತದೆ, ಮಾನಸಿಕ ಒತ್ತಡಗಳನ್ನು ಕೂಡ ನಿವಾರಣೆ ಮಾಡಿ ದೈಹಿಕ ಒತ್ತಡಗಳನ್ನು ಕೂಡ ನಿವಾರಣೆ ಮಾಡತಕ್ಕಂಥ ದಿ ಬೆಸ್ಟ್ ರಸಾಯನವಾಗಿ ಔಷಧಿಯಾಗಿ ಇದು ಕೆಲಸ ಮಾಡುತ್ತೆ. ಹಾಗೇನೆ ಆತ್ಮೀಯರೇ, ಒಂದಿಷ್ಟು ಕಷಾಯಗಳನ್ನು ಕೂಡ ಹೈ ಬಿ ಪಿ ಸಮಸ್ಯೆ ನಿವಾರಣೆ ಮಾಡತಕ್ಕಂತ ಕಷಾಯಗಳನ್ನ ಹೇಳ್ತೇನೆ. 100 ಗ್ರಾಮ್ ಶುಂಠಿ, 100 ಗ್ರಾಮ್ ಜೀರಿಗೆ, 100 ಗ್ರಾಮ್ ಓಂಕಾಳು, 200 ಗ್ರಾಮ್ ಅರಶಿನದ ನುಚ್ಚು, ಹಾಗೇನೆ 50 ಗ್ರಾಮ್ ಕಾಳುಮೆಣಸಿನ ಪುಡಿ, ಅದರಲ್ಲಿ ಒಂದು 10 ಗ್ರಾಮ್ ಏಲಕ್ಕಿ, ಇವೆಲ್ಲವನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು 100 ಗ್ರಾಮ್ ಚಕ್ಕೆ ಪುಡಿ, ಈ ಎಲ್ಲ ಪೌಡರ್ಗಳನ್ನು ಮಿಕ್ಸ್ ಮಾಡಿ ಇಟ್ಕೊಂಡು 1 ಚಮಚ 1 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಕುದ್ದು 1/2 ಗ್ಲಾಸ್ ಇಳಿದಾಗ ಅದನ್ನ ಸೋಸ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಊಟದ ನಂತರ ಸೇವನೆ ಮಾಡೋದ್ರಿಂದ ಹೈ ಬಿ ಪಿ ಅಧಿಕ ರಕ್ತದ ಒತ್ತಡ ನಿವಾರಣೆ ಆಗ್ತದೆ. ಇದು ಕಂಪ್ಲೀಟ್ ಆಗಿ ನಮ್ಮ ಫ್ಯಾಟ್ ಮೆಟಾಬಾಲಿಸಮ್ ಅನ್ನು ಕ್ರಿಯಾಶೀಲಗೊಳಿಸುತ್ತೆ. ಫ್ಯಾಟ್ ಮೆಟಾಬಾಲಿಸಮ್ ಸ್ಲೋ ಆದಾಗ್ಲೇನೆ ಬೊಜ್ಜು ಸಂಗ್ರಹಣೆ ಆಗಿ ಬಿ ಪಿ ಜಾಸ್ತಿ ಆಗೋದು. ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಸರಿಯಾಗಿ ಕಷಾಯಗಳನ್ನ ಜ್ಯೂಸ್ಗಳನ್ನ ಆಹಾರ ಪದ್ಧತಿನ ಒಂದು ತಿಂಗಳ ಹೇಳದಂಗೆ ಕೇಳಿದ್ರೆ ನಿಮ್ಮ ಹೈ ಬಿ ಪಿ ಅಧಿಕ ರಕ್ತದ ಒತ್ತಡ ಕಡಿಮೆ ಆಗೋದ್ರಲ್ಲಿ ಸಂದೇಹ ಇಲ್ಲ. ಪದಾರ್ಥ ತ್ಯಾಗ ಮಾಡ್ಬೇಕು ಮೊದಲು, ಅಂದ್ರೆ ಏನೇನ್ ಬಿಡ್ಬೇಕು ಅದನ್ನೆಲ್ಲ ಬಿಡ್ಬೇಕು, ಅದನ್ನೇನ್ ಕಾರಣಗಳಂತೇಳಿ ನೆಲವನ್ನಲ್ಲಿ ಬಿಟ್ಟು ಇವನ್ನ ಫಾಲೋ ಮಾಡೋದ್ರಿಂದ ಸರಿಯಾಗುತ್ತೆ. ಹಾಗೇನೆ ಆತ್ಮೀರೆ, ಪ್ರಾಣಾಯಾಮಗಳನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಅದ್ರಲ್ಲಿ ಪ್ರಧಾನವಾಗಿರ್ತಕ್ಕಂಥ ಪ್ರಾಣಾಯಾಮ ಅಂತ ಹೇಳಿದ್ರೆ ನಾಡಿ ಶೋಧನ ಪ್ರಾಣಾಯಾಮ ಮತ್ತೆ ಕಪಾಲಭಾತಿ ಪ್ರಾಣಾಯಾಮ. ಮೊದಲು ಕಪಾಲಭಾತಿ ಮಾಡಬೇಕು, ಅಪಾನ ಮುದ್ರೆಯಲ್ಲಿ, ಪ್ರಾಣ ಮುದ್ರೆಯಲ್ಲಿ ಮತ್ತೆ ಹೃದಯ ಮುದ್ರೆಯಲ್ಲಿ. ಪ್ರಾಣ ಮುದ್ರೆ ಕಿರುಬೆರಳು ಉಂಗುರು ಬೆರಳನ್ನು ಸೇರಿಸಿದಾಗ ಆಗುತ್ತೆ. ಅಪಾನ ಮುದ್ರೆ ಉಂಗುರು ಬೆರಳು ಮಧ್ಯದ ಬೆರಳು ಹೆಬ್ಬೆರಳನ್ನು ಸೇರಿಸಿದಾಗ ಆಗುತ್ತೆ. ಹೃದಯ ಮುದ್ರೆ ತೋರು ಬೆರಳನ್ನು ಮಡಚಿ ಮಧ್ಯದ ಬೆರಳು ಉಂಗುರು ಬೆರಳು ಮತ್ತೆ ಹೆಬ್ಬೆರಳನ್ನು ಸೇರಿಸಿದಾಗ ಆಗುತ್ತೆ. ಈ 3 ಮುದ್ರೆಗಳು, ಮೊದಲು ಅಪಾನ ಮುದ್ರೆ, ಹೃದಯ ಮುದ್ರೆ, ಆಮೇಲೆ ಪ್ರಾಣ ಮುದ್ರೆ, ಈ 3 ಮುದ್ರೆಗಳನ್ನು ಮಾಡಬೇಕು. ಒಂದೊಂದು ಮುದ್ರೆಯಲ್ಲಿ 10 ನಿಮಿಷ ಕಪಾಲಭಾತಿಯನ್ನು ಮಾಡೋದು. ಕಪಾಲಭಾತಿಯನ್ನು ನಿಧಾನ ಮಾಡಬೇಕು, ಜೋರಾಗಿ ಮಾಡೋದ್ರಿಂದ ಬಿ ಪಿ ಜಾಸ್ತಿ ಆಗುತ್ತೆ. ಅದಕ್ಕೆ ಬಿ ಪಿ ಇರೋರು ಕಪಾಲಭಾತಿ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಮಾಡೋದಿದ್ರೆ ಹೇಗ್ ಮಾಡ್ಬೇಕಂದ್ರೆ ಹೀಗೆ 5 ಸೆಕೆಂಡ್ ಒಂದ್ಸರಿ ನಿಧಾನವಾಗಿ ಸ್ಟ್ರೋಕ್ ಮಾಡೋದು. ಆಮೇಲೆ ನಾಡಿ ಶೋಧನ ಪ್ರಾಣಾಯಾಮ 2-3 ಸಲ ನಿಧಾನವಾಗಿ ಎರಡು ಕಡೆ ತೆಗೆದುಕೊಂಡು ಬಿಟ್ಟು 3ನೇ ಬಾರಿ ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಉಸಿರು ಬಿಡಬೇಕು. ಎಡಗಡೆ ತೆಗೆದುಕೊಳ್ಳುದು, ಬಲಗಡೆ ಬಿಡೋದು, ಬಲಗಡೆ ತೆಗೆದುಕೊಳ್ಳುದು, ಎಡಗಡೆ ಬಿಡೋದು. ಇದು ನಾಡಿ ಶೋಧನ. ಇದಾದ್ಮೇಲೆ ಭ್ರಾಮರಿ. ಹೀಗೆ ಸರಿಯಾಗಿ ತಿಳ್ಕೊಂಡು ಈ ಅಭ್ಯಾಸವನ್ನು ಮಾಡೋದ್ರಿಂದ ಹೈ ಬಿ ಪಿ ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ. ವಿಚಾರಗಳನ್ನು ಸರಿಯಾಗಿ ತಿಳ್ಕೋಬೇಕು. ಈಗ ನೀವು ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಹಲವಾರು ಔಷಧಿಗಳು ನಿಮ್ಗೆ ಕೊಡ್ಲಾಗ್ತದೆ. ಅವು ಏನ್ ಮಾಡ್ತವೆ ಕೆಲಸ ಅಂದ್ರೆ, ಅಲ್ಲಿ ಕೊಬ್ಬು ಕರಗಿಸ್ಲಿಕ್ಕೆ ಔಷಧಿ ಏನಿಲ್ಲ, ಕೊಲೆಸ್ಟ್ರಾಲ್ ಇನ್ಹೇಬಿಟರ್ ಇಲ್ಲ, ಅಲ್ಲಿ HMG ಕೋ ಇನ್ಹೇಬಿಟರ್ ಅಂತ ಕೊಡ್ತಾರೆ ಎಲ್ಲದಕ್ಕೂ. ಬ್ಲಡ್ ಥಿನ್ನರ್ ಕೊಡ್ತಾರೆ, ಹಲವಾರು ಔಷಧಿಗಳನ್ನ ಕೊಡ್ತಾರೆ, ಬಿ ಪಿ ನಾರ್ಮಲ್ ಆಗುತ್ತೆ. ಹೇಗಾಗತ್ತಪ್ಪ ಅಂತ ಹೇಳಿದ್ರೆ, ರಕ್ತನಾಳಗಳನ್ನ ಸ್ವಚ್ಛ ಮಾಡೋದಿಲ್ಲ ಅವರು, ಬ್ಲಡ್ ಥಿನ್ ಮಾಡ್ತಾರೆ. ಯಾವಾಗ ರಕ್ತ ತಿಳುವಾಗತ್ತೆ ಅವಾಗ ಬ್ಲಡ್ ಕೆಮಿಸ್ಟ್ರಿ ಹಾಳಾಗಿ ನಮ್ಮ ಇಡೀ ಶರೀರದಲ್ಲಿ ಕಿಡ್ನಿ, ಹಾರ್ಟ್, ಲಿವರು, ಬ್ರೈನು ಇವೆಲ್ಲ ತೊಂದರೆಗೊಳಗಾಗ್ತವೆ, ಬಹಳ ತೊಂದರೆ ಆಗುತ್ತೆ. ಮತ್ತೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಾರ್ಟ್ ಬೀಟ್ ಅನ್ನ ಸ್ಲೋ ಮಾಡಿ ಒಂದು ಬಿ ಪಿ ಅನ್ನ ನಾರ್ಮಲ್ ಮಾಡ್ತಾರೆ. ಅಲ್ಲಿ ಬಿ ಪಿ ಅನ್ನ ನಿಮ್ಗೆ ನಾರ್ಮಲ್ ಆಗುತ್ತೆ, ಹಾರ್ಟ್ ಬೀಟ್ ಸ್ಲೋ ಆದ್ರೆ ಹಾರ್ಟ್ಗೆ ಏನಾಗಬಾರ್ದು. ಅದಕ್ಕೆ ಇವೆಲ್ಲ ಕಾರಣಗಳಿಂದ ನೀವು ಬಚಾವ್ ಆಗ್ಬೇಕು. ಈಗ ನೀರು ಜೋರಾಗಿ ಬರ್ತಾ ಇದೆ ಪೈಪ್ ಅಲ್ಲಿ ಅಂತ ಹೇಳ್ಬಿಟ್ಟು ನಲ್ಲಿ ಸ್ಲೋ ಮಾಡಬಾರ್ದಲ್ವಾ? ಅದೇ ರೀತಿ ಹಾರ್ಟ್ ಬೀಟ್ ಅನ್ನ ಸ್ಲೋ ಮಾಡಿ ನಿಮ್ಮ ಬಿ ಪಿ ಅನ್ನ ಕಡಿಮೆ ಮಾಡಬಾರ್ದಲ್ವಾ? ಹಾಗಾಗಿ ಆ ಒಂದು ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಕೊಡತಕ್ಕಂತ ರಾಸಾಯನಿಕ ಔಷಧಿಗಳಿಂದ ಇಷ್ಟೆಲ್ಲ ತೊಂದರೆಗಳು ಉಂಟಾಗ್ತವೆ. ಹಾರ್ಟ್ ಸ್ಲೋ ಆದ್ರೆ ಏನಾಗಬಾರ್ದು, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಬಿ ಪಿ ಮಾತ್ರೆ ತೆಗೆದುಕೊಳ್ಳೋರಿಗೆ ಹಾರ್ಟ್ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಮೆದುಳಿಗೆ ತೊಂದರೆಗಳು ಹೆಚ್ಚಾಗಿ ಬರ್ತವೆ. ತಗೊಂಡ್ರು ತೊಂದರೆ, ತಗೊಳ್ಳದೇ ಇದ್ರೂ ತೊಂದರೆ. ಅದಕ್ಕೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಕೊಡ್ತಕ್ಕಂತ ಕೆಲವೊಂದಿಷ್ಟು ಔಷಧಿಗಳಿಗೆ ನೀವು ಅಡಿಕ್ಟ್ ಆಗಿದ್ರೆ ಅದನ್ನು ಒಂದೇ ಸರಿ ಬಿಡಕ್ ಬರೋದಿಲ್ಲ, ನಿಧಾನವಾಗಿ ನೀವು ಬಿಡಬೇಕಾಗ್ತದೆ. ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು, ಆಯುರ್ವೇದ ಚಿಕಿತ್ಸೆ, ಅಭ್ಯಂಗ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು. ನಮ್ಮ ಆಶ್ರಮದಲ್ಲಿ ಇಂತಹ ಚಿಕಿತ್ಸೆಗಳಿಂದ ಸಾವಿರಾರು ಜನರನ್ನ ಈ ಬಿ ಪಿ, ಶುಗರು, ಥೈರಾಯ್ಡ್, ಕೊಲೆಸ್ಟ್ರಾಲು ಇಂತಹ ಸಾವಿರಾರು ರೋಗಗಳು ಜೀವನ ಪರ್ಯಂತ ಕಾಡ್ತಾವಲ್ಲ, ಈ ಸಮಸ್ಯೆಗಳಿಂದ ಮುಕ್ತಗೊಳಿಸಿರ್ತಕ್ಕಂತ ಅನುಭವದ ಮೂಲಕ ಹೇಳ್ತಾ ಇದ್ದೇವೆ. ಇಂತಹ ಸಮಸ್ಯೆಗಳಿಗೆ ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್ ಅಂತ ಹೇಳ್ಬೋದು. ಹೀಗೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರಿ ಕೊಡ್ತು ಅಂತಕ್ಕಂತ ಆ ಒಂದು ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳೋದಕ್ಕಿಂತ ರೂಟ್ ಕಾಸ್ ಇಂದ ಬೇರು ಸಮೇತವಾಗಿ ಆ ಒಂದು ಸಮಸ್ಯೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನ ಪರಿಹಾರ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಲೋ ಬಿ ಪಿಯನ್ನು ಸರಿಪಡಿಸಿಕೊಳ್ತಕ್ಕಂಥ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ಜೀವನ ಪದ್ಧತಿಯನ್ನು ನಾವು ಮಾಡಿಕೊಳ್ಳೋದಾದರೆ ನಮ್ಮ ಹೈ ಬಿ ಪಿ ಸಮಸ್ಯೆನ ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡಿಕೊಳ್ಬಹುದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ, ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ಕರುಣಾಳುಬಾ ಬೆಳಕೆ.
7: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.

0: तेरा हार जब रहो जब रहा फैन हो गया मैं तेरा हार जब रहो जब रहा फैन हो गया।
1: दिस इज नकाश अजीज एंड यू आर लिस्निंग टू रेडियो सारंग 107.8 FM।
2: ശ്രോത്രങ്ങളെ കേട്ടുണ്ടല്ലാറി ഇത് റേഡി സാരംഗ് 107.8 FM രംഗ് രംഗ് രു ജീവന മൈക്കാല യൂണിവേഴ്സിറ്റി ബാരി അധ്യയന പീഠ ഇതിരുവത്തിൽ നടന്നു പി എ പ്രഥമ ദർജെ കാലേജു നടുപ്പദവും മൈക്കാല ഇതര സഹയോഗത്തിൽ നടന്നു ബാരി ജനപദ പിന്നെ വചന സാഹിത്യത്തിലും ഉണ്ടായതായു എസ് വി പി കന്നഡ അധ്യയന സംസ്ഥ മംഗളൂരു വിശ്വവിദ്യാനിലയ ഊടെ സഹപ്രാധ്യാപകരായിട്ടുള്ളു ഡോക്ടർ ധനഞ്ജയ കുംബ്ലെ അയാളുടെ പലക്കങ്ങ് കേട്ടു പറ
3: ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಡಾ ಧನಂಜಯ ಕುಂಬ್ಲೆ ಸಹ ಪ್ರಾಧ್ಯಾಪಕರು ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಣ್ಯರಲ್ಲಿ ಕೇಳಿಕೊಳ್ಳುತ್ತಿರುವೆನು.
4: ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಸುಮಾರು ನಾನು ಬಿ ಎ ಓದ್ತಾ ಇದ್ದೆ, ನಿಮ್ಮ ಹಾಗೆ ಬಿ ಎ ಫೈನಲ್ ಇಯರ್ ಓದ್ತಾ ಇರುವ ದಿನಗಳಲ್ಲಿ ನಾವು ಕುಂಬ್ಳೆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆಗ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಆರಂಭ ಆಗಿರಲಿಲ್ಲ, ಮತ್ತು ಆಗ ಬಿ ಎಂ ಇದಿನೊಬ್ಬರು ಮತ್ತು ಎಂ ಬಿ ಅಬ್ದುಲ್ ರಹಮಾನ್ ಅವರಿಬ್ಬರನ್ನು ನಾವು ಕುಂಬ್ಳೆ ಶಾಲೆಯಲ್ಲಿ, ನನ್ನ ಓದಿದ ಶಾಲೆಯಲ್ಲಿ ಕುಂಬ್ಳೆ ಹೈಸ್ಕೂಲ್ನಲ್ಲಿ, ನಾನಾಗ ಡಿಗ್ರಿ ಕಾಸರಗೋಡು ಗವರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೆ, ಆ ದಿನಗಳಲ್ಲಿ ಅವರನ್ನು ಕುಂಬ್ಳೆಗೆ ಕರೆದು ಬ್ಯಾರಿ ಭಾಷೆ ಮತ್ತು ಸಾಹಿತ್ಯ ಎನ್ನುವ ವಿಚಾರದ ಕುರಿತು ಒಂದು ವಿಚಾರ ಸಂಕಿರಣ ಮಾಡಿದ್ವಿ ನಾವು ಕುಂಬ್ಳೆ ಶಾಲೆಯಲ್ಲಿ ಬಹಳ ಹಿಂದೆ. ಇದಿನೊಬ್ಬರು ಬಂದು ಆಗೆಲ್ಲ ನಾವು ಏನಂದ್ರೆ ನಮ್ಗೆ ಬ್ಯಾರಿ ಮಾತನಾಡೋದು ಮಲಯಾಳಂ ಮಾತನಾಡೋದು ಅದೆಲ್ಲ ಒಂದೇ ತರ ಕಾಣ್ತಿತ್ತು. ನಾವೆಲ್ಲ ನಮ್ ಜೊತೆಗಿದ್ದ ಮೊಹಮ್ಮದ್ನನ್ನು ತಮಾಷೆ ಮಾಡೋದಿತ್ತು, ನಿಮ್ಮ ಭಾಷೆ ಅದು ನಕ್ ನಿಕ್ ಅಂತ ಒಕ್ಕು ಒಕ್ಕು ಅಂತ. ನಮ್ಗೆ ಒಕ್ಕು ಅಂತ ಮಾತ್ರ ಗೊತ್ತು, ಏನಂದ್ರೆ ಈ ಶ್ರೇಣಿ ಅವರು ಯಕ್ಷಗಾನದಲ್ಲೆಲ್ಲ ಆಡುವಾಗ ಅವರು ಬಪ್ಪ ಬ್ಯಾರಿಯನ್ನು ಮಾಡುವಾಗ ಪದೇ ಪದೇ ಅವ್ರು ಚಂದ ಮಾತಾಡ್ತಾ ಇದ್ರು, ಅವ್ರು ಒಪ್ತಾ ಇದ್ರು ತುಂಬಾ. ಅವರು ಇದನ್ನು ಕೇಳಿಸಿಕೊಂಡು ನಾವು ಬಹಳ ಅದನ್ನು ಸಂಭ್ರಮಿಸ್ತಾ ಇದ್ವಿ. ಆ ಕಾಲದಲ್ಲಿ ಅವರು ಬಂದು ತುಂಬಾ ನಾವು ಆಸಕ್ತರು ಕೆಲವೆಲ್ಲ ಸೇರ್ಕೊಂಡಿದ್ವಿ. ಈಗ ಪ್ರಜಾವಾಣಿಯಲ್ಲಿ ವಿಕ್ರಮ್ ಕಾಂತಿಕೆರೆ ಅಂತ ಒಬ್ಬರಿದ್ದಾರೆ, ಅವರು ಟಿ ಎನ್ ಖಂಡಿಗೆ ಅಂತ, ನಾವೆಲ್ಲ ಒಟ್ಟು ಗೆಳೆಯರು. ನಾವೆಲ್ಲ ಸೇರಿ ಈ ಸಭೆಯನ್ನು ಮಾಡುವಾಗ ಅನೇಕರು ನಮ್ಗೆ ಕೇಳಿದ್ದುಂಟು ಇದೆಂತದ್ದು ಇದು ಈಗೊಂದು ಹೊಸ್ತು ಅಂತ. ಆ ಕಾಲದಲ್ಲಿ ಬ್ಯಾರಿ ಭಾಷೆಯ ಬಗೆಗೆ ಬ್ಯಾರಿ ಸಾಹಿತ್ಯದ ಬಗೆಗೆಲ್ಲ ಒಂದು ಎಚ್ಚರವೇ ಇಲ್ಲದ ಕಾಲದಲ್ಲಿ ನಮ್ಮ ಊರಿನ ಇದಿನೊಬ್ಬರು ನಮ್ಮ ಈ ಭಾಗದ ಅಬ್ದುಲ್ ರಹಮಾನ್ರು ಅವರು ಕಾಸರಗೋಡಿನಂತ ಊರಿಗೆ ಬಂದು ಈ ಕುರಿತು ಮಾತನಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು. ಇದು ಬಹಳ ದೊಡ್ಡ ಸಂಗತಿ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಒಂದು ಭಾಷೆಯನ್ನು ಅದಕ್ಕೊಂದು ಜೀವ ಕೊಡಬೇಕಿದ್ರೆ, ಅದಕ್ಕೊಂದು ವ್ಯಕ್ತಿತ್ವ ಕೊಡಬೇಕಿದ್ರೆ, ಆ ಭಾಷೆಯನ್ನು ಆಡುವ ಜನ ಪ್ರೀತಿಯಿಂದ ಅದನ್ನು ಪ್ರಸಾರ ಮಾಡುವ, ಅದರ ಬಗ್ಗೆ ಅಭಿಮಾನ ಮಾಡುವ ಕೆಲಸಗಳಾಗಬೇಕು. ಇದಿನೊಬ್ಬರು ಒಂದು ಕಾಲದಲ್ಲಿ ಮಾಡಿದ್ದನ್ನ ನಾವೆಲ್ಲ ನಮ್ಮ ಕಾಲದಲ್ಲಿ ಮಾಡಬೇಕು. ನೀವೆಲ್ಲ ನಂಗೆ ಬಹಳ ಸಂತೋಷ, ಯಾಕಂದ್ರೆ ಈ ಸಂಸ್ಥೆಗೆ ಬರುವಾಗೆಲ್ಲ ಇಷ್ಟು ಮಂದಿ ನೀವು ಶಿಕ್ಷಣದ ಒಂದು ರಂಗಕ್ಕೆ ಬರ್ತಾ ಇದ್ದೀರಿ, ನೀವೆಲ್ಲ ಕಲಿತಾ ಇದ್ದೀರಿ ಎನ್ನುವುದೇ ಒಂದು ನಮ್ಮ ಕಾಲದ ಬಹಳ ದೊಡ್ಡ ಸಂಭ್ರಮ. ಅಂದ್ರೆ ಹೊಸ ಕಾಲದಲ್ಲಿ ಹೊಸ ಆಧುನಿಕ ಶಿಕ್ಷಣಕ್ಕೆ ನಾವು ತೆರೆದುಕೊಳ್ಳುತ್ತಾ ನಾವು ಹೊಸ ಹೊಸ ಪ್ರಪಂಚದ ಅನೇಕ ಸಂಗತಿಗಳನ್ನು ತಿಳಿದುಕೊಳ್ಳುವಾಗ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಬದುಕು ಇದನ್ನು ಕೂಡ ಇದರ ಬಗ್ಗೆ ಅಭಿಮಾನ ಪಟ್ಟು ಇದನ್ನು ಪ್ರಸಾರ ಮಾಡುವುದಕ್ಕೂ ಕೂಡ ಒಂದು ಎಚ್ಚರ ಈ ಶಿಕ್ಷಣದಿಂದ ದೊರಕುತ್ತದೆ ಎನ್ನುವುದು ಬಹಳ ಮಹತ್ವದ ಸಂಗತಿ. ಆ ಹಿನ್ನೆಲೆಯಿಂದ ಈ ಏನು ಸಮಾರಂಭದಲ್ಲಿ ಭಾಗಿಕೊಳ್ಳುವುದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡುವ ಒಂದು ಸಂಗತಿ. ಮಾಪಿಳ್ಳೆ ಬೇರೆ ಬ್ಯಾರಿ ಬೇರೆ ಅಂತ ಅವತ್ತು ಇದನ್ನೊಬ್ಬರು ಹೇಳಿದ್ರು. ನಾವು ಮಾಪಿಳ್ಳೆ ನಮ್ಗೆಲ್ಲ ಆ ಕಾಲದಲ್ಲಿ ಹೇಗಂದ್ರೆ ಎಲ್ಲ ಮಾಪಿಳೆ ತುಂಬಾ ಮಾಪ್ಳೆ ಅಂತ ನಾವು ಲೋಕಲ್ ಭಾಷೆಯಲ್ಲಿ ಮತ್ತು ಮಾಪ್ಳೆ ನಾವೆಲ್ಲ ಈ ಮಾತನಾಡುವ ಯಾರು ಮುಸ್ಲಿಮ್ಸ್ ಮಾತಾಡ್ತಾರೆ ಇದೆಲ್ಲ ಒಂದೇ ಭಾಷೆ ಅಂತ ಭಾವಿಸಿದ್ವಿ. ನಮ್ಗೆ ಈ ಮಾಪಿಳೆ ಬೇರೆ ಬ್ಯಾರಿ ಬೇರೆ ಇದೆಲ್ಲ ಗೊತ್ತಿರಲಿಲ್ಲ. ಅಂದ್ರೆ ಇದು ಬೇರೆ ಬೇರೆ ಕಲ್ಚರ್, ಇದರ ಬೇರೆ ಬೇರೆ ಸಂಸ್ಕೃತಿ, ಇದರ ನಡುವೆ ಅದರ ಅನನ್ಯತೆಗಳಿವೆ ಎನ್ನುವುದನ್ನು ಹಿರಿಯರು ನಮ್ಗೆ ಹೇಳಿಕೊಟ್ರು. ಸುಶೀಲ ಉಪಾಧ್ಯಾಯರ ಒಂದು ಪುಸ್ತಕ ಬಂದಿದೆ, ಅವರು 1969 ಕಾಲಘಟ್ಟದಲ್ಲಿ 1969 ಕಾಲಘಟ್ಟದಲ್ಲಿಯೇ ಬ್ಯಾರಿ ಸಂಸ್ಕೃತಿ ಬ್ಯಾರಿ ಭಾಷೆಯ ಬಗ್ಗೆ PhD ಮಾಡಿದವರು. ಅದರ ನಂತರ ಇಚ್ಲಂಗೋಡ್ರಂತ ಹಿರಿಯರು ತುಂಬಾ ಕೆಲಸ ಮಾಡಿದ್ದಾರೆ. ಅಂದ್ರೆ ನಮ್ಮ ಬ್ಯಾರಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಕುರಿತು ತುಂಬಾ ಅಧ್ಯಯನಗಳು ಕೂಡ ಆಗ್ತಾ ಇವೆ. ಅವುಗಳನ್ನು ಓದ್ತಾ ಹೋದ್ರೆ ನಮಗೆ ಈ ಭಾಷೆಯ ಸೊಗಸಿ ಏನು, ನಮ್ಮ ಬ್ಯಾರಿ ಭಾಷೆ ನಾವು ಇವತ್ತು ಬ್ಯಾರಿ ಭಾಷೆ ಮಾತಾಡ್ತೀವಿ, ಇದ್ರಲ್ಲಿ ಯಾವುದೆಲ್ಲ ಭಾಷೆಗಳ ಬೇರೆ ಬೇರೆ ಭಾಷೆಗಳ ಪದಗಳು ಹೆಚ್ಚು ಬಳಕೆಯಾಗಿವೆ, ಯಾಕಾಗಿವೆ, ಇವುಗಳನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಹೋದ್ರೆ ನಮಗೆ ನಮ್ಮ ರೂಟ್ ಸಿಗ್ತದೆ. ನಾವೆಲ್ಲಿಂದ ಬಂದ್ವಿ, ನಮ್ಮ ಮೂಲ ಏನು, ನಾವು ಬೆಳೆದು ಬಂದ ದಾರಿ ಎಂಥದ್ದು, ಇದು ಗೊತ್ತಾಗ್ತದೆ. ಒಂದು ಭಾಷೆ ಅಧ್ಯಯನ ಅಂದ್ರೆ ಕೇವಲ ಒಂದು ಭಾಷೆ ಅಧ್ಯಯನ ಮಾತ್ರ ಅಲ್ಲ, ಬದಲಾಗಿ ಅದು ಒಂದು ಸಂಸ್ಕೃತಿ ಅಧ್ಯಯನ. ನೀವು ಬೇರೆ ಭಾಷೆಯಲ್ಲಿ ಮಾತಾಡುವ, ನಾವು ತುಳುವರಿಗೆ ನಿಮ್ಗೆ ನಾವು ಕೇಳ್ತೇವೆ, ಇವರು ಬಹಳ ಚಂದ ಮಾತಾಡ್ತಾ ಇದ್ರು, ಇಷ್ಟು ಚಂದ ಬೇರೆ ಭಾಷೆಯನ್ನು ಒಂದು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ನಂಗೆ ಸಿದ್ದಿಕ್ ಸರ್ ಮಾತಾಡೋಗ್ಲೇ ಗೊತ್ತಾದ್ದು. ಯಾಕಂದ್ರೆ ಬಹಳ ಕಷ್ಟ, ಈ ಲೋಕಲ್ ಲ್ಯಾಂಗ್ವೇಜ್ ಇದೆಯಲ್ಲ ನಮ್ಗೆ, ಅದು ತುಳು ಇರಬಹುದು, ನಮ್ಮ ಬೇರೆ ಭಾಷೆ ಇರಬಹುದು, ಅಥವಾ ಇಲ್ಲಿ ಸ್ಥಳೀಯ ಭಾಷೆಗಳಿದ್ದಾವಲ್ಲ, ಈ ಭಾಷೆಗಳೆಲ್ಲ ವೇದಿಕೆಗೆ ಇನ್ನೂ ಸಿದ್ಧ ಆಗ್ಲಿಲ್ಲ. ಯಾಕೆ ಸಿದ್ಧ ಆಗ್ಲಿಲ್ಲ ಅಂದ್ರೆ ಜನರ ನಡುವೆ ಮಾತ್ರ ಇದ್ದದ್ದು. ಇದಕ್ಕೊಂದು ಈ ಒಂದು ಸ್ಟೇಜಿನ ಒಂದು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಿನ ಒಂದು ರೂಪಕ್ಕೆ ಅದು ಬರಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು ಈಗ. ಅಂಥದ್ರಲ್ಲಿ ಆ ತುಳುವಲ್ಲಿಯೂ ಇವತ್ತು, ಬ್ಯಾರಿಯಲ್ಲಿಯೂ ಇವತ್ತು ವೇದಿಕೆಯಲ್ಲಿ ಚಂದಕ್ಕೆ ಮಾತನಾಡುವಂತಹ ಒಂದು ಶಕ್ತಿ ಬಂದಿದೆ ಅನ್ನೋದು ಅದು ಭಾಷೆಯ ಬೆಳವಣಿಗೆಯ ಒಂದು ಸೂಚಕ ಅಂತ ನಾವು ಭಾವಿಸಬೇಕು. ತುಳು ನೋಡಿ, ಬ್ಯಾರಿ ಭಾಷೆಯ ಒಳಗಡೆ ತುಳು ಪದಗಳು ತುಂಬಾ ಇವೆ, ನಮ್ಗೆ ಬೇಗ ಅರ್ಥ ಆಗುತ್ತೆ ಅಂತ. ಯಾಕಂದ್ರೆ ತುಳುವರಿಗೆ ಬ್ಯಾರಿ ಭಾಷೆ ಬಹಳ ಬೇಗ ಅರ್ಥ ಆಗುತ್ತೆ, ಯಾಕಂದ್ರೆ ಅದರ ನಡುವೆ ತುಳು ಪದಗಳು ತುಂಬಾ ಬರ್ತವೆ. ನಮ್ಗೆ ಅದನ್ನು ಮಲಯಾಳ ಬರುವವರಿಗೆ ಬೆಳೆ ಬೇಗ ಇದು ಫೀಲ್ ಆಗುತ್ತೆ ನಮ್ದು ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಅದಕ್ಕೊಂದು ಮಲಯಾಳಂನ ಟೋನ್ ಇದೆ, ತುಳುವಿನ ಪದಗಳ ಜಾಸ್ತಿ ಇದೆ, ಆದ್ರೆ ಮಲಯಾಳಂನ ಟೋನ್ ಇದೆ. ಇದೆರಡನ್ನು ಒಂದು ತನ್ನ ಒಳಗೆ ಸ್ವೀಕಾರ ಮಾಡಿಕೊಂಡು ಈ ಭಾಷೆ ಬೆಳೆದಿದೆ. ಅದರ ನಡುವೆ ಬೇರೆ ಬೇರೆ ಭಾಷೆಗಳಿದ್ದಾವೆ, ಅರೇಬಿಕ್ ಪದಗಳು ಮತ್ತೆ ಉರ್ದು ಪದಗಳೆಲ್ಲ ಬೇರೆ ಬೇರೆ, ಸಹಜ. ಒಂದು ಭಾಷೆ ಅದು ಬೆಳೀತಾ ಬೆಳೀತಾ ಹೋಗುವಾಗ ಅನೇಕ ಪದಗಳನ್ನು ಸ್ವೀಕಾರ ಮಾಡ್ತಾ ಮಾಡ್ತಾ ಬೆಳೀತು. ಇವತ್ತು ತುಳುವಿನಲ್ಲಿ ಬ್ಯಾರಿ ಪದಗಳು, ಬ್ಯಾರಿಯಲ್ಲಿ ತುಳು ಪದಗಳು, ಹೀಗೆ ಬೆರಕೆಗೊಳ್ಳುತ್ತಾ ಸಾಗುವ ಒಂದು ಪ್ರಕ್ರಿಯೆ ನಡೀತದೆ. ಯಾಕಂದ್ರೆ ನಾವೆಲ್ಲ ಒಟ್ಟಿಗೆ ಬಹು ಭಾಷಿಕರು, ನಾವೆಲ್ಲ ಒಟ್ಟಿಗೆ ಬದುಕುವಾಗ ಹೀಗೆ ಕೊಡುಕೊಳ್ಳುವಿಕೆಗಳು ನಮ್ಮ ನಡುವೆ ನಡೀತಾ ಇರ್ತದೆ ಅನ್ನುವುದನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಅಂದ್ರೆ ಬ್ಯಾರಿ ಎನ್ನುವ ಪದ ಹೇಗೆ ಬಂತು ಎನ್ನುವುದರ ಕುರಿತು ಕೂಡ ಬಹಳ ದೊಡ್ಡ ಚರ್ಚೆ ಇದೆ. ಅದನ್ನು ಕೂಡ ತುಳುವಿನ ಬ್ಯಾರದಿಂದ ಅದು ಬ್ಯಾರಿ ಬಂತು. ಅಂದ್ರೆ ಬ್ಯಾರ ಮಾಡ್ತಾ ಇದ್ರು, ವ್ಯಾಪಾರ ಬಹಳ ಮುಖ್ಯ ಕುಲಕಸುಬು ಆಗಿತ್ತು ಬ್ಯಾರಿಗಳದ್ದು. ಆದ್ರಿಂದ ಬ್ಯಾರ ಮಾಡ್ತಾ ಇದ್ರವರ ಬ್ಯಾರಿಗಳು ಅಂತ ಒಂದು ಚರ್ಚೆಯನ್ನ ಸುಶೀಲೋಪಾಧ್ಯಾಯರು ಎತ್ತುತ್ತಾರೆ. ಇರಬಹುದು ಏನೋ, ಹೌದಾ? ನಾವು ಪ್ರಶ್ನೆ ಮಾಡಬೇಕು. ನಾವು ಒಪ್ಪಿ ಯಾರೋ ಸಂಶೋಧಕರು ಹೇಳಿದಂತ ಒಪ್ಪಬೇಕಾಗಿಲ್ಲ. ಹೌದಾ, ನಿಜವಾಗಿ ಬ್ಯಾರಿಗಳ ಕುಲಕಸುಬು ಬ್ಯಾರವೇ ಆಗಿತ್ತ, ಅಲ್ಲ ಬೇರೆ ಏನಾದ್ರೂ ಆಗಿತ್ತ, ಬ್ಯಾರಿಗಳ ನಿಜವಾದ ಕುಲಕಸುಬು ಏನಾಗಿತ್ತು, ಈ ತರಹದ ಪ್ರಶ್ನೆಗಳನ್ನ ನಾವು ಇಟ್ಟುಕೊಂಡು ನಾವು ಪ್ರವೇಶ ಮಾಡಿದ್ರೆ ಈ ಮಾತುಗಳ ಅರ್ಥ ಏನು ಅನ್ನುವುದನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಇನ್ನೊಂದು ಬಹಾರಿ ಎನ್ನುವ ಪದದಿಂದ ಬಂತು ಅಂತ ಒಂದು ಉಲ್ಲೇಖ ಇದೆ. ಬಹಾರಿ ಎನ್ನುವ ಪದ, ಅದು ಪದದ ಅರ್ಥ ಸಮುದ್ರ ದಾಟುವವ ಅಂತ ಅರ್ಥ ಅಲ್ಲ, ಅರೇಬಿಕ್ ಅಲ್ಲಿ ಅಂದ್ರೆ ಅದರಿಂದಲೂ ಬಂದಿರೋ ಸಾಧ್ಯತೆ ಉಂಟು. ಯಾಕಂದ್ರೆ ಅರಬ್ ಮೂಲದಿಂದ ಬಂದಿರತಕ್ಕಂತಹ ಒಂದು ಸಮುದಾಯ ಆದ್ದರಿಂದ ಸಹಜವಾಗಿ ಹಾಗೆ ಬರೆದಿದ್ರು. ಅದರಿಂದ ಯಾವುದು, ಹೀಗೆ ಒಂದು ಸಂಶೋಧನೆಯ ಒಂದು ಆಸಕ್ತಿ ಅದು ನಮ್ಮಲ್ಲಿ ಬೆಳೀತಾ ಬೆಳೀತಾ ಹೋದ್ರೆ ಅದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತದೆ. ನಮ್ಮಲ್ಲಿ ಕರಾವಳಿಯ ಈ ಭಾಗದಲ್ಲಿ ಈ ಬಹುಭಾಷಿಕತೆ ಇರುವುದು ನಮಗೆ ಅನೇಕ ಸಂದರ್ಭಗಳಲ್ಲಿ ಲಾಭ ಆಗಿದೆ, ಅನೇಕ ಸಂದರ್ಭಗಳಲ್ಲಿ ಅದರಿಂದ ನಷ್ಟನೂ ಆಗಿದೆ, ಕಷ್ಟವೂ ಆಗಿದೆ. ಯಾಕಂದ್ರೆ ಕನ್ನಡದಂತಹ ಒಂದು ಭಾಷೆ ನಾವು ದೂರುವುದಲ್ಲ, ನಾನೊಬ್ಬ ಕನ್ನಡ ಮೇಷ್ಟ್ರು, ಆದರೆ ನಾವು ಸಂಶೋಧಕರಿಗೆ ನಾವು ಹಾಗೆ ಪ್ರೀತಿ ಅಂತ ಜಾಸ್ತಿ ಮಾಡಬಾರದು ಯಾವುದನ್ನು ಕೂಡ. ನಮಗೆ ವಾಸ್ತವ ಏನು ಅದನ್ನು ನಾವು ಅರ್ಥ ಮಾಡಿಕೊಂಡು, ಕನ್ನಡ ಇಲ್ಲಿ ಆಡಳಿತ ಭಾಷೆಯಾಗಿತ್ತು ಅನೇಕ ವರ್ಷಗಳ ಕಾಲ. ಯಾಕಂದ್ರೆ ಈ ಭಾಗವನ್ನು ಆಳಿದವರು ಎಲ್ಲ ಕನ್ನಡದ ರಾಜರುಗಳು, ನಮ್ಮ ರಾಷ್ಟ್ರಕೂಟರಿಂದ ತೊಡಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದವರೆಗೆ ಈ ಭಾಗವನ್ನೆಲ್ಲ ಆಳ್ತಾ ಬಂದದ್ದು ಯಾರಂದ್ರೆ ಕನ್ನಡ ರಾಜರುಗಳು. ಸಹಜವಾಗಿ ಏನಾಯ್ತಂದ್ರೆ ಇಲ್ಲಿನ ತುಳುವನ್ನು ಒಳಗೊಂಡ ಹಾಗೆ, ಇಲ್ಲಿನ ಬ್ಯಾರಿಯನ್ನು ಒಳಗೊಂಡ ಹಾಗೆ ನಾವೆಲ್ಲ ಕನ್ನಡದಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಬೇಕಾದ ಅಗತ್ಯ ಬಂತು. ಅದರಿಂದ ಕನ್ನಡಕ್ಕೆ ನಮಗೆ ಮೊದಲ ಪ್ರಾಶಸ್ತ್ಯ, ಅನಂತರದ ಪ್ರಾಶಸ್ತ್ಯ ನಮ್ಮ ದೇಸಿ ಭಾಷೆಗಳಿಗೆ, ಪ್ರಾದೇಶಿಕ ಭಾಷೆಗಳಿಗೆ ನಾವು ನೀಡುವುದಕ್ಕೆ ತೊಡಗಿದವು. ಅದರಿಂದ ಆದ ಅಪಾಯಗಳು ಏನಂದ್ರೆ ಇವತ್ತಿಗೂ ನಮಗೆ ಬ್ಯಾರಿ ಭಾಷೆಯಲ್ಲಿ ಒಂದು ಒಳ್ಳೆಯ, ಈಗ ಅವರು ಹೇಳಿದ್ರು ನಮಗೆ ಒಂದು ಬ್ಯಾರಿ ಭಾಷೆಯ ಬಗ್ಗೆ ಒಂದು ತಿಳುವಳಿಕೆ ಕೊಡುವಂತ ಒಂದು ಪುಸ್ತಕವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವ ಅಂದ್ರೆ ನಮ್ಮಲ್ಲಿ ಇನ್ನು ಈಗ ಬರ್ತಾ ಇದೆ, ಆದ್ರೆ ಬಂದಿಲ್ಲ. ಯಾಕೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂದ್ರೆ ನಾವು ಅದು ಬರಬೇಕಾದ ಅಗತ್ಯ ಉಂಟು ಅಂತ ಭಾವಿಸಲೇ ಇಲ್ಲ. ನಮ್ಮ ಒಳಗಡೆ ನಮ್ಮ ತುಳುವರಿಗಿರ್ಬೋದು, ನಮ್ಮ ಬ್ಯಾರಿಗಳಿಗಿರ್ಬೋದು, ನಮ್ಮ ಈ ಭಾಗದಲ್ಲಿ ಇರತಕ್ಕ ಕೊಂಕಣಿಗಳಿರ್ಬೋದು, ನಮಗೆ ಎಲ್ಲ ಏನನ್ನಿಸುತ್ತೆ ಅಂದ್ರೆ ಕನ್ನಡವನ್ನು ನಾವು ಒಂದು ಮೊದಲ ಪ್ರಾಶಸ್ತ್ಯದಲ್ಲಿ ನೋಡಿದ್ರಿಂದ ಸಹಜವಾಗಿಯೇ ನಮಗೆ ಈ ಪ್ರಾದೇಶಿಕ ಭಾಷೆಗಳು, ಅವುಗಳ ಸಾಹಿತ್ಯ ಬೆಳೆಯುವುದಕ್ಕೆ ದೊಡ್ಡ ಅವಕಾಶಗಳು ನಮಗೆ ಅವಕಾಶಗಳ ಬಾಗಿಲು ತೆರೆದುಕೊಳ್ಳಿಲ್ಲ. ಯಾವಾಗ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ಒಂದು ಏಕೀಕರಣ, ನಮ್ಮ ನಮ್ಮ ಭಾಷೆ, ನಮ್ಮ ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ ತಾಳ್ಲಿಕ್ಕೆ ಆರಂಭ ಮಾಡಿದ್ದೆವೋ ಆವತ್ತಿನಿಂದ ನಮಗೆ ಸ್ವಲ್ಪ ನಮ್ಮ ನಮ್ಮ ಭಾಷೆಯಲ್ಲಿ ಬರೀಬೇಕು, ನಮ್ಮ ನಮ್ಮ ಭಾಷೆಯಲ್ಲಿ ಹೊಸ ಕೃತಿಗಳನ್ನು ಸಾಹಿತ್ಯ ರಚನೆ ಮಾಡಬೇಕೆನ್ನುವ ಒಂದು ಅಪೇಕ್ಷೆ ಹುಟ್ಟಿದ ಬಳಿಕ ನಮ್ಮಲ್ಲಿ ಈ ಬ್ಯಾರಿ ಭಾಷೆಯ ಮತ್ತು ತುಳುವಿನಲ್ಲಿ ಬರವಣಿಗೆಗಳು, ಸಾಹಿತ್ಯ, ಲಿಖಿತ ಸಾಹಿತ್ಯ ಪರಂಪರೆ ಅದು ಬೆಳೆಯುವುದಕ್ಕೆ ಆರಂಭ ಆಯಿತು. ಆದರೆ ನಾವು ಗಮನಿಸಬೇಕು, ಯಾವತ್ತೂ ಕೂಡ ಯಾವ ಭಾಷೆಗೆ ಲಿಖಿತ ಸಾಹಿತ್ಯ ಪರಂಪರೆ ಹೆಚ್ಚಿಲ್ಲವೋ ಆ ಭಾಷೆಯಲ್ಲಿ ಬಹಳ ಅಮೋಘವಾಗಿರುವ ಜನಪದ ಸಾಹಿತ್ಯ ಇದೆ, ಬಹಳ ಅಮೋಘವಾದ ಜನಪದ ಸಾಹಿತ್ಯ ಇದೆ. ಅಂದರೆ ನಮ್ಮ ಪ್ರತಿಯೊಂದರ ಜೊತೆಗೂ ಒಂದು ಹಾಡು ಇದೆ. ನಾವೆಲ್ಲ ಸಣ್ಣದಿರುವಾಗ ನಮಗೆ ಒಪ್ಪನ ಪಾಠ ಕೇಳುವುದಂದ್ರೆ ಬಹಳ ಖುಷಿ ಅದು. ಅಲ್ಲೇ ವೇದಿಕೆಗಳಲ್ಲಿ ಒಪ್ಪನಗಳನ್ನೆಲ್ಲ ಪ್ರದರ್ಶನ ಮಾಡ್ತಿದ್ದಾರೆ ನಮ್ಮ ಕಾಲೇಜಲ್ಲಿ. ಒಂದು ಹೆಣ್ಮಗಳನ್ನ, ವಧುವನ್ನ ಅಲಂಕರಿಸುವ ಒಂದು ಬಹಳ ಸೊಗಸಾದ ಹಾಡು ಅದು. ಚಂದಕ್ಕೆ ಅವರು ಏನು ಬಡಿದುಕೊಂಡು ಸುತ್ತು ಬರ್ತಾ ಮಾಡುವ ಆ ನೃತ್ಯವು, ಅದರ ಜೊತೆಗಿರುವ ಹಾಡು, ಆ ಹಾಡಲ್ಲಿ ಏನುಂಟು? ಈಗ ಒಪ್ಪನ ನಾವು ಮನೆಯಲ್ಲಿ ಆಚರಣೆ ಮಾಡ್ತೇವೆ ಅಥವಾ ವೇದಿಕೆಯಲ್ಲಿ ತರ್ತೇವೆ, ಆ ಹಾಡಿನ ಒಳಗಡೆ ಏನುಂಟು ಅಂತ ನಾವು ಹುಡುಕಿ ಹೋಗ್ಲಿ. ಹಾಡುಗಳನ್ನು ಹೇಳ್ತಾ ಬಂದಿದ್ದೇವೆ ಅಂದ್ರೆ ಆ ಹಾಡುಗಳಲ್ಲಿ ಏನುಂಟು ಅಂತ ತಿಳ್ಕೊಂಡ್ರೆ ಆಗ ನಮ್ಮ ಬದುಕು ಅದರಲ್ಲಿ ಹೇಗೆ ವ್ಯಕ್ತ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ. ತುಂಬಾ ಅಂತದ್ದು ಅಂತ ತುಂಬಾ ಸಂಗತಿಗಳು. ಈಗ ಮಂಗಲ ಪಾಠ, ಅದರ ಮದುವೆಯ ಒಂದು ಕ್ರಿಯೆಯ ಜೊತೆಗೇನೆ ತುಂಬಾ ಪಾಠಗಳಿದ್ದಾವೆ. ಅದು ಚಮಯ ಪಾಠ, ಮಧುಮಗಳನ್ನು ಸಿಂಗರಿಸುವಾಗ ಹಾಡುವ ಪಾಠ, ಬಂದಿ ಪಾಠ, ಹಾರ, ಗಂಡು ಹಾರ ಹಾಕುವಾಗ ಒಂದು ಹಾಡು ಹಾಡ್ತಾನೆ, ಅದನ್ನು ದಾಖಲಿಸಿದ್ದಾರೆ. ಗಂಡು ಹಾರ ಹಾಕುವ ನೋಡಿ, ಇದು ಒಂದು ವಿಶಿಷ್ಟವಾದ, ಬೇರೆಯಲ್ಲಿ ನಾವು ಯಾವ ಕಮ್ಯುನಿಟಿಯಲ್ಲೂ ಹಾಗೆ ನೋಡಿದ್ದಿಲ್ಲ. ನಾನು ಗಂಡು ಹಾರ ಹಾಕುವಾಗ ಅದಕ್ಕೊಂದು ಪಾಠ, ಹಾಗೇನೆ ಪಾಲಪಾಠ, ಒಪ್ಪನ ಪಾಠ, ಪೇತು ಪಾಠ ಪ್ರಸವಕ್ಕೆ ಮಗುವಿಗೆ ಸುಖ ಪ್ರಸವ ಆಗಲಿ ಅಂತ ಪ್ರಾರ್ಥಿಸುವ ಪಾಠಗಳಿದ್ದಾವೆ. ಒಂದು ನಾವು ಹೇಗೆ ಬದುಕನ್ನು ಸಂಭ್ರಮಿಸ್ತಾ ಇದ್ದೇವೆ ಅಂತ ನಮ್ಮ ಉದ್ದಕ್ಕೂ. ಈಗ ಮೈಲಾಂಜಿ ಮದರಂಗಿ ಹಾಕುವಾಗ ಮೈಲಾಂಜಿ ಪಾಠಗಳು, ಇಂಥ ಪಾಠಗಳು, ಪಾಠ ನೋಡಿ ನೀವು ಎಷ್ಟು ನಮ್ಮ ಜನಪದರು ಎಷ್ಟು ಅದ್ಭುತವಾಗಿ ಅವರಿಗೊಂದು ಜ್ಞಾನ ಇತ್ತು ಅಂತ. ಆ ಹಾಡುಗಳಿಗೆಲ್ಲ ಒಂದು ನಿಯತವಾದ ತಾಳ ಇದೆ, ತಾಳಬದ್ಧವಾದ ರಚನೆಗಳು ಅವುಗಳು, ಯಾವುದು ಕೂಡ ತಾಳಬದ್ಧ, ಯಾಕಂದ್ರೆ ತಾಳ ಬಡಿದುಕೊಂಡೇ ಹಾಡುವ ಇಂಥ ಪಾಠಗಳ ಒಂದು ಪರಂಪರೆ ನಮ್ಮ ಕರಾವಳಿಯಲ್ಲಿದೆ. ಅದು ಹಿಂದೂಗಳಲ್ಲಿಯೂ ಇದೆ, ಅದು ಬ್ಯಾರಿಗಳಲ್ಲಿಯೂ ಇದೆ. ಅಂದ್ರೆ ಈ ಭಾಗದಲ್ಲಿ ಪಾಠಗಳ ಒಂದು ಪರಂಪರೆ, ಅವುಗಳನ್ನು ಕುರಿತು ನಾವು ಅಧ್ಯಯನ ಮಾಡಿ ಮಾಡಬೇಕಾದಂತಹ ತುಂಬಾ ಸಂಗ್ರಹ ಇದೆ. ಅದರಿಂದ ಬ್ಯಾರಿ ಭಾಷೆಯಲ್ಲಿ ಒಂದು ಸಮೃದ್ಧವಾದ ಒಂದು ಜಾನಪದ ಸಾಹಿತ್ಯ ಇದೆ. ಅದರ ಕುರಿತಾದಂತಹ ಅಧ್ಯಯನ, ಅದರ ಕುರಿತಾದಂತಹ ತಿಳುವಳಿಕೆ ನೋಡಿ ವಿದ್ಯಾರ್ಥಿಗಳು, ನೀವು ಇಷ್ಟು ಜನ ಇದ್ದೀರಿ, ನಿಮಗೆ ಮಾಡಬಹುದಾದ, ನೀವು ಮಾಡಬಹುದಾದ ಕೆಲಸ ಅದ್ಭುತ ಇದೆ. ಏನಂದ್ರೆ ನಿಮಗೆ ಈಗ ನಾವು ಹೊಸ ತಲೆಮಾರು ನಾವು ಯಾರಿದ್ದೇವೆ, ನಮಗೆ ಈ ಪಾಠಗಳು ಅಥವಾ ಈ ಜನಪದ ಸಾಹಿತ್ಯ ನಮ್ಮಿಂದ ದೂರ ಆಗ್ತಾ ಉಂಟು. ಆದರೆ ನಮ್ಮ ಮನೆಗಳಲ್ಲಿ ಇದನ್ನು ಮಾಡ್ತಾ ಇದ್ದವರಿದ್ದಾರೆ. ಇನ್ನು ನಮ್ಮ ಅಪ್ಪ ಅಮ್ಮನಿಗೆ, ನಮ್ಮ ಅಜ್ಜ ಅಜ್ಜಿಗೆ ಈ ಪಾಠಗಳು ಗೊತ್ತಿವೆ. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ನಿಮ್ಮ ಮೊಬೈಲ್ನ ಮೂಲಕ ಅವರ ಆ ಪಾಠಗಳನ್ನು ಸಂಗ್ರಹ ಮಾಡೋದು, ನಿಮ್ಮ ಮನೆಗಳಲ್ಲಿ ಆಗತಕ್ಕಂಥ ಇಂಥ ಆಚರಣೆಗಳನ್ನು ಪೂರ್ತಿ ವಿಡಿಯೋ ಮಾಡೋದು, ಅವುಗಳನ್ನೆಲ್ಲ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ರೆ ಒಂದು ದೊಡ್ಡ ಅಗಾಧವಾದ ಒಂದು ಬ್ಯಾರಿ ಜಗತ್ತು ಅದು ಲೋಕಕ್ಕೆ ಸಿಗುವುದಕ್ಕೆ ಸಾಧ್ಯ. ಆದ್ದರಿಂದ ಜನಪದ ಸಾಹಿತ್ಯದ ಸಂಗ್ರಹದ, ಅದರ ದಾಖಲೀಕರಣದ ಕೆಲಸವನ್ನು ಯುವ ತಲೆಮಾರು ಬಹಳ ಪ್ರೀತಿಯಿಂದ ಮಾಡಬೇಕಾದ ಅಗತ್ಯ ಇದೆ. ತುಂಬಾ ಸಂಗತಿಗಳನ್ನು ಮಾಡಬಹುದು. ಈಗ ಕುಲ ಕಸುಬುಗಳ ಬಗ್ಗೆ ಬ್ಯಾರಿಗಳು ಏನೇನು ಮಾಡ್ತಾ ಇದ್ರು, ಯಾವ್ಯಾವ ಉದ್ಯೋಗಗಳನ್ನು ಮಾಡ್ತಾ ಇದ್ರು, ಅವರು ಏನು ನಮ್ಮಲ್ಲಿ ಮೀನುಗಾರರಾಗಿ ಬಹಳ ದೊಡ್ಡ ಮೀನುಗಾರಿಕೆಯ ಜೊತೆಗೆ ಕಡಲಿನ ಜೊತೆಗೆ ಬ್ಯಾರಿಗಳ ಸಂಬಂಧ ಹೇಗೆ, ಇಡೀ ಈ ಮೀನುಗಾರಿಕೆಯ ಜೊತೆಗೆ ಇರುವಾಗ ಈ ಬ್ಯಾರಿ ಸಮುದಾಯದ ಆ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿರತಕ್ಕಂತಹ ಏನು ಕುಟುಂಬಗಳೇನಿವೆ, ಅವುಗಳು ಅವರು ನಡೆಸತಕ್ಕಂತಹ ಆಚರಣೆಗಳು, ಅವರ ನಂಬಿಕೆಗಳು ಯಾವ್ದ್ರ ಕಡಲಿನ ಜೊತೆಗಿನ ನಂಬಿಕೆಗಳು. ಸಿಂಪಲ್, ಕಡಲು ಮತ್ತು ನಾವು, ನಾವು ಮೀನನ್ನು ಹಿಡಿದು ಬದುಕಬಹುದು, ಆದರೆ ಆ ಕಡಲಿನ ಬಗೆಗೆ ಇರುವ ಗೌರವ ಏನು, ಕಡಲನ್ನು ನಾವು ಹೇಗೆ ನೋಡ್ತೇವೆ, ಅದರ ಜೊತೆಗೆ ಈ ಮೀನುಗಾರಿಕೆ ಜೊತೆಗಿರುವ ಬೇರೆ ಬೇರೆ ಪದಗಳು, ಬ್ಯಾರಿ ಪದಗಳು ವಿಶಿಷ್ಟ ಆದಿರ್ತವೆ. ಅಂದ್ರೆ ನಾವು ಮೀನುಗಾರಿಕೆ ಸಂದರ್ಭದಲ್ಲಿ ನಾವು ಮಾಡುವ ಬೇರೆ ಬೇರೆ ಕ್ರಿಯೆಗಳಿರ್ತವಲ್ಲ, ಬೇರೆ ಬೇರೆ ಕೆಲಸಗಳಿರ್ತವೆ, ಅದಕ್ಕೆ ಅದರದ್ದೇ ಆದಂತಹ ಪಾರಿಭಾಷಿಕ ಪದಗಳಿರ್ತವೆ, ಅವುಗಳನ್ನು ಹೆಕ್ಕುವುದು ಇಂಥ ತುಂಬಾ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಅದೆಲ್ಲ ಯಾಕೆ, ನಮ್ಮ ಮನೆಯಲ್ಲೇ ಆಭರಣಗಳೆಷ್ಟಿಲ್ಲ. ಬೇರೆ ಸಮುದಾಯ ಬಹಳ ಅದ್ಭುತವಾದ ಆಭರಣ ಸಂಸ್ಕೃತಿಗೆ ಹೆಸರಾದವರು. ನಮ್ಮಲ್ಲಿ ಕಿವಿಯಿಂದ ಅಲಿಕತ್ತಿನಿಂದ ತೊಡಗಿ ನಾವು ಹಾಕಿಕೊಳ್ಳತಕ್ಕಂಥ ಬೇರೆ ಬೇರೆ ಆಭರಣಗಳಿಗೆ ಎಷ್ಟು ಹೆಸರುಗಳಿವೆ, ಎಷ್ಟು ವೈವಿಧ್ಯಮಯವಾದಂತಹ ಆಭರಣಗಳಿವೆ. ಈ ಆಭರಣಗಳ ಕುರಿತು ಆಭರಣಗಳ ಹೆಸರುಗಳನ್ನೇ ನಾವು ಮರ್ತಿದ್ದೇವೆ. ಅಂಥದ್ರಲ್ಲಿ ನೀವೆಲ್ಲ ಅದನ್ನು ಈ ಕುರಿತು ಅಂದ್ರೆ ತುಂಬಾ ವಿಸ್ತಾರವಾದ ಒಂದು ಜನಪದ ಜಗತ್ತು ಇದೆ. ಒಂದು ಸಮುದಾಯ ಅಂದ್ರೆ ಅದು ಕರಾವಳಿಯಲ್ಲಿ ಯಾವಾಗ ಒಂದು ಲಿಖಿತ ಸಾಹಿತ್ಯ ಪರಂಪರೆ ಒಂದು ಶೈಕ್ಷಣಿಕವಾದ ಆವರಣ ಸಿಗದೇ ಇರುವ ಭಾಷೆಗಳು ಅವರ ಆ ಭಾಷೆಗಳ ನಡುವೆ ಒಂದು ಅಪಾರವಾದ ಜನಪದ ಸಂಸ್ಕೃತಿ ಶ್ರೀಮಂತಿಕೆ ಇದೆ. ಅದನ್ನು ಬೆಳಕಿಗೆ ತರುವುದಷ್ಟೇ ನಾವು ಈ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯನ್ನ ಒಂದು ಜಗತ್ತಿಗೆ ತೋರಿಸುವುದಕ್ಕಿರುವ ಬಹಳ ಪ್ರಮುಖವಾದ ದಾರಿ. ಆ ಹಿನ್ನೆಲೆಯಿಂದ ಇವತ್ತಿನ ಈ ಪ್ರಚಾರೋಪನ್ಯಾಸ ಬಹಳ ಮಹತ್ವದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಹಾಗೆಂತ ಹೇಳಿ ಲಿಖಿತ ಸಾಹಿತ್ಯ ಪರಂಪರೆ ಕಡಿಮೆ ಆಗಿದೆ ಅಂತಲ್ಲ, ಹಂಸಮಲ್ಲಾರ್ ಅವರು ನನ್ನನ್ನು ಬೈದಾರು, ನೀವು ಏನು ಗೊತ್ತಿಲ್ಲ ನಿಮ್ಗೆ. ಬೇರೆ ಭಾಷೆಯಲ್ಲಿ ತುಂಬಾ ಬರವಣಿಗೆಗಳು ಬಂದಿವೆ. 70ರ ದಶಕದ ಈಚೆಗೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಬಂದ ಬಳಿಕ ಬಹಳ ತಡವಾಗಿ ಮುಸ್ಲಿಮರು ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಬಂದರು. ನಮ್ಮಲ್ಲಿ ದಲಿತರು, ನಮ್ಮಲ್ಲಿ ಮುಸ್ಲಿಮರು, ನಮ್ಮಲ್ಲಿ ಸ್ತ್ರೀಯರು ಇವರೆಲ್ಲ ಶಿಕ್ಷಣ ವ್ಯವಸ್ಥೆಗೆ ಬರುವುದಕ್ಕೆ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಆಗಲಿಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಯ ನಡುವೆ. ಆದರೆ ಯಾವಾಗ ಒಂದು 60-65 ಕಾಲಕ್ಕೆ 45-50 ನಂತರ, ಒಂದು 60 ನಂತರ ಸ್ವಲ್ಪ ಹೆಚ್ಚು ಮೂವ್ಮೆಂಟ್ ಬಂತದ್ದು. ನಾವೆಲ್ಲ ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದೆವು. ಹಾಗೆ ಶಾಲೆಗೆ ಹೋದವರು ಶಿಕ್ಷಣವನ್ನು ಕಲಿತ ಬಳಿಕ ನಮ್ಮಲ್ಲಿ ಬರೀಲಿಕ್ಕೆ ಆರಂಭ ಮಾಡಿದ್ರು. ತುಂಬಾ ಮುಸ್ಲಿಂ ಲೇಖಕರು ಸುಮಾರು 70ರ ದಶಕದಲ್ಲಿ ಬಳಕೆಗೆ ಬರಲಿಕ್ಕೆ ಶುರು ಆಗ್ತಾರೆ. ನಮ್ಮಲ್ಲಿ ಸಾರಾ ಅಬೂಬಕರ್ ಇರಬಹುದು, ನಮ್ಮಲ್ಲಿ ಬಳುವಾರ ಮೊಹಮ್ಮದ್ ಕುಂಜಿ ಇರಬಹುದು, ತುಂಬಾ ಜನರ ಹೆಸರುಗಳನ್ನು ಇವತ್ತು ನಾವು ಹೇಳಬಹುದು. ನಿಸಾರ್ ಅಹಮದ್ ಇರಬಹುದು, ಇಂಥ ಅನೇಕರು ಅವರೆಲ್ಲ ಒಂದು 50-60 ಕಾಲಘಟ್ಟದಲ್ಲಿ ಶಿಕ್ಷಣಕ್ಕೆ ಪ್ರವೇಶ ಮಾಡಿದವರು ಬರೀಲಿಕ್ಕೆ ಶುರು ಮಾಡಿದರು. ಆ ಬರೀಲಿಕ್ಕೆ ಶುರು ಮಾಡಿದ ಬಳಿಕ ಒಂದು ಅಪೂರ್ವವಾದ ಒಂದು ಮುಸ್ಲಿಂ ಸಂವೇದನೆ ಒಂದು ಕನ್ನಡ ಸಾಹಿತ್ಯದ ಒಳಗೆ ಪ್ರವೇಶವನ್ನು ಪಡೆಯಿತು. ಸಾರಾ ಅಬೂಬಕರ್ ನಮ್ಮ ಈ ಭಾಗದ ಒಂದು ಇಡೀ ಈ ಭಾಗದ ಒಂದು ಮುಸ್ಲಿಂ ಜಗತ್ತು ಏನುಂಟು, ಬದುಕಿನ ಕ್ರಮಗಳೇನಿವೆ ಅವುಗಳನ್ನೆಲ್ಲ ದಾಖಲಿಸ್ತಾ ಬರ್ತಾರೆ. ಬಳುವಾರ್ ಮೊಹಮ್ಮದ್ ಕುಂಜಿ ಅವರ ಕಥನಗಳು ಅವುಗಳನ್ನು ನೀವು ಓದ್ತಾ ಬಂದ್ರೆ ಒಂದು ದೊಡ್ಡ ಜಗತ್ತು ನಮ್ಮ ಈ ಭಾಗದ ಜಗತ್ತು ರೂಪುಗೊಳ್ಳುತ್ತದೆ. ಅವುಗಳ ಕನ್ನಡ ಸಾಹಿತ್ಯದಲ್ಲಿ ಬ್ಯಾರಿ ಬದುಕು ಹೇಗೆ ಕಟ್ಟಿಕೊಂಡಿದೆ ಎನ್ನುವುದು ಕೂಡ ನಾವು ಆಲೋಚನೆ ಮಾಡಬೇಕಾದಂತ ಒಂದು ದಾರಿ ಇದೆ. ಅದರ ನಂತರ ನಮ್ಮಲ್ಲಿ ಬ್ಯಾರಿಗಳು ಕನ್ನಡದಲ್ಲಿ ಬರೆಯುವುದನ್ನು ಕಡಿಮೆ ಮಾಡಿ ಬ್ಯಾರಿಯಲ್ಲೇ ಬರೀಲಿಕ್ಕೆ ಇವತ್ತಿಗೆ ಆರಂಭ ಮಾಡ್ತಿರುವುದು ಅದೊಂದು ಶುಭ ಲಕ್ಷಣ, ಬಹಳ ಒಳ್ಳೆಯ ಲಕ್ಷಣ ಅಂತ. ಯಾಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಬರೆದಾಗ ಅದು ಸತ್ವಪೂರ್ಣ ಆಗಿರ್ತದೆ. ಕುವೆಂಪು ಅವರಿಗೆ ಅವರ ಆರಂಭದಲ್ಲಿ ಇಂಗ್ಲಿಷ್ ಕವಿತೆಗಳನ್ನು ಬರೆದಾಗ ಐರಿಷ್ ಕವಿಯೊಬ್ಬ ಹೇಳಿದಂತೆ, ನೀವು ನಿನ್ನ ಮಾತೃಭಾಷೆಯಲ್ಲೇ ಬರೀಬೇಕು ಅಂತ, ನೀನು ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಬರೆಯುವುದಲ್ಲ, ಯಾಕಂದ್ರೆ ಇಂಗ್ಲಿಷಲ್ಲಿ ಚೆನ್ನಾಗಿ ಬರೀತಿ ಆದ್ರೆ ನಿನ್ನ ಹೃದಯದ ಭಾಷೆ ಕನ್ನಡ, ಅದ್ರಲ್ಲಿ ನೀನು ಕನ್ನಡದಲ್ಲಿ ಬರೆದ್ರೆ ಅದು ನಿಜವಾದ ನಿನ್ನ ಮನಸ್ಸಿನ ಭಾವನೆಗಳನ್ನು ಚೆನ್ನಾಗಿ ಹೇಳ್ತದೆ ಅಂತ. ಹಾಗೇನೆ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾದ್ದು ಐರಿಷ್ ಕವಿ ಕುವೆಂಪುಗೆ ಹೇಳಿದ ಮಾತು ಅದು ನಮಗೆಲ್ಲರಿಗೂ ಹೇಳಿದ ಮಾತು ಅಂತ ನಾವು ಭಾವಿಸ್ಬೇಕು. ನಮ್ಮ ನಮ್ಮ ಮಾತೃಭಾಷೆ ನಮ್ಮ ನಮ್ಮ ಮನೆಯ ಮಾತು ಏನುಂಟು ಆ ಭಾಷೆಯಲ್ಲಿ ನಾವು ಬರೀಲಿಕ್ಕೆ ಶುರು ಮಾಡುವಾಗ ಅದಕ್ಕೂ ಒಂದು ಲಿಖಿತ ಪರಂಪರೆಯನ್ನು, ಹೇಗೆ ಮೌಖಿಕ ಪರಂಪರೆಯ ಶ್ರೀಮಂತಿಕೆ ನಮಗೆ ಇದೆ, ಒಂದು ಲಿಖಿತ ಸಾಹಿತ್ಯದ ಪರಂಪರೆಯನ್ನು ಕೂಡ ನಮಗೆ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನು ತುಂಬಾ ಜನ ಆ ತರದ ಕೆಲಸಗಳನ್ನು ಮಾಡಿದವರಿದ್ದಾರೆ. ನಮ್ಮಲ್ಲಿ ನಾನು ಈಗಾಗಲೇ ಹೆಸರಿಸಿದ ಹೆಸರುಗಳಲ್ಲದೆ ತುಂಬಾ ಜನ ಇಂಥವುಗಳನ್ನು ಮಾಡಿದವರಿದ್ದಾರೆ. ನಾವೇ ಶಮ್ಸುದ್ದೀನ್ ಮಡಿಕೇರಿಯವರದ್ದು ಕೃತಿಗಳನ್ನು ನಾವು ಏನು ಮಾಡಿದ್ದೇವೆ, ರಹೀಂ ಬಿಸಿರೂಡ್ ಅವರ ಹೆಸರುಗಳನ್ನು ಕೇಳಿದ್ದೇವೆ, ಇಂಥ ಅನೇಕರು ನಮ್ಮ ನಡುವೆ ಇದ್ದಾರೆ. ಆದ್ರಿಂದ ಈ ಹೊಸ ಕಾಲದಲ್ಲಿ ಒಂದು ಮುಸ್ಲಿಂ ಇದು ಬ್ಯಾರಿ ಸಾಹಿತ್ಯ ಲಿಖಿತ ಸಾಹಿತ್ಯವು ಬೆಳೆಯಬೇಕೆನ್ನುವ ಒಂದು ಅಪೇಕ್ಷೆ ತುಂಬಾ ವ್ಯಾಪ್ತವಾಗಿದೆ ಮತ್ತು ಅದನ್ನು ಪ್ರಚೋದಿಸುವ ಅದರ ಬಗೆಗೆ ಗಟ್ಟಿದನಿಯಲ್ಲಿ ನೋಡಿ ಹಂಸಮಲ್ಲಾರಂತವರು ತುಂಬಾ ಅದ್ಭುತವಾದ ಓದು ಉಳ್ಳವರು ಮತ್ತು ಇದರ ಕುರಿತು 10 ಜನರಿಗೆ ಹೇಳಬಲ್ಲ. ನಾನು ಯಾರು ಏನಾದರೂ ಕೇಳಿದ್ರೆ, ಮೊನ್ನೆ ಯಾರೋ ಕೇಳ್ತಾ ಇದ್ರು ಬ್ಯಾರಿ ಮದುವೆಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದಾರೆ, ನಂಗೆ ಸ್ವಲ್ಪ ವಿವರ ಹೇಳಬೇಕು ಅಂತ ನಾನು ಹಂಸಮಲ್ಲಾರ ನಂಬರ್ ಕೊಟ್ಬಿಟ್ಟಿದೆ, ನೀವು ಅವರನ್ನು ತಜ್ಞ ಅವರನ್ನು ನೀವು ಕೇಳಿ ಅಂದ್ರೆ ಹೀಗೆ ನಾವು ಹೇಳಬಹುದಾದಂತಹ ವ್ಯಕ್ತಿತ್ವಗಳು ಇವತ್ತು ಬ್ಯಾರಿ ಸಾಹಿತ್ಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಎನ್ನುವುದು ಬಹಳ ಬಹಳ ಮಹತ್ವದ ಸಂಗತಿ. ವಿದ್ಯಾರ್ಥಿಗಳೇ ನಾವು ಗಮನಿಸಬೇಕು, ಇದು ಸೌಹಾರ್ದದ ನಾಡು. ನಾವು ಯಾವತ್ತಿದ್ರೂ ನಮ್ಮ ಮನಸ್ಸಿನ ಒಳಗಡೆ ಇರಬೇಕಂತ ಬೀಜ ಏನಂದ್ರೆ ಇದು ಸೌಹಾರ್ದದ ನಾಡು. ಗೊತ್ತಾಯ್ತ, ನಾವೆಲ್ಲ ಪ್ರೀತಿಯಿಂದ ಪರಸ್ಪರ ಗೌರವದಿಂದ ಬದುಕಬೇಕು. ಏನು ನಮ್ಮ ರಾಜಕೀಯ ನಮ್ಮ ವಾತಾವರಣಗಳು ತುಂಬಾ ನಮ್ಮ ಮನಸ್ಸುಗಳನ್ನು ಹಾಳು ಮಾಡ್ತಾ ಇವೆ, ನೀವು ಎಚ್ಚರದಲ್ಲಿ ಗಮನಿಸಬೇಕು. ನಮ್ಮ ತುಳುನಾಡು ನೋಡಿ, ಬ್ಯಾರಿಗಳು ಬಹಳ ಕ್ರಿಸ್ತಪೂರ್ವ 1ನೇ ಶತಮಾನದಿಂದಲೇ ಅರಬರಿಗೆ ನಮ್ಮ ಈ ನಾಡಿನ ಜೊತೆಗೆ ಸಂಪರ್ಕ ಬೆಳೆಯಿತು. ಅವತ್ತಿನಿಂದ ಈ ಬ್ಯಾರಿ ಸಮುದಾಯಗಳು ಅದು ಈ ತುಳುನಾಡಿನೊಡೆ ಬೆರೆತು ಬರ್ತಿವೆ. ನೀವು ನಮ್ಮ ಬಪ್ಪನಾಡು ಕ್ಷೇತ್ರದ ಕಥೆಯನ್ನು ಕೇಳಿದ್ರೆ ಅಲ್ಲಿ ಒಬ್ಬ ಬಪ್ಪ ಬ್ಯಾರಿ ಬರ್ತಾನೆ. ಬಪ್ಪ ಬ್ಯಾರಿಯನ್ನು ಬಹಳ ಗೌರವದಿಂದ ಪೂಜಿಸುವ ಸಂಗತಿಗಳನ್ನು ಇಲ್ಲೇ ಕಾರಿಕಾಡಿ ಅಂತ ಇದೆ ನನ್ನ ಊರದು, ಕುಂಬಳೆ ಹತ್ರ ಅರಿಕಾಡಿ ಅಂತ ಅಲ್ಲಿ ಚಾಮುಂಡಿ ದೈವ ಇದೆ. ಅಲ್ಲಿ ಆಲಿಯನ್ನು ಕೂಡ ಚಾಮುಂಡಿಯ ಜೊತೆಗೆ ಪೂಜಿಸುವ, ಆಲಿಗೆ ಅತ್ಯಂತ ಹೆಚ್ಚು ಗೌರವ ಸಲ್ಲುವ ಕ್ರಿಯೆಗಳು ನಡೀತಾ ಇವೆ. ಇದು ಬಬ್ಬರಿಯನ್ನ ಕತೆ ನೀವು ಕೇಳಿದ್ದೀರಿ. ನಮ್ಮಲ್ಲೇ ಉದ್ಯಾವರದಂತಹ ಇಲ್ಲಿ ದೈವಾರಾಧನಾ

0: ಜೊತೆಗೆ ನಾವೆಲ್ಲ ಸೌಹಾರ್ದದಿಂದ ಬದುಕಬೇಕು ಎನ್ನುವ ಭಾವನೆಯನ್ನ ನಮ್ಮ ಮನಸ್ಸಿನೊಳಗೆ ನಾವು ಆ ಬೀಜವನ್ನ ಬಿತ್ತಬೇಕು. ಆ ಬೀಜಕ್ಕೆ ಸದಾ ನೀರೇರಿತಾ ಇರಬೇಕು. ಆದ್ರೆ ಅದು ಬೆಳೀತದೆ. ಈ ನಾಡು, ಕರಾವಳಿಯ ಈ ನಾಡು, ಅದು ಬಹು ಸಂಸ್ಕೃತಿಯ, ಬಹು ಸೌಹಾರ್ದದ ಒಂದು ನಾಡಾಗಿ ಉಳಿಯಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
1: ಶ್ರೋತೃಗಳ ಇತ್ತರತೋ SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಸಹಪ್ರಾಧ್ಯಾಪಕರಾಯಿಟ್ಟು ಡಾಕ್ಟರ್ ಧನಂಜಯ ಕುಂಬ್ಳೆ ಅಂಡ್ ಪಲಕಂಗ ಕೇಟೊಂಡು ಬಂದಾರ. ಇದು ಇಂಡತ ಮೊಯ್ಲಾಂಜಿ ಬ್ಯಾರಿ ಕಾರ್ಯಕ್ರಮ ಕೇಟೊಂಡಿಕರು ಇದ್ರೇಡಿ ಸಾರಂಗುನ್ 07.85 ರಂಗ್ ರಂಗ್ರೋ ಜೀವನ.

ನಮಸ್ಕಾರ ಕೇಳುಗರಿ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 3:02 ಆಗ್ತಾ ಇದೆ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲ ಕುತ್ತಾರ್. ಸೊ ಹಾಗೆಯೇ ಅನೇಕ ಸಂದೇಶಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ, ಯಾಕಂದ್ರೆ ಇದು ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ. ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬೇಕು ಅಂತ ಹೇಳಿದರೆ ಅಥವಾ ಪ್ರಸಾರ ಮಾಡಬೇಕು ಅಂತ ಹೇಳಿದರೆ ನೀವು ಸಂದೇಶವನ್ನು ನಮಗೆ ಮಾಡಿ 6364204949 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಅನೇಕ ಸಂದೇಶಗಳು ಕೂಡ ಬಂದಿವೆ. ಮೊದಲನೇದಾಗಿ ಸಂದೇಶವನ್ನು ಮಾಡಿದವರು ಪುಟ್ಟರಾಜು ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ. ಕಾವೇರಿ ಚಿತ್ರದ ಜ್ಯೋತಿ ಯಾವ ಜಾತಿಯಮ್ಮ ಗೀತೆಯನ್ನು ಪ್ರಸಾರ ಮಾಡಬೇಕಾಗಿ ವಿನಂತಿ ಅಂತ ಪುಟ್ಟರಾಜರವರು ಸಂದೇಶ ಮಾಡಿದರೆ, ಸೊ ಹಾಗಿನ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು ಚಂದ್ರಶೇಖರ್ ಹಟ್ಟಿ ಚೌಡೇನಹಳ್ಳಿ ಇವರು ಸಂದೇಶವನ್ನು ಮಾಡಿದ್ದಾರೆ. ತಾಯಿಯ ಮಡಿಲಲ್ಲಿ ಚಿತ್ರದ ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ.

ಶ್ರೋತೃಗಳು ಕೇಳ್ತಾ ಇರುವುದು ಇದು ರೇಡಿ ಸಾರಂ ಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೇನೆ ಮುಂದಿನ ಸಂದೇಶವನ್ನ ಯಾರು ಮಾಡಿದ್ದಾರೆ ಅಂತ ನೋಡುವಾಗ, ನಮಸ್ತೆ ಸಾರಂಗ್ ನಿರೂಪಕರಿಗೆ ಶುಭ ಮಧ್ಯಾಹ್ನ ಹಾಗೂ ಕೇಳುಗರಿಗೆ ಮಿತ್ರರಿಗೆ ನಮಸ್ಕಾರ. ನಾನು ಸಂಕಪ್ಪ ಪೂಜಾರಿ, ಹಾಸನ ಜಿಲ್ಲೆ. ಈ ದಿನ ನಮಗೆ ಗರುಡ ರೇಖೆ ಚಿತ್ರದಿಂದ ರವಿ ಜಾರಿದ ಹಾಡನ್ನು ಮೆಚ್ಚಿರ್ತೀವಿ. ದಯಮಾಡಿ ನಾವು ಕೇಳಿರುವ ಗೀತೆ ಪ್ರಸಾರ ಮಾಡುವೀರಾ? ನಮಸ್ತೆ ಅಂತ ಸಂದೇಶ ಮಾಡಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶವನ್ನ ಮಾಡಿದವರು, ನಮಸ್ತೆ ಸಾರಂಗ ನಿರೂಪಕರಿಗೆ. ಒಂದೇ ಒಂದು ಕಣ್ಣ ಬಿಂದು ಜಾರಿದ್ದಾರೆ ನನ್ನಾಣೆ, ಬಿಳ್ಳಿ ಕಾಲುಂಗುರ ಫಿಲ್ಮ್ನಿಂದ. ವಿನಯ, ಲತಾ, ಶಾಲಿನಿ, ಅಶೋಕ್, ಮಾಲತಿ, ವಿಜಯ್, ಮಂಗಳಾದೇವಿಯಿಂದ ಇವರೆಲ್ಲರಿಗಾಗಿ ಈ ಹಾಡು ಪ್ರಸಾರ ಮಾಡಿ ಅಂತ ಸಂದೇಶ ಮಾಡಿದ್ದಾರೆ. ನಿನ್ನೆ ಕೂಡ ಅಶೋಕ್, ಮಂಗಳಾದೇವಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದೆ. ಹಾಗೆಯೇ ಒಂದಿಷ್ಟು ನನಗೆ ಅಲ್ಲಿನ ವಿಷಯಗಳು, ಮಾಹಿತಿಗಳು ಬೇಕಿತ್ತು ಆ ಭಾಗದಿಂದ. ನನಗೆ ಎಲ್ಲದಕ್ಕೂ ಕೂಡ ತುಂಬಾ ಸಹಕಾರ ಕೊಟ್ಟವರು ಅಶೋಕ್, ಮಂಗಳಾದೇವಿ ಅವರಿಗೂ ಕೂಡ ಈ ರೇಡಿಯೋ ನಿಲಯದಿಂದ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಸೊ ಹಾಗೆ ಅವರಿಗೋಸ್ಕರ ಈ ಒಂದು ಹಾಡನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಕೇಳಿದ ಕೇಳುಗರಿಗೆ ಈ ಒಂದು ಹಾಡು, ಇದೀಗ ಎರಡೂ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ.

ಶ್ರೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗಿನ ಮುಂದಿನ ಸಂದೇಶವನ್ನು ಮಾಡಿದವರು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್. ಮಾಡುವ ಶುಭ ಮಧ್ಯಾಹ್ನ, ನಮಸ್ಕಾರ. ನಮಗಾಗಿ ವೀರ ಮದಕರಿ ಚಿತ್ರದಿಂದ ಜುಮ್ ಜುಮ್ ಮಾಯ ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ನಮಗೆ ಭಕ್ತಿ ಸಿರಿಯಾಳ ಚಿತ್ರದ ಅತಿಥಿ ಸೇವೆಯೇ ಪಾವನವೆಂದು ಗೀತೆ ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಮಾಡಿದ್ದಾರೆ. ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಬನ್ನಿದ್ದು ರೇಡಿಯೋ ಸಾರಂಗುನ್ 07.85, ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳ ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85. ಇದು ಬಣ್ಣ ಬಣ್ಣದ ಬದುಕು. ಸೋ ಹಾಗಿನ ಮುಂದಿನ ಸಂದೇಶವನ್ನ ಮಾಡಿದವರು, ನಮಸ್ಕಾರಿ ಸರ್, ರೇಡಿಯೋ ಸಾರಂಗ ಸವಿನುಡಿಯ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಪರೂಪದ ಚಿತ್ರ ನೀನ್ ನನ್ನ ಗೆಲ್ಲಲಾರೆ ಹಾಡು, ನೀನ್ ನನ್ನ ಗೆಲ್ಲಲಾರೆ. ನಾವು ರೇಡಿಯೋ ಕೇಳುಗರು. ವಿಜಯಪುರದಿಂದ ಭರತ್ಕುಮಾರ್, ನಮ್ಮ ಗೆಳೆಯರಾದ ಬಂದೇನವ ಶಿವಶರಣ ಸೋದಿ ಸುರೇಶ್ ಬೆಣ್ಣೆ ಮುತ್ತನ್ನ, ಚಿತ್ರಗಾರ ಗಂಗಪ್ಪ ಬಡಿಗೇರಿ, ಮಾಮಸಾಬ ಅಶೋಕ್, ಸುದರ್ಶನ್ ವಿಶ್ವನಾಥ್, ಸತೀಶ್ ಕುಮಾರ್, ಉಮೇಶ್ ಗಗನ್, ರಾಜಕುಮಾರ್ ಅಂಜನಪ್ಪ, ಚಿತ್ರಲಿಂಗಪ್ಪ, ನಾಗೇಂದ್ರ, ಶಾರದ ಚಕ್ಕಪ್ಪ, ಸುಪುತ್ರಬಾಬು, ಗಾಯತ್ರಿ, ಭಾಗ್ಯಶ್ರೀ, ಸಿಟಿ ಚಂದ್ರಶೇಖರ, ನಿಮಗೆ ಅಡ್ವಾನ್ಸ್ ಆಗಿ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು ದಿನೇಶ್ ಇವರು, ಲಾಲ್ಬಾಗ್ನಿಂದ ಸಂದೇಶವನ್ನು ಮಾಡಿದ್ದಾರೆ. ಹಾಗೆಯೇ ಸಂದೇಶವನ್ನ ಮಾಡಿ ಇವರು ಕೇಳಿರುವಂತಹ ಹಾಡು ಎ ಲವ್ ಸ್ಟೋರಿ 1942, ಇದರದ್ದು ಕುಚ್ನಾಕ ಹೋ ಕುಮಾರ್ ಸಾನು ಹಾಡಿರುವ ಈ ಚಿತ್ರ ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶ ಮಾಡಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ದಿನೇಶ್ ಅವರಿಗೋಸ್ಕರ ಈ ಒಂದು ಹಾಡನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

0: വെള്ള ജോഡി
1: തകജം
0: അയ്യോ എന്നെ മുക്കിന്നെ

ಶ್ರೋತೃಗಳ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೇನೆ ಮುಂದಿನ ಸಂದೇಶವನ್ನ ಮಾಡಿದವರು ಯಾರು ಅಂತ ನಾವು ನೋಡುವಾಗ, ಮರೋಡಿ ನಾರಾವಿ ವಸಂತ ಕುಮಾರ್, ಶಕುಂತಲಾ, ಪ್ರಮೀಳ, ಸುರೇಂದ್ರ ಇವರು ಸಂದೇಶ ಮಾಡಿ, ನಮಸ್ತೆ ಅಣ್ಣ, ನಮಗೆ ಕೋಟಿ ಚೆನ್ನಯ್ಯ ಸಿನಿಮಾದ ಒಂದು ಹಾಡನ್ನು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಸಂದೇಶ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡುತ್ತಿದ್ದೀವಿ. ಹಾಗೆಯೇ ಮುಂದಿನ ಸಂದೇಶ, ಮಹೇಶ್ ಹೊಸೂರು ಶಿಕಾರಿಪುರ, ಚಿತ್ರ ಹೃದಯ ಹಾಡಿತು, ಗೀತೆ ಗಿರಿ ನವಿಲು ಎಲ್ಲೋ, ಈ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶ ಮಾಡಿದ್ದಾರೆ. ಹಾಗೆಯೇ ಮುಂದಿನ ಮತ್ತೋರ್ವರು ಸಂದೇಶ, ದಾಸವಾಳ ಚಿತ್ರದ 1, 2, 3 ಎಲ್ಲೇ ನಿನ್ನ ಊರು, ಕಾರ್ಕಳ ತಾಲೂಕು ಜಾರ್ಕಳದಿಂದ ಡಿಸಿ ಗಣೇಶಾಚಾರ್ಯ, ಸೌಮ್ಯ, ಆದಿತ್, ಉಮೇಶ್, ವನಿತಾ, ಅಹನ್, ದೇವಕಿ ಇವರು ಸಂದೇಶ ಮಾಡಿ ಈ ಒಂದು ಹಾಡನ್ನು ಕೇಳಿದ್ದಾರೆ. ಇದೀಗ ಮೂರು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಹಾಗೆಯೇ ಕೇಳುಗರಿ, ಇದು ಇವತ್ತಿನ ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಸಂಜೆ 4 ಗಂಟೆಗೆ ವಾಯ್ಸ್ ಆಫ್ ಮಂಜುಳ ವೃಕ್ಷಗಳು ಸಂಬಂಧಪಟ್ಟಂತೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 5 ಗಂಟೆಗೆ ಡಾಕ್ಟರ್ ಗುರುರಾಜ ಕರ್ಜಗಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಹಾಗೆಯೇ 6 ಗಂಟೆಗೆ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿ ಬರುತ್ತೆ. 7 ಗಂಟೆಗೆ ತುಳು ಕಾರ್ಯಕ್ರಮ, ಹಾಗೆಯೇ 7:30ಕ್ಕೆ ಕನ್ನಡ ಕಾರ್ಯಕ್ರಮ ಮರು ಪ್ರಸಾರ, ರಾತ್ರಿ 8 ಗಂಟೆಗೆ ಯಕ್ಷಗಾನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಹಾಗೆಯೇ 8:30ಕ್ಕೆ ಎಂದು ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗರೆ, ಇದು ಇಂದಿನ ನಮ್ಮ ಕಾರ್ಯಕ್ರಮದ ಒಂದಿಷ್ಟು ಕಾರ್ಯಕ್ರಮದ ವಿವರ. ಹಾಗೆಯೇ ಇದು ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ. ಮುಂದಿನ ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅದುವರೆಗೂ ಕೇಳ್ತಾನೆ ಇರಿ ಇದು ರೇಡಿ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

ಹಾಯ್ ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ, ಹೇಗಿದ್ದೀರಾ ಎಲ್ರೂ? ಹೇಳ್ತಾ ಇದ್ದಾರೆ ರೇಡಿಯೋ ಸರಂಗ 107.8 ಎಫ್ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು. ಇಂಚಿನ ಮಾರರೆ, ವಾ ದೊಂಬು ಅಲ್ವಾ, ಎಂತ ಬಿಸಿಲೀಗ. ಮಧ್ಯಾಹ್ನ ಹೊರಗಡೆ ಹೋಗ್ಲಿಕ್ಕೆನೆ ಸಾಧ್ಯ ಇಲ್ಲ. ಮಧ್ಯಾಹ್ನ ಬಿಡಿ, 9 ಗಂಟೆ ಬೆಳಗ್ಗೆ ಬೆಳಗ್ಗೆನೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಓ, ನೀರು ಕುಡಿದು ಕುಡದೆ ಹೊಟ್ಟೆನ ತುಂಬಿಸಿಕೊಳ್ತೇವೆ. ಹಾಗಿದ್ರೆ ಇವತ್ತು ಈ ಬಿಸಿಲಿಗೆ ಸಂಬಂಧಪಟ್ಟ ಹಾಗೆ ನಾನೊಂದು ಟಾಪಿಕ್ ಅನ್ನ ಇವತ್ತು ತಗೊಳ್ತಾ ಇದ್ದೇನೆ. ಹೇಳ್ತಾ ಹೋಗ್ತೇನೆ, ನೀವು ಗೆಸ್ ಮಾಡಿ ಯಾವ್ದು ಟಾಪಿಕ್ ಆಗಿರ್ಬಹುದು ಅಂತ ಹೇಳಿ. ಸೊ ಈಗ ಬನವಾಸಿಯನ್ನ ರಾಜಧಾನಿಯನ್ನಾಗಿರಿಸಿದ, ಬನವಾಸಿಗೂ ಬಿಸಿಲಿಗೆ ಏನ್ ಸಂಬಂಧ ಅಂತ ಕೇಳ್ತೀರಾ? ಹೇಳ್ತಾ ಹೋಗ್ತೇನೆ ಕೇಳಿ. ಬನವಾಸಿಯನ್ನ ರಾಜಧಾನಿಯನ್ನಾಗಿಸಿದ ಮೊಟ್ಟ ಮೊದಲ ಕನ್ನಡ ರಾಜವಂಶ ಕದಂಬರದು. ಈ ಕದಂಬ ವೃಕ್ಷ ಅಂತ ಕೇಳಿದ್ದೀರಾ? ಕದಂಬ ವೃಕ್ಷ, ಈಗ ಆ ಹೆಸರಿನಿಂದಲೇ ಒಂದು ಅರಸುಕುಲ ಚಿರಪರಿಚಿತವಾಗಿದೆ. ಇನ್ನು ಎಕ್ಕೆಯ ಗಿಡವನ್ನ ರಾಣಿಬೆನ್ನೂರಿನ ಕೆಲವು ಪ್ರದೇಶಗಳಲ್ಲಿ ಗುಡ್ಡದಯ್ಯನ ಬಿಲ್ಲು ಎಂದು ಪವಿತ್ರ ಭಾವನೆಯಿಂದ ನೋಡ್ತಾರೆ. ಆದ್ರೆ ಅದನ್ನ ಕಡಿಯುವುದಿಲ್ಲ, ಕೀಳುವುದೂ ಇಲ್ಲ. ಈಶ್ವರನ ಅರ್ಚನೆಗೆ ಬಳಸುವ ಬಿಲ್ವ ಪತ್ರೆ ಮರವನ್ನ ಯಾರೂ ಕಡಿಯುವುದಿಲ್ಲ. ಹಾಗಾಗಿ ಹಲವು ಕಡೆ ಈ ಬಿಲ್ವ ವನಗಳು ಸುರಕ್ಷಿತವಾಗಿದೆ. ಪೂಜಾರ್ಹ ವೃಕ್ಷ ಬನ್ನಿಯಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ಕಾಡಿಗೆ ಹೋದಾಗ ಆಯುಧಗಳನ್ನು ಇಟ್ಟರಂತೆ. ಕಲ್ಲು ಕಡುಬು ಮಾಡಿ, ಮುಳ್ಳ ಶಾವಿಗೆ ಮಾಡಿ, ಬನ್ನಿಯ ಎಲೆಯಾಗ ಎಡೆ ಮಾಡಿ ಪಾಂಡವರು ಉಂಡು ಹೋಗ್ಯಾರೋ ವನವಾಸ ಅಂತ ಜನಪದರು ಹಾಡಿದ್ದಾರೆ. ಬನ್ನಿ ಮರವನ್ನು ಅದಕ್ಕಾಗಿಯೇ ಯಾರೂ ಕಡಿಯುವುದಿಲ್ಲ. ಪುರಾತನ ಗ್ರಂಥಗಳಲ್ಲಿ 27 ನಕ್ಷತ್ರಗಳಿಗೆ ಒಂದು ವೃಕ್ಷವಿದೆ. ಅಶ್ವಿನಿ ನಕ್ಷತ್ರಕ್ಕೆ ಕಾಸರಕ, ಭರಣಿ ನಕ್ಷತ್ರಕ್ಕೆ ನೀಲಿ, ಕೃತಿಕಾ ನಕ್ಷತ್ರಕ್ಕೆ ಅತ್ತಿ, ರೋಹಿಣಿಗೆ ನೇರಳೆ, ಮೃಗಶಿರಕ್ಕೆ ಖೈರ, ಆದ್ರಕ್ಕೆ ಶಿವಣೆ, ಹೀಗೆ ಮುಂತಾದ ವೃಕ್ಷಗಳಿವೆ. ಮನುಷ್ಯ ಭೂಮಿಗೆ ಬರುವುದಕ್ಕಿಂತ 3 ಯುಗಗಳ ಮುಂಚೆಯೇ ದೇವರು ಸಸ್ಯಗಳನ್ನ ಬೆಳೆಸಿದನು ಎನ್ನುವ ಮಾತಿದೆ. ಒಮ್ಮೆ ಇದಕ್ಕೊಂದು ಚಂದ ಕತೆ ಉಂಟಾಯ್ತಾ? ಹೇಳ್ತಾ ಕೇಳ್ತಾ ಹೋಗಿ, ಆಗ ನಿಮ್ಗೆ ವಿಷಯ ಏನು ಅಂತ ಗೊತ್ತಾಗತ್ತೆ. ಒಮ್ಮೆ ದೇವತೆಗಳು ಅಂದ್ರೆ ದೇವತೆಗಳ ಮಕ್ಕಳಿದಾರಲ್ಲ, ದೇವಲೋಕದಲ್ಲಿ ಆಟವಾಡುವಾಗ ಬೆಳದಿಂಗಳು ಚೆಲ್ಲಿದ ವಿಶಾಲವಾದ ಭೂಮಿಯನ್ನ ನೋಡ್ತಾರಂತೆ. ಮಕ್ಕಳಿಗೆ ಈ ದೊಡ್ಡ ಬಯಲಿನಲ್ಲಿ ಆಟ ಆಡುವ ಆಸೆಯಾಗತ್ತೆ. ನಾವು ಬಯಲು ಭೂಮಿಗೆ ಹೋಗಿ ಆಟವಾಡಿ ಬರಬಹುದಾ ಅಂತ ದೇವಾನುದೇವತೆಗಳಲ್ಲಿ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ಮಕ್ಕಳೇ, ನೀವು ಬೆಳದಿಂಗಳಲ್ಲಿ ಆಟವಾಡಲು ಭೂಮಿಗೆ ಹೋಗಬಹುದು, ಆದ್ರೆ ಬೆಳಗಾಗುವ ಮುಂಚೆ ದೇವಲೋಕಕ್ಕೆ ಮರಳಿ ಬರಬೇಕು ಅಂತ ದೇವತೆಗಳು ಸೂಚಿಸಿದ್ರು. ಹಿರಿಯರ ಸಮ್ಮತಿ ಪಡೆದು ಭೂಮಿಗೆ ಬೆಳದಿಂಗಳಲ್ಲಿ ಆಡಲು ಬಂದ ಮಕ್ಕಳು ಆಟದಲ್ಲಿ ಮೈಮರೆತರು. ಅಷ್ಟರಲ್ಲಿ ಬೆಳಗಾಗ್ತಂತೆ. ಅಂದು ಆಡಲು ಭೂಮಿಗೆ ಬಂದ ದೇವತೆಗಳ ಮಕ್ಕಳೆಲ್ಲ ಭೂಮಿಯಲ್ಲಿ ಮರಗಳಾದವಂತೆ. ಇದು ಒಂದು ಜಾನಪದ ಕತೆ. ಇನ್ನೊಂದು ಕತೆ, ದಕ್ಷಿಣಾಪಥದಲ್ಲಿ ನೀರಿಗೆ ಕೊರತೆಯಾದಾಗ ಅಗಸ್ತ್ಯರು ಜಲರೂಪದಲ್ಲಿ ಲೋಪಾಮುದ್ರೆಯನ್ನ ಕಮಂಡಲಿನಲ್ಲಿ ತುಂಬಿಕೊಂಡು ಸಹ್ಯಾದ್ರಿ ಪರ್ವತಕ್ಕೆ ತರ್ತಾರೆ. ಬ್ರಹ್ಮಗಿರಿಯ ಅಲ್ಲಿ ವಿಷ್ಣು ಆಮಲಕ ಅಂದ್ರೆ ನೆಲ್ಲಿ, ನೆಲ್ಲಿ ವೃಕ್ಷದ ರೂಪದಲ್ಲಿದ್ದು ಇದನ್ನ ಗಮನಿಸಿ ಅಂದ್ರೆ ಇವರು ಋಷಿಗಳು ಅದನ್ನ ಗಮನಿಸ್ತಾರೆ. ಆ ಮರದ ಅಂದ್ರೆ ಆ ವಿಷ್ಣುವಿನ ಸನಿಹದಲ್ಲಿ ಇಡ್ತಾರೆ. ಕೈಲಾಸದಿಂದ ತಂದ ಅಗಸ್ತ್ಯರ ಕಮಂಡಲದಲ್ಲಿದ್ದ ಈ ಲೋಪಾಮುದ್ರೆ ಅದು ನೆಲಕೊರುಳಿತು. ಇದೇ ಪವಿತ್ರ ಕಾವೇರಿಯಾಯಿತು. ನದಿ ನಂಬಿ ಬಂದವರಿಗೆ ನೆಲ್ಲಿ ಅಕ್ಕರೆಯ ವೃಕ್ಷವಾಗಬಹುದು. ವಿಶಾಲ ಆಲದ ಮರದ ಬೇರು ಶಿವನ ಜಟೆಯಂತೆ ಕಾಣುತ್ತದೆ. ಭಕ್ತಿ ಮುಕ್ತಿ ಮಾರ್ಗಕ್ಕೆ ಆಲದ ಮರ ಸಾಕ್ಷಾತ್ ಶಿವನಿದ್ದಂತೆ ಎಂಬ ನಂಬಿಕೆ ಇದೆ. ಅರಳಿ ಔದುಂಬರ ವೃಕ್ಷಗಳಡಿ ಸಾಧು ಸಂತರು ತಪಸ್ಸನ್ನಾಚರಿಸಿ ಜಾನೋದಯ ಪಡೆದ ಕತೆ ಇದೆ. ಹಿಪ್ಪೆ ಆಮೇಲೆ ಮತ್ತಿ ಮರ ಬೆಳೆಸಿದರೆ ತುಂಬಾ ನಮಗೆ ಸಂತೋಷವನ್ನ ಕೊಡುತ್ತದೆ. ಇನ್ನು ಕಗ್ಗಲಿ ಅಂದ್ರೆ ಈ ಖೈರ ಹೇಳುವ ಈ ಮರ ನಮಗೆ ಸ್ವರ್ಗವದ ಸಾನ್ನಿಧ್ಯವನ್ನು ನೀಡುತ್ತದೆ. ಮಾವು ಇಷ್ಟಾರ್ಥವನ್ನು ದಯಪಾಲಿಸುತ್ತದೆ. ಬಿಲ್ವ ದೀರ್ಘಾಯುಷ್ಯವನ್ನು ನೀಡುತ್ತದೆ. ನೇರಳೆ ಹೆಚ್ಚು ಸಂಪತ್ತನ್ನು ಕೊಡುತ್ತದೆ. ಬೂರ್ಗ ಮರದಿಂದ ಗುಲಾಬಿ ವೃದ್ಧಿ, ನೀರಂಜಿ ಮರದಿಂದ ದೇಹ ಬುದ್ಧಿಯ ಬಲ, ಅಶೋಕ ಸಸ್ಯ ಬೆಳೆಸಿದರೆ ಶೋಕನಾಶ, ಅಶ್ವಗಂಧ ಸಸ್ಯದಿಂದ ಮಾನಸಿಕ ಸಮಸ್ಯೆ ದೂರ, ಪಲಾಶಾಂದ್ರಿ ಮುತ್ತುಗ ಈ ಮರದಿಂದ ಮನಸ್ಸು ಪ್ರಶಾಂತತೆಯನ್ನು ಹೊಂದುತ್ತದೆ. ಹೀಗೆ ನಮ್ಮ ಸುತ್ತಮುತ್ತಲ ಮರಗಳಲ್ಲಿ ನಂಬಿಕೆ ಕಟ್ಟಿಕೊಂಡು ನಾವೆಲ್ಲರೂ ಅಂದ್ರೆ ಈ ಸಮಾಜ ಬೆಳೆದಿದೆ. ಈಗ ನಿಮಗೆ ಗೊತ್ತಾಗಿರ್ಬೋದು, ಮರಗಳು ಇವತ್ತಿನ ನನ್ನ ವಿಷಯ. ಮರಗಳು ಈ ಬೇಸಿಗೆಯ ಕಾಲಕ್ಕೆ ಒಂದು ಮರ ಮನೆಯ ಎದುರಿಗಿದ್ರೆ ಅದು ಎಷ್ಟು ತಂಪನ್ನ, ಎಷ್ಟು ನೆರಳನ್ನ, ಎಷ್ಟು ಗಾಳಿಯನ್ನ ನೀಡ್ತದೆ ಅಂತೇಳಿ ನಿಮ್ಗೆ ಗೊತ್ತು. ಇವತ್ತು ಅದೇ ವಿಷಯವಾಗಿ ಮಾತಾಡೋಣ. ಅದಕ್ಕೊಂದು ಸುಂದರವಾದ ಕಥೆ ಇದೆ, ಅದನ್ನು ಸಹ ತಿಳ್ಕೊಳ್ಳೋಣ. ಹೇಳ್ತಾ ಇರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

ಕೇಳಿದ್ರೆ ರೇಡಿಯೋ ಸಾರಂಗ 107.8 FM. ನಾನು ಮಂಜುಳ. ಸೊ ಇವತ್ತು ನಾನು ಮರಗಳ ವಿಷಯವನ್ನ ಮಾತಾಡ್ತಾ ಇದ್ದೆ. ಮರಗಳು ಅಂತ ಹೇಳಿ ನಾವು ಒಂದು ವಿಷಯವನ್ನ ತೆಗೆದಾಗ ನಮ್ಗೆ ನೆನಪಾಗೋದು ಒಬ್ರು ಮಕ್ಕಳಿಲ್ಲದ ಕೊರಗನ್ನ ಬಿಟ್ಟು ಮರಗಳ ಮಹಾತಾಯಿಯಾದವರು ತಿಮ್ಮಕ್ಕ. ವೃಕ್ಷ ಮಾತೆಯಾದದ್ದು ಅವರು. ಪರಿಸರ ಎಂದರೆ ಕರ್ನಾಟಕದಲ್ಲಿ ತಕ್ಷಣ ನೆನಪಾಗುವ ಹೆಸರು ಸಾಲು ಮರದ ತಿಮ್ಮಕ್ಕ. ವೃಕ್ಷ ಮಾತೆ ಎಂದು ಸಹ ಇವರನ್ನ ಕರೀತಾರೆ. ವರ್ಷಗಳ ಹಿಂದೆ ನೂರಾರು ಸಸಿಗಳನ್ನ ನೆಟ್ಟು ಪರಿಸರಕ್ಕೆ ಕೊಡುಗೆ ನೀಡಿರುವ ತಿಮ್ಮಕ್ಕ ತಾವು ನೆಟ್ಟ ಸಾಲು ಸಸಿಗಳಿಂದಲೇ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರನ್ನು ಪಡೆದುಕೊಳ್ತಾರೆ. ಪರಿಸರ ಎಂದರೆ ಕರ್ನಾಟಕದಲ್ಲಿ ತಕ್ಷಣ ನೆನಪಾಗುವ ಹೆಸರು ಸಾಲು ಮರದ ತಿಮ್ಮಕ್ಕ. ವರ್ಷಗಳ ಹಿಂದೆ ನೂರಾರು ಸಸಿಗಳನ್ನ ನೆಟ್ಟು ಪರಿಸರಕ್ಕೆ ಕೊಡುಗೆ ನೀಡಿರುವ ತಿಮ್ಮಕ್ಕ ತಾವು ನೆಟ್ಟ ಸಾಲು ಸಸಿಗಳಿಂದಲೇ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಪಡೆದುಕೊಂಡರು. ಪರಿಸರಕ್ಕೆ ಸಾಲು ಮರದ ತಿಮ್ಮಕ್ಕ ನೀಡಿರುವ ಕೊಡುಗೆಯ ಬಗ್ಗೆ ತಿಳಿದು ಅದೆಷ್ಟೋ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅವರನ್ನ ಗೌರವಿಸಿವೆ. ಇವರು ಜನಿಸಿದ್ದು, ಇವರ ಬಾಲ್ಯವನ್ನು ಸ್ವಲ್ಪ ತಿಳ್ಕೊಳ್ಳೋಣ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ತಿಮ್ಮಕ್ಕ ಅವರು ಜನಿಸಿದ್ರು. ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಶಾಲೆಗೆ ಹೋಗಲು ಸಾಧ್ಯವಾಗದಿದ್ದ ಕಾರಣ ತಿಮ್ಮಕ್ಕ ಮೊದಲು ದನಕರುಗಳನ್ನ ಮೇಯಿಸ್ತಾ ಇದ್ರು. ನಂತರ ಹತ್ತಿರದ ಒಂದು ಕಲ್ಲುಗಣಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡಿದ್ರು. ಇವರು ಚಿಕ್ಕಯ್ಯ ಎಂಬ ಒಬ್ಬ ದನ ಕಾಯುವವರನ್ನ ಸುಮಾರು 12 ವರ್ಷ, ಅವರಿಗೆ 12 ವರ್ಷ ಇತ್ತು, ಆ ವಯಸ್ಸಲ್ಲಿ ಮದುವೆಯಾಗ್ತಾರೆ. ಚಿಕ್ಕಯ್ಯ ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು. ಮದುವೆಯಾಗಿ ಅದೆಷ್ಟೋ ವರ್ಷಗಳಾದ್ರೂ ತಿಮ್ಮಕ್ಕ ಅವರಿಗೆ ಮಕ್ಕಳಾಗಿರಲಿಲ್ಲ. ಹೀಗಾಗಿ ತಿಮ್ಮಕ್ಕ ಮಕ್ಕಳಿಲ್ಲದ ದುಃಖವನ್ನ ಬರೆಯಲು ರಸ್ತೆಯ ಬದಿಗಳಲ್ಲಿ ಆಲದ ಸಸಿಗಳನ್ನ ನೆಡಲು ಆರಂಭಿಸಿದರು. ಕುದೂರಿನಿಂದ ಹುಲಿಕಲ್ ತನಕ ಇರುವ ರಾಜ್ಯ ಹೆದ್ದಾರಿ 94ರಲ್ಲಿ ತಿಮ್ಮಕ್ಕರವರು ಆಲದ ಸಸಿಗಳನ್ನ ನೆಟ್ಟರು. ತಿಮ್ಮಕ್ಕ ಅವರು ಹಳ್ಳಿಯ ಬಳಿ ಆಲದ ಮರಗಳು ಹೇರಳವಾಗಿದ್ದವು. ತಿಮ್ಮಕ್ಕ ಮತ್ತು ಅವರ ಪತಿ ಈ ಮರಗಳಿಂದ ಸಸಿಗಳನ್ನ ಕಸಿ ಮಾಡಲು ಆರಂಭಿಸಿದರು. ಮೊದಲ ವರ್ಷದಲ್ಲಿ 10 ಸಸಿಗಳನ್ನು ನೆರೆಯ ಕುದೂರು ಹಳ್ಳಿಯ ಬಳಿ 4 ಕಿಲೋಮೀಟರ್ ಉದ್ದಳತೆಯಲ್ಲಿ ಸಸಿಗಳನ್ನ ನೆಟ್ಟರು. 2ನೇ ವರ್ಷಕ್ಕೆ 15, 3ನೇ ವರ್ಷಕ್ಕೆ 20, ಹೀಗೆ ಅವರು ನಡುವುದು ಜಾಸ್ತಿಯಾಗ್ತಾ ಹೋಯಿತು. ತಿಮ್ಮಕ್ಕ ದಂಪತಿ ಸಸಿಗಳನ್ನು ನೆಡಲು ತಮ್ಮ ಅತ್ಯಲ್ಪ ಆದಾಯವನ್ನೇ ಬಳಸಿದರು. ಗಂಡ ಹೆಂಡತಿ ಇಬ್ಬರು ಸಸಿಗಳಿಗೆ ನೀರುಣಿಸಲು ಬಿಂದಿಗೆ ಕೊಳಗಗಳಲ್ಲಿ 4 ಕಿಲೋಮೀಟರ್ ವರೆಗೆ ನೀರನ್ನು ಹೊತ್ತುಕೊಂಡೊಯ್ಯುತ್ತಿದ್ದರು. ಸಸಿಗಳನ್ನು ಮೇವಿನ ಜಾನುವಾರುಗಳ ಕಾಟದಿಂದ ತಪ್ಪಿಸಲು ಅವುಗಳ ಸುತ್ತ ಮುಳ್ಳು ಪೊದೆಗಳನ್ನು ಹೊದಿಸುತ್ತಿದ್ದರು. ನೀರಿನ ಅಭಾವ ಉಂಟಾಗಿ ಗಿಡಗಳಿಗೆ ತೊಂದರೆಯಾಗುತ್ತದೆ ಅಂತ ಅನಿಸಿದಾಗ ಮತ್ತೆ ಹೆಚ್ಚಾಗಿ ಈ ಮುಂಗಾರು ಮಳೆಯ ಕಾಲದಲ್ಲಿ ಗಿಡವನ್ನ ನೆಡಲು ಶುರು ಮಾಡಿದ್ರು. ಜೀವನದ ಉದ್ದಕ್ಕೂ ಮರಗಳು ಎಷ್ಟು ಹಾಸುಹೊಕ್ಕಾಗಿವೆ ಎಂದು ನೆನಪಿಸಿಕೊಳ್ಳಿ. ಮರಗಳು ನಮ್ಮ ಕಥೆಗಳಲ್ಲಿದೆ, ಇತಿಹಾಸದಲ್ಲಿದೆ, ವರ್ತಮಾನ ಕಾಲದಲ್ಲೂ ಮರಗಳ ಕುರಿತಾದ ಎಷ್ಟೊಂದು ಮಾತುಗಳಿದೆ ಅಲ್ವೇ. ಈಗ ನೋಡಿ, ಕ್ರಿಸ್ಮಸ್ ಹೊತ್ತಲ್ಲಿ ಕ್ರಿಸ್ಮಸ್ ಮರ ಬೇಕೇ ಬೇಕು. ಒಂದಾನೊಂದು ಕಾಲದಲ್ಲಿ ಅಂದ್ರೆ ಋಷಿ ಮುನಿಗಳ ಕಾಲದಲ್ಲಿ ಗುರುಕುಲ ಅಂತ ಇರ್ತಿತ್ತು. ಹಲವಾರು ವಿದ್ಯಾರ್ಥಿಗಳು ವಿದ್ಯೆ ಕಲಿಯಲು ಅಂತ ಬಂದವರು ಗುರುಗಳ ಜೊತೆಯಲ್ಲಿ ಉಳಿದುಕೊಳ್ತಿದ್ರು. ಗುರುಕುಲದಲ್ಲಿ ಇರುವಾಗ ಊಟ ಮತ್ತು ನಿದ್ರೆ ಸಮಯದಲ್ಲಿ ಆಶ್ರಮದ ಒಳಗೆ ಇರುತ್ತಿದ್ರು. ವಿದ್ಯೆ ಕಲಿಯುವಾಗ ನಡೆಯುತ್ತಿದ್ದ ತರಗತಿಗಳು ಮಾತ್ರ ವಿಶಾಲವಾದ ವೃಕ್ಷದ ಕೆಳಗೆ, ಈ ಮರದ ಕೆಳಗೆ ಕಟ್ಟೆಯ ಮೇಲೆ ಗುರುಗಳು ಕುಳಿತುಕೊಳ್ಳುತ್ತಿದ್ದರು. ವಿದ್ಯಾರ್ಥಿಗಳು ಕೆಳಗೆ ನೆಲದ ಮೇಲೆ ಆಸೀನರಾಗ್ತಾ ಇದ್ರು. ಇಲ್ವೇ, ಮರಗಳ ಬಗ್ಗೆ ತುಂಬಾ ವಿಷಯ ಇದೆ ಹೇಳಲಿಕ್ಕೆ. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಈಗ ಒಂದು ಸೂಪರ್ ಆಗಿರುವ ಟ್ರ್ಯಾಕ್ ನಿಮಗೋಸ್ಕರ, ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಮರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈ ಮರಗಳದ ಬಗ್ಗೆ ಮಾತಾಡುವಾಗ ನನಗೆ ನೆನಪಾಗುವುದು ಹಾಮಾನಾಯಕ್ ಇವರು ಬರೆದಿರುವಂತ ಒಂದು ಮರದ ಬೆಲೆ. ಇದು ಒಂದು ನಾನು ಈ ಲೇಖನವನ್ನ ನಾನು ಓದಿದ್ದೆ, ಸೊ ಅದನ್ನಿಲ್ಲಿ ನಾನು ಪ್ರಸ್ತಾಪಿಸಲೇಬೇಕು. ವೃಕ್ಷ ರಕ್ಷತಿ ರಕ್ಷಿತ ಎನ್ನುವ ಮಾತು ಇದೆ, ಇದು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಅಂದ್ರೆ ನಾವು ಮರಗಳನ್ನ ರಕ್ಷಿಸಿದರೆ ಮರಗಳು ನಮ್ಮನ್ನ ರಕ್ಷಿಸುತ್ತದೆ ಎಂಬುದು ಇದರ ಅರ್ಥ. ಪರಿಸರದಲ್ಲಿ ಮರಗಳ ಸಂಖ್ಯೆ ಕಡಿಮೆಯಾಗಿ ಜಾಗತಿಕ ತಾಪಮಾನ ಹೆಚ್ಚುತ್ತಿರುವ ಆತಂಕವನ್ನ ವಿಜ್ಞಾನಿಗಳು ವ್ಯಕ್ತಪಡಿಸಿದ್ದಾರೆ. ಈ ದಿಸೆಯಲ್ಲಿ ಪ್ರಪಂಚದ ಹಲವು ರಾಷ್ಟ್ರಗಳು ಎಚ್ಚೆತ್ತುಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗಿದೆ. ಆದರೆ ಭಾರತೀಯರಾದ ನಾವು ಇನ್ನೂ ಎಚ್ಚೆತ್ತುಕೊಳ್ಳದಿರುವುದು ವಿಷಾದದ ಸಂಗತಿ. ಯಾಕಂದ್ರೆ ಈಗ ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಿ ಮನುಕುಲವನ್ನ ರಕ್ಷಿಸುವ ಹೊಣೆ ಕ್ಷಿಪ್ರಗತಿಯಲ್ಲಿ ಆಗಬೇಕಿದೆ. ಈಗ ಇದಕ್ಕೊಂದು ಹಮಾನಾಯಕರು ಒಂದು ಕಥೆಯನ್ನ ಹೇಳ್ತಾರೆ. ಇದು ಅಮೆರಿಕದಲ್ಲಿ ನಡೆದಂತಹ ಒಂದು ಕತೆ. ಸೊ ಅದನ್ನ ಇವಾಗ ನಾನು ನಿಮ್ಮ ಹತ್ರ ಹಂಚಿಕೊಳ್ತೇನೆ. 500 ವರ್ಷ ಹಳೆಯದಾದ ಮರವೊಂದನ್ನ ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೆರಿಕದ ಪ್ರಜೆಯಾದ ಪಾಲ್ ಕೆಲೆನ್ ಎಂಬುವನಿಗೆ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ದಂಡವನ್ನ ವಿಧಿಸಿತು. ಅಂದ್ರೆ ಸಸ್ಯನಾಶಕವನ್ನ ಮರದ ಮೇಲೆ ಸುರಿದದ್ದು ಗೊತ್ತಾದೊಡನೆಯೇ ಕೆಲೆನ್ ಅನ್ನು ಬಂಧಿಸಲಾಗಿತ್ತು. ಈಗ ಅವನು $20,000 ಜಾಮೀನು ಒದಗಿಸಲುವನಿಗೆ ಸಾಧ್ಯವಾಗುವುದಿಲ್ಲ, ಹಾಗೆ ಆತನನ್ನ ಜೈಲಿನಲ್ಲಿ ಇಡ್ತಾರೆ. ಈಗ ಅಮೆರಿಕೆಯ ಟೆಕ್ಸಸ್ ರಾಜ್ಯದ ಹೌಸ್ಟನ್ ಎಂಬಲ್ಲಿ ನಡೆದ ಘಟನೆ ಇದು. ಈ ಕೃತ್ಯದಿಂದ ಆ ಹೆಮ್ಮರ ಏನಾಯಿತು ಹೇಳಿದ್ರೆ ಅರ್ಧಕ್ಕೂ ಹೆಚ್ಚು ಭಾಗ ಸತ್ತುಕೊಂಡು ಹೋಯಿತು. ಈಗ ಮರವನ್ನ ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ನಲ್ಲಿರುವ ನಗರ ಪಾಲಿಕೆ ಅದಕ್ಕೂ $1,00,000 ಹೆಚ್ಚು ಡಾಲರ್ಗಳು ಅಲ್ಲಿಗೆ ದೇಣಿಗೆ ಬಂದಿದಂತೆ. ಆದರೇನು, ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ. ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ವರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ತಂದು ಇಡುತ್ತಿದ್ದರಂತೆ. ಮರಕ್ಕೆ ದೀರ್ಘಾಯುಸ್ಸನ್ನು ಕೋರಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದರಂತೆ. ಈಗ ಇದನ್ನೆಲ್ಲ ನೋಡುವಾಗ ನಮ್ಮ ದೇಶದಲ್ಲಿ ನಡೆಯುವ ಘಟನೆಗಳು ನಮಗೆ ನೆನಪಿಗೆ ಬರುತ್ತದೆ. ಯಾಕಂದ್ರೆ ಅಲ್ಲಿ ಸಾಯುತ್ತಿರುವ ಮರವನ್ನು ಉಳಿಸೋದಕ್ಕಾಗಿ ಜನರು ಪ್ರಾರ್ಥನೆಯನ್ನ ಮಾಡ್ತಾರೆ, ತಮ್ಮ ಕೈಲಾದುದನ್ನೆಲ್ಲ ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಹೇಗೆ ನೋಡಿ, ಯಾರಿಗೂ ತೊಂದರೆಯಾಗುತ್ತಿದೆ ಎಂಬುದು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವಿಗೆ ನಾವು ಹೋಗೋದಿಲ್ಲ ಅಲ್ವಾ. ಆಮೇಲೆ ಅನೇಕ ಕಾಲ ಬದುಕಬಹುದಾದ ಮರವನ್ನ ಕತ್ತರಿಸಲು ಮುಂದಾಗ್ತಾರೆ. 2,000 ವರ್ಷಗಳಷ್ಟು ಮಿಕ್ಕಿರುವ ಸಂಸ್ಕೃತಿ ಇರುವ ನಮ್ಮ ದೇಶದಲ್ಲಿ ಇದೆಲ್ಲವೂ ನಡೀತಾ ಇದೆ. ಈಗ ಇಲ್ಲಿ ನೋಡಿ, ಇಲ್ಲಿ ಎರಡು ತೀರ ಭಿನ್ನವಾದ ದೃಷ್ಟಿಕೋನಗಳು. ಅಮೆರಿಕದಲ್ಲಿ ಮರವನ್ನ ಉಳಿಸಲಿಕ್ಕೆ ಪ್ರಾರ್ಥನೆಯನ್ನ ಮಾಡ್ತಾರೆ, ನಾವು ಇನ್ನು ಮುಂದೆ ನೋಡದೆ ಮರವನ್ನ ಕಡಿಲಿಕ್ಕೆ ಮುಂದಾಗ್ತೇವೆ. ಈ ಅಮೆರಿಕ ಜನದಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. ಇದು ಈಗಿನ ಟ್ರೆಂಡಿಗೆ ಖಂಡಿತ ಯೋಚನೆ ಮಾಡಬೇಡಿ. ಯುದ್ಧದ ಸಮಯದಲ್ಲಿ ಇದು ಹಮಾನಾಯಕರು ಬರೆದಂತ ಒಂದು ಕತೆ. ಈಗ ನಮಗಾದರೂ ಇಂದಷ್ಟೇ ಮುಖ್ಯವಾದದ್ದು ನಾಳೆ ಅಲ್ಲ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರ ಸಾಮಾನ್ಯವಾದಂತ ವಿಚಾರ. ಕಾನೂನಿಗೆ ವಿರುದ್ಧವಾದರೂ ಮರ ಕತ್ತರಿಸಲು ಜನ ಮುಂದಾಗ್ತಾರೆ. ರಾಜ್ಯದ ರಾಷ್ಟ್ರದ ಹೆದ್ದಾರಿಗಳಲ್ಲೇ ಮರಗಳನ್ನು ಹಾಡು ಹಗಲಲ್ಲೇ ಕಡಿಯುವಂತ ವಿಷಯಗಳು ನಡೀತಾನೆ ಹೋಗ್ತದೆ. ಈಗ ಯಾಕಂದ್ರೆ ಇಲ್ಲಿ ಹಮಾನಾಯಕರು ಹೇಳ್ತಾರೆ, ಒಂದು ಮರದ ಬೆಲೆ ಏನು ಅಂತ ತಿಳಿದುಕೊಳ್ಳುವ ಗೂಜಿಗೆ ನಾವ್ಯಾರು ಹೋಗೋದಿಲ್ಲ. ಬೆಲೆ ಕಟ್ಟಲು ಮರದ ದಪ್ಪ, ಎತ್ತರ, ಅದರ ಉಪಯೋಗದ ಅಂದಾಜು ಇದೆಲ್ಲ ಅಗತ್ಯವೆಂದು ಯಾರಾದರೂ ಹೇಳಬಹುದು, ನಿಜ. ನಾವು ಬಲ್ಲ ಬೆಲೆ ಇದನ್ನೇ ಅವಲಂಬಿಸಿರುತ್ತದೆ. ಆದರೆ ನಿಜವಾದ ಮರದ ಬೆಲೆ ಏನೆಂಬುದನ್ನ ನಾವು ಯೋಚಿಸಿ ಇರುವುದಿಲ್ಲ. ಈಗ ನೋಡೋಣ, 50 ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ ಏನು ಎಂಬುದನ್ನ ವಿಜ್ಞಾನಿಯೊಬ್ರು ಹೀಗೆ ಲೆಕ್ಕ ಹಾಕಿ ಹೇಳ್ತಾರೆ. ಅವರ ಪ್ರಕಾರ ಅಂತ ಮರವೊಂದರ ಬೆಲೆ 16,00,000 ರೂಪಾಯಿಗಳಿಗಿಂತ ಹೆಚ್ಚು ಅಂದ್ರೆ ಯಾರು ನಂಬುತ್ತಾರೆ ಹೇಳಿ. ಈ ವಿವರ ನೋಡಿ, ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ 2.5 ಲಕ್ಷ ಅಂತ ಇಟ್ಕೊಳ್ಳೋಣ. ಅದು ಹೀರಿಕೊಳ್ಳುವ ಇಂಗಾಲಜನಕದ ಬೆಲೆ 5 ಲಕ್ಷ, ಮಣ್ಣಿನ ಸವೆತ ತಡೆಯುವುದರ ಬೆಲೆ 2.5 ಲಕ್ಷ, ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ 3 ಲಕ್ಷ, ಆಹಾರ ಹಾಗೂ ಗೊಬ್ಬರದ ಬೆಲೆ 0.25 ಲಕ್ಷ, ಪಶು ಪಕ್ಷಿಗಳಿಗೆ ಕ್ರಿಮಿ ಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ 2.5 ಲಕ್ಷ. ಇದರ ಮೇಲೆ ಹೇಳಬೇಕಾದರೆ ನೀವು ದಿಮ್ಮಿಗಳ ಬೆಲೆ ಏನಾಗುತ್ತದೆ ಎಂಬುದನ್ನ ಲೆಕ್ಕವನ್ನ ನಾವು ಹಾಕಿಕೊಳ್ಳಬಹುದು. ಇದೆಲ್ಲವನ್ನ ಮೀರಿದ ಒಂದು ಬೆಲೆ ಇದೆ. ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ. ಈ ಬೆಲೆಯನ್ನ ತೆತ್ತು ನಾವು ಮರಗಳನ್ನ ಕಡಿಯಬೇಕೆ ಎಂಬುದನ್ನ ಈಗ ತೀವ್ರವಾಗಿ ಯೋಚಿಸುವಂತ ಕಾಲ. ಮರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಇನ್ನಷ್ಟು ಮಾತಾಡ್ತೇನೆ. ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಹೇಳ್ತಾ ಇದ್ರೆ ರೇಡಿಯೋ ಸನಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಮರಗಳು ಹೇಳಿದಾಗ ನಮ್ಗೆ ಒಬ್ಬರ ಹೆಸರು ಸಾಲು ಮರದ ತಿಮ್ಮಕ್ಕನ ಹಾಗೆ ಇನ್ನೊಂದು ಹೆಸರು ನೆನಪಿಗೆ ಬರಲೇಬೇಕು. ಅವರು ಸುಂದರಲಾಲ್ ಬಹುಗುಣ. ಈ ಹೆಸರು ಹೇಳಿದ ಕೂಡಲೇ ನಮಗೆ ನಿಜವಾಗ್ಲೂ ಒಂದು ನೆನಪಾಗಬೇಕು, ಇದು ಕರ್ನಾಟಕದ ಮಟ್ಟಿಗೆ ಹಿಮಾಲಯದಿಂದ ಬಂದ ಒಂದು ಬೆಳಕು. ಅಲ್ಲಿ ಆರಂಭವಾದ ಚಿಪ್ಕೋ ಚಳುವಳಿಯ ಕುಡಿಯನ್ನು ಮಲೆನಾಡಿನಲ್ಲಿ ಅಪ್ಪಿಕೋ ಚಳುವಳಿಯನ್ನಾಗಿ ಚಿಗುರಿಸಿದ ಸಂತ ಅವರು. ಉತ್ತರಾಖಂಡದ ದಟ್ಟಡವಿಯಲ್ಲಿ ಮಹಿಳೆಯರಿಂದ ಚಾಲನೆ ಪಡೆದ ಪರಿಸರ ರಕ್ಷಣಾ ಹೋರಾಟದ ಸಂದೇಶವನ್ನು ಬೇರೆ ರಾಜ್ಯಗಳಿಗಷ್ಟೇ ಅಲ್ಲ ವಿಶ್ವದ ಅನೇಕ ದೇಶಗಳಲ್ಲಿ ಬಿತ್ತರಿಸುತ್ತಾ ಸುತ್ತಿದವರು. ಮೊದಲೇ ಸಂತನ ವೇಷಭೂಷಣ, ಮಿಲು ಮಾತು, ಅಹಿಂಸಾ ಮೂರ್ತಿಯ ಪ್ರತಿರೂಪ. ಅರಣ್ಯ ಎಂದರೆ ಬರೀ ಫರ್ನಿಚರ್ ಮಾಡುವ ದಿಮ್ಮಿಗಳಲ್ಲ, ಅರಣ್ಯಗಳೆಂದರೆ ಪೃಥ್ವಿಯ ಶ್ವಾಸಕೋಶ, ನದಿಗಳ ಜನ್ಮದಾಯಿನಿ, ಮಣ್ಣಿನ ರಕ್ಷಣೆಯ ಖಜಾನೆ ಎಂದು ಪುರಾತನ ಋಷಿಮುನಿಯಂತೆ ನಿರುದ್ವೇಗದ ಪ್ರವಚನ ನೀಡುವ ಈ ಸಂತನ ಮಾತುಗಳಿಗೆ ಜನರನ್ನ ಮೋಡಿ ಮಾಡುವ ಶಕ್ತಿ ಇತ್ತು. ಎಲ್ಲೆಲ್ಲಿ ಸುಂದರ ನಿಸರ್ಗಕ್ಕೆ ಅಭಿವೃದ್ಧಿಯ ಕೊಡಲಿ ಏಟು ಬೀಳುತ್ತಿದ್ದಲ್ಲೆಲ್ಲ ಸುಂದರ್ಲಾಲ್ ಅಲ್ಲಿಗೆ ಹಾಜರಾಗತೊಡಗಿದರು. ಸೇಬು ಹಣ್ಣುಗಳನ್ನು ರವಾನೆಗೆಂದು ಕಟ್ಟಿಗೆಯ ಪ್ಯಾಕಿಂಗ್ ಮಾಡಿ ಇಟ್ಟದ್ದನ್ನು ನೋಡಿ ಇವರು ಸೇಬು ತಿನ್ನುವುದನ್ನೇ ಬಿಟ್ಟರು. ಭತ್ತ ಬೆಳೆಯಲು ಅಪಾರ ನೀರು ಬೇಕಾಗುತ್ತದೆ ಎಂಬುದನ್ನು ತಿಳಿದು ಇವರು ಅನ್ನವನ್ನೇ ಬಿಡುತ್ತಾರೆ. ಉರುವಲ ಸೌದೆಗೆಂದು ಗಿಡ ಮರಗಳ ನಾಶ ನೋಡಿ ಇವರು ಬೇಯಿಸಿದ ಆಹಾರವನ್ನೇ ತ್ಯಜಿಸುತ್ತಾರೆ. 1980ರಲ್ಲಿ ನೈರೋಬಿಯಲ್ಲಿ ವಿಶ್ವಸಂಸ್ಥೆ ಏರ್ಪಡಿಸಿದ ಶಕ್ತಿ ಸಮ್ಮೇಳನಕ್ಕೆ ಇವರು ಹಾಜರಾದ ವೈಖರಿ ಸದಾ ನೆನಪಿಡುವಂತದ್ದು. ಹಿಮಾಲಯದ ಹಳ್ಳಿಗಾಡಿನ ಶ್ರಮಿಕ ಹೈದನಂತೆ ತಮ್ಮ ಬೆನ್ನಿಗೆ ಕಟ್ಟಿಗೆಯ ಹೊರೆಯನ್ನು ಬಿಗಿದುಕೊಂಡು ಏದುಸಿರು ಬಿಡುತ್ತಾ ಮೆಲ್ಲಗೆ ಮೆಟ್ಟಲು ಏರಿ ಅವರು ಸಭಾಂಗಣವನ್ನು ಪ್ರವೇಶಿಸಿ ಎಲ್ಲರ ಗಮನ ಸೆಳೆದು ಮಾಧ್ಯಮಗಳ ಮನಗೆದ್ದರು. ಅರಣ್ಯದ ಮಧ್ಯೆಯೇ ವಾಸಿಸುವವರು ಹೇಗೆ ಕಾರ್ಪೊರೇಟ್ ಗುತ್ತಿಗೆದಾರರ ಮುಷ್ಟಿಗೆ ಸಿಕ್ಕು ತುಂಡು ಸೌದೆಗಾಗಿ ಹೋರಾಡಬೇಕಾಗಿ ಬಂದಿದೆ ಎಂಬುದನ್ನು ಈ ವಿಶಿಷ್ಟ ದೃಶ್ಯ ಮಾಧ್ಯಮದ ಮೂಲಕ ಜಗತ್ತಿಗೆ ಬಿತ್ತರಿಸಿದ ಸಂತ ಇವರು. ಇದನ್ನ ನನಗೆ ಇವರದೆಲ್ಲ ಈ ಹೋರಾಟಗಳನ್ನ ನೋಡಿದಾಗ ನನಗೆ ನೆನಪಾಗುವುದು ಚಿನ್ನಾಯಿ ಮುತ್ತ ಅನ್ನುವ ಮೂವಿಯಲ್ಲಿ ಒಂದು ಇದಕ್ಕೆ ಸುಂದರವಾದ ಒಂದು ರೂಪಕವನ್ನ ಇದರಲ್ಲಿ ಚಿತ್ರಿಸಿದ್ದಾರೆ. ಅದರ ಹಾಡು ಹೀಗಿದೆ, ಮಾರಿಷಾ ಮಾರಿಷಾ ವೃಕ್ಷಕನ್ನೆ ಮಾರಿಷಾ, ಎಂತ ಚೆಲುವೆ ಮಾರಿಷಾ, ಬಳ್ಳಿಯ ಮೈಯ ಚಿಗುರಿನ ಕೈಯ ಅರಳು ಮುಗದ ಕನ್ನಿಗೆ, ಬಳ್ಳಿಯ ಮೈಯ ಚಿಗುರಿನ ಕೈಯ ಅರಳು ಮುಗದ ಕನ್ನಿಗೆ, ಸೋತು ಮುತ್ತು ಕೊಡುತ್ತಲಿತ್ತು ಸಂಜೆ ಬಿಸಿಲು ಕೆನ್ನೆಗೆ, ಮಾರಿಷಾ ವೃಕ್ಷ ಕನ್ಯೆ ಮಾರಿಷಾ. ಈಗ ಈ ಸುಂದರವಾದ ಹಾಡು ನಿಮಗೋಸ್ಕರ ಹೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳಿದರೆ ರೇಡಿಯೋ ಸರಂಗ 107.8 FM. ಸೊ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇವತ್ತು ನಾನು ಮರಗಳ ಬಗ್ಗೆ ಮಾತಾಡ್ತಿದ್ದೆ. ಈಗಂತೂ ಈ ಬಿಸಿಲಿಗೆ ನಮಗೆ ಮರಗಳ ಅಗತ್ಯ ಇಷ್ಟು ಅನ್ನುವುದನ್ನ ನಾವು ಖಂಡಿತವಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೆ ನಾನು ಅನ್ನೋದು, ಮನೆಯ ಅಂಗಳದಲ್ಲಿ ಒಂದಿಷ್ಟು ಜಾಗ ಇದ್ರೆ ಒಂದಿಷ್ಟು ಗಿಡಗಳನ್ನ ಹಾಕಿ, ಗಿಡಗಳನ್ನ ಬೆಳೆಸಿ.
1: ತೂಜೆ ವೀಣು ದೇವ್ನಾ, ತೂಜೆ ವೀಣು ಜೀವನಾ
0: ಎನ್ನುವ ಬದಲಿಗೆ ಮರದ ಬೇರುಗಳು ಕಟ್ಟಡದ ಅಡಿಪಾಯಕ್ಕೆ ಮುಳುವಾಗುತ್ತದೆ ಎನ್ನುವ ಮನೋಭಾವವೇ ಈಗ ಹೆಚ್ಚುತ್ತಿದೆ. ವೃಕ್ಷಗಳು ಪ್ರಕೃತಿಯ ಆಧಾರ ಸ್ತಂಭ ಎಂಬುದು ಪ್ರತೀತಿ. ಮನುಷ್ಯರಿಗಿಂತ ಹೆಚ್ಚು ಕಾಲ ಬದುಕುವ ವೃಕ್ಷಗಳ ಉಪಯೋಗ ಗಣನಾತೀತ. ಭೂಜಲ ಮಟ್ಟದ ವರ್ಧನೆ, ಉಸಿರಾಟಕ್ಕೆ ಆಮ್ಲಜನಕ, ಅಂಗಾರಾಮ್ಲ ಸೇವಿಸಿ ಪರಿಸರ ಶುದ್ಧಿ, ಆಶ್ರಯ ಬಯಸಿದವರಿಗೆ ನೆರಳು, ಹಸಿವಾದವರಿಗೆ ಹಣ್ಣು, ಮನಸ್ಸಿಗೆ ಆನಂದ ನೀಡುವ ವರ್ಣಮಯ ಪುಷ್ಪ ಸಂಕುಲ, ಮೃಗ ಪಕ್ಷ್ಯಾದಿಗಳಿಗೆ ನಿವಾಸ, ಹೀಗೆ ವೃಕ್ಷಗಳಿಂದ ಒದಗುವ ಪ್ರಯೋಜನಗಳ ಪಟ್ಟಿ ಅತ್ಯಂತ ದೀರ್ಘ ಮತ್ತು ಅವರ್ಣನೀಯ. ಮರದ ದೇಹವು ಲಘುಬಗನೆ ಅಳಿಯುವುದಿಲ್ಲ. ವಿದ್ಯಾಲಯ, ದೇವಾಲಯ, ಅರಮನೆ ಅಥವಾ ವಾಸದ ಮನೆಗಳ ಕಿಟಕಿ ಬಾಗಿಲುಗಳಾಗಿ, ಆಸನಗಳಾಗಿ, ಆಟಿಕೆಗಳಾಗಿ, ದೇವರಿಗೆ ರಥವಾಗಿ, ಗರುಡಗಂಬವಾಗಿ, ಬಂಗಾರ ಅಥವಾ ಹಣ ಇರಿಸುವ ಖಜಾನೆಯಾಗಿ, ಧಾನ್ಯಗಳ ಸಂಗ್ರಹಕವಾಗಿ, ಹೀಗೆ ನೂರಾರು ರೀತಿಯಲ್ಲಿ ಸಾವಿರಾರು ವರ್ಷ ಉಪಕಾರವನ್ನು ಸತ್ತ ಮೇಲುವ ವೃಕ್ಷಗಳು ಮುಂದುವರಿಸುತ್ತವೆ. ಈ ಲೋಕದಲ್ಲಿ ತಲೆ ಎತ್ತಿ ವಿಜೃಂಭಿಸುತ್ತದೆ. ಜೀವವಿದ್ದಾಗ ಮತ್ತು ತನ್ನ ಜೀವ ಹೋದಾಗ ಉಪಕರಿಸಲು ವೃಕ್ಷಗಳಿಗೆ ಮಾತ್ರ ಸಾಧ್ಯ. ಅದಕ್ಕಾಗಿ ಮರ ಇಂದಿಗೂ ವೃಕ್ಷರಾಜ. ನಮ್ಮ ಹಿರಿಯರು ವೃಕ್ಷೋಪಾಸ

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ಸಲ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ದ. ಒಮ್ಮೆ ಬಂದದ್ದು, ಸಾಕಷ್ಟು ಬುದ್ಧಿ ಬಂತು ಅವನಿಗೆ ಹೋಗೋದೊಳಗೆ. ಭಾರತಕ್ಕೆ ಬಂದವನು ಒಂದು ರಾಜ್ಯದಲ್ಲಿ ಗೆದ್ದು ಹೋಗ್ತಾ ಇದ್ದ. ಬಂಗಾರದ ಸಾರೋಟು, ಚಕ್ರವರ್ತಿ ಆಗಿರ್ಬೇಕಲ್ಲ ಅವನು. ಚಕ್ರವರ್ತಿ ಆದವನು ಬಂಗಾರದ ಸಾರೋಟಲ್ಲಿ ಹೋಗ್ತಾ ಇದ್ದಾನೆ. ಜನ ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಚಕ್ರವರ್ತಿ ಬರೋದನ್ನು. ಹೀಗೆ ಹೋಗ್ತಿರ್ಬೇಕಾದ್ರೆ ಅಲೆಕ್ಸಾಂಡರ್ನ ದೃಷ್ಟಿ ರಸ್ತೆ ಪಕ್ಕದಲ್ಲಿ ಒಬ್ಬ ಭಿಕ್ಷುಕನ ಮೇಲೆ ಬಿತ್ತು. ಬಟ್ಟೆ ಎಲ್ಲ ಹರಿದು ಹೋಗಿದೆ, ನಿಂತಿದ್ದಾನೆ ಹಾಗೆ ಚಳಿ ನಡ್ಕೊ ನಿಂತಿದ್ದಾನೆ. ಕೆಟ್ಟ ಅನ್ಸ್ಬಿಡ್ತು ಚಕ್ರವರ್ತಿ ಕಡ್ಡಿಗೆ ಬಿದ್ದಾಗ. ಮಂತ್ರಿಗಳು ಹೇಳಿದ್ದಂತೆ ನೋಡಿ, ಅವನು ಹೋಗಿ ಏನ್ ಬೇಕೋ ಎಲ್ಲ ಕೊಟ್ಬಿಡಿ, ಅವನಿಗೆ ಏನ್ ಬೇಕೋ ಎಲ್ಲ ಕೊಟ್ಬಿಡಿ ಅಂತ ಹೇಳಿದಂತೆ. ಕೊಡಿ ಅಂದಾಗ ಮಂತ್ರಿಗಳು ಹೋದ್ರು, ನಿನ್ ದೈವ ತೆಗಿತಪ್ಪ, ಚಕ್ರವರ್ತಿ ದೃಷ್ಟಿ ನಿನ್ ಮೇಲೆ ಬಿತ್ತು, ನೀನ್ ಏನ್ ಬೇಕು ಬೇಡ್ಕೋ ಕೊಟ್ಬಿಡ್ತಾನೆ ಚಕ್ರವರ್ತಿ ಅವನು ಅಂತ. ಆ ಭಿಕ್ಷುಕ ಏನ್ ಕೇಳ್ಕೊಳ್ಳಿಲ್ಲ, ಯಾವ ಚಕ್ರವರ್ತಿ ಅಂತ ಕೇಳ್ದ. ಯಾಕೆ ಬೇಕು ಕರ್ಬಾರ, ಕೇಳಿದ್ರೆ ಕೊಡ್ತಿರ್ಲಿಲ್ವ ಅವನು. ಯಾವ ಚಕ್ರವರ್ತಿ ಅವನು ಹೇಳ್ದು, ಗೊತ್ತಾಗೋಲ್ಲ, ಇಡೀ ಜಗತ್ತಿನ ಅರ್ಧವನ್ನ ಗೆದ್ದಂತ ಅವನು, ಅರ್ಧ ಜಗತ್ತನ್ನ ಗೆದ್ದಾನೆ. 32 ವರ್ಷ ಇನ್ನು ಸಣ್ಣ ವಯಸ್ಸಿಗೆ ಇಡೀ ಪ್ರಪಂಚವನ್ನು ಅರ್ಧ ಗೆದ್ದಂತ ಚಕ್ರವರ್ತಿ ಅಲೆಕ್ಸಾಂಡರ್, ನಿನಗೇನ್ ಬೇಕೋ ಕೊಡ್ತಾನೆ ಅಂತ. ಇವನು ಮತ್ತೆ ಪ್ರಶ್ನೆ ಕೇಳ್ದ, ಬರೀ ಅರ್ಧ ಜಗತ್ತೇ ಗೆದ್ದದ, ಇನ್ನು ಅರ್ಧ ಗೆಲ್ಲೋದು ಯಾವಾಗ ಅಂತ ಕೇಳ್ದ. ಇವನಿಗೇನ್ ಗೊತ್ತು ಜಗತ್ತಂದ್ರೆ ಎಷ್ಟು ದೊಡ್ಡದು. ಭಿಕ್ಷುಕ ಇವನು, ಸುಮ್ಮನಿರಯ್ಯ, ನಿನಗೇನ್ ಬೇಕು ಕೇಳ್ಕೊಳ್ಳಯ್ಯ, ಅರ್ಧ ಜಗತ್ತು ತಗೊಂಡು ಏನ್ ಮಾಡ್ತೇನೆ ನೀನು, ಅರ್ಧ ಜಗತ್ತು ಗೊತ್ತಾಗಿ ದೊಡ್ಡದು ಅಂತ ತಿಳ್ಕೊಂಡು. ಅವನು ಹೇಳ್ದ, ಪಾಪ ಅರ್ಧನೇ ಸಿಕ್ಕಿದೆ, ಇನ್ ಪೂರ ಸಿಗೋದು ಕಷ್ಟ ಆಗತ್ತೆ ಅವನಿಗೆ ಅಂತ ಒದ್ದಾಡ್ತಾ ಇದ್ದ. ಅಲೆಕ್ಸಾಂಡರ್ ನೋಡಿದ, ಬಹಳ ತಕರಾರು ಆಗ್ತದೆ ಯಾಕೋ ಅಂತ ತಾನು ಬಂದಂತ ಹೇಳಿದ್ರು. ಏನ್ ತಕರಾರು ಅಂತ ಕೇಳ್ದ. ಹುಚ್ಚ ಸ್ವಾಮಿ ಇವನು, ಅರ್ಥವೇ ಆಗಲ್ಲ, ನಾವು ಹೇಳ್ತಾ ಇದ್ದೀವಿ 32 ವರ್ಷಕ್ಕೆ

0: Radio Sarang 107.8 FM.
1: ಕಲ್ಪನೆ ಮಾಡ್ಕೋ, ನೀನು ಕುದುರೆ ಮೇಲೆ ಹೊರಟಿದ್ಯಾ ಬೇಟೆ ಆಡೋದಕ್ಕೆ, ನಿನ್ ಜೊತೆಗಾರರೆಲ್ಲ ಇದ್ದಾರೆ, ನೀನ್ ಕಾಡಿನಲ್ಲಿ ಹೋದೆ, ನಿಂದು ಬಲಿಷ್ಠವಾದ ಕುದುರೆ, ನೀನು ಬಲಿಷ್ಠವಾದ ವ್ಯಕ್ತಿ, ಕುದುರೆಯನ್ನು ಓಡಿಸ್ಕೊಂಡು ಹೋದೆ. ಅದು ಎಷ್ಟು ವೇಗವಾಗಿ ಹೋಯ್ತು ಅಂದ್ರೆ ಕಾಡು ದಾಟಿ ಹೊರಗಡೆ ಹೋಗ್ಬಿಡ್ತು, ಮರುಭೂಮಿಗೆ ಹೋಗ್ಬಿಡ್ತು. ಹೋಯ್ತು ಹೋಯ್ತು ಹೋಯ್ತು ನೋಡ್ತೀಯ, ಹಿಂದೆ ಮುಂದೆ ಯಾರು ಇಲ್ಲ, ನಿನ್ ಒಬ್ರು ಇಲ್ಲ, ಎಲ್ಲ ಪಾರ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಆಗ ನೀನ್ ಕಂಗಾಲಾಗಿ ಹೋದೆ, ನೀರಿಲ್ಲ, ಒಂದ್ ಹನಿ ಕುಡಿಯೋದಕ್ಕೆ. ಇನ್ ಅರ್ಧ ಗಂಟೆಯಲ್ಲಿ ನಿನಗೊಂದು ಊಟ ನೀರ್ ಸಿಗದೆ ಹೋದ್ರೆ ನೀನ್ ಸತ್ ಹೋಗ್ತೀಯ, ಆ ಪರಿಸ್ಥಿತಿಗೆ ಬಂದಿದ್ಯಾ. ಅಲೆಕ್ಸಾಂಡರ್ ಅಂತ ಹಂಗ ಆಗೋಕ್ ಸಾಧ್ಯ ಇಲ್ಲ ಅಂತ. ಆಗಿದೆ ಅಂತ ಇಟ್ಕೋ, ಹೀಗ ಆಗಿದೆ ಅಂತ ಇಟ್ಕೋ. ನೀನ್ ನೀರಿಲ್ದೆ ಕೂತಿದ್ಯಾ, ಅರ್ಧ ಒಂದು ಲೋಟ ನೀರ್ ಸಿಗದೆ ಹೋದ್ರೆ ಅರ್ಧ ತಾಸ ಸಾಯ್ತೀಯ ನೀನು. ಆ ಹೊತ್ತಿಗೆ ನಾನೊಂದು ಲೋಟ ನೀರ್ ಹಿಡ್ಕೊಂಡ್ ಬರ್ತೇನೆ, ಆ ಲೋಟ ನೀರಿನ ಬದಲಾಗಿ ಏನ್ ಕೊಡ್ತೀಯ ನನಗೆ ಅಂತ ಕೇಳಿದಂತೆ. ಅವನಂದ ಹಂಗ ಆಗೋಕ್ ಸಾಧ್ಯ ಇಲ್ಲ, ಹಂಗ ಆಯ್ತು ಅಂತ ಇಟ್ಕೋ. ನೀ ಹೇಳ್ತೀಯಲ್ಲ ಆಯ್ತು ಅಂತಂದ್ರೆ ಅರ್ಧ ಪ್ರಪಂಚ ಇಟ್ಕೊಂಡು ಏನ್ ಮಾಡ್ಲಿ ನಾನು, ಬದುಕಬೇಕಲ್ಲ, ಬದುಕಿದ್ರೆ ತಾನೆ ಮತ್ ಗೆಲ್ಬಹುದು, ಬಾಕಿದೆಲ್ಲ. ಈ ನಾನು ಏನ್ ಗೆದ್ದಿದ್ದೇನೋ ಅದ್ರ ಅರ್ಧ ಕೊಟ್ಬಿಡ್ತೇನೆ ನಿನಗೆ, ಅಂದ್ರೆ ಕಾಲ ಪ್ರಪಂಚ ನಿನಗೆ ಕೊಟ್ಬಿಡ್ತೇನೆ, ತಗೊಂಡ್ಬಿಡು ಅಂದಂತೆ. ಅವನ ಕೇಳಿದಂತೆ, ಅಷ್ಟಕ್ಕೆ ಕೊಟ್ಬಿಡ್ತೇನ, ರೇಟ್ ಜಾಸ್ತಿ ಮಾಡು ಅಂತ. ಬೇರೆ ಯಾರು ಇಲ್ಲ ನೀರು ಕೊಡಕ್, ನಾನು ಒಬ್ಬನೇ ಇರೋದು, ಪ್ರಾಣನೇ ಹೋಗ್ತದೆ ಎಂದು. ಅವನಂದ, ನಾನು ಪ್ರಾಣನೇ ಹೋಗೋ ಸತ್ಯ ಆದ್ರೆ ಇನ್ನ ಅರ್ಧ ಇಟ್ಕೊಂಡು ಏನ್ ಮಾಡ್ಲಿ, ನಾನು ಏನ್ ಗೆದ್ದಿದ್ದೇನೋ ಅದೆಲ್ಲ ನಿನ್ ಕೊಟ್ಬಿಡ್ತೇನೆ, ನೀರು ಕೊಡ್ಬೇಕು ಅಂದ. ಆಗ ಮುದುಕ ನಕ್ಕು ಅಲೆಕ್ಸಾಂಡರ್ನ ಬೆನ್ ತಟ್ಟಿ ಹೇಳಿದಂತೆ, ಹಾಗಾದ್ರೆ ನಿನ್ ಅರ್ಧ ಪ್ರಪಂಚದ ಬೆಲೆ ಎಷ್ಟು ಗೊತ್ತಾ, ಒಂದ್ ಲೋಟ ನೀರಷ್ಟೇ. ಆಗ ಇವನ್ಗೆ ಅರ್ಥ ಆಯ್ತು. ಆ ಮುದುಕ ಹೇಳ್ದ, ನೀನ್ ಅರ್ಧನೇ ಗೆದ್ದಿದ್ಯೋ, ನಾನ್ ಪೂರ್ತಿ ಗೆದ್ದಿದ್ದೀನಿ ಅಂದ. ನೀನಾ ಹಾಕೊಳಕ್ ಬಟ್ಟೆ ಇಲ್ಲ ನಿನಗೆ, ಪ್ರಪಂಚ ಹೆಂಗ್ ಗೆದ್ದೆ ಅಂತ ಕೇಳ್ದ. ನನ್ ಪ್ರಪಂಚನೇ ಬೇರೆ, ಮೇಲೆ ಒಬ್ಬಿದ್ದಾನೆ ಇಡೀ ಪ್ರಪಂಚ ನಡೆಸುವಂತವನು, ಈ ಪ್ರಪಂಚಕ್ಕೆ ಯಜಮಾನ, ಅವನ್ ಕಾಲ್ ಹಿಡ್ಕೊಂಡ್ಬಿಟ್ಟೆ, ಅವನ್ ನಾನು ಒಪ್ಕೊಂಡ್ಬಿಟ್ಟ. ಯಜಮಾನ ನನ್ನವನಾದ್ರೆ ಯಜಮಾನಿಕೆ ನಂದಲ್ವಾ, ಎಷ್ಟ್ ಚೆನ್ನಾಗಿದೆ ನೋಡಿ. ಯಜಮಾನನೇ ನನ್ನವರಾದ್ರೆ ಯಜಮಾನಿಕೆ ನಂದೇ ಅಲ್ವಾ, ನಾನು ಏನು ಕಷ್ಟ ಪಡ್ಲಿಲ್ಲ, ಭಕ್ತಿಯಿಂದ ಶರಣಾಗತಿಯಿಂದ ಅವನ ಕಾಲಿಗೆ ಬಿದ್ದೆ, ಅವನ್ ಕೊಟ್ಟ ನನಗೆ, ನೀನ್ ರಾಜ್ಯ ತಗೊಂಡು ಏನ್ ಮಾಡೋದು ಹೋಗು ಅಂತ. ನಾನ್ ಒಬ್ರನ್ನೂ ಕೊಲ್ಲಿಲ್ಲ, ಒಬ್ರಿಗೂ ನೋಯಿಸ್ಲಿಲ್ಲ, ಯಜಮಾನನ್ ಗೆದ್ದಿದ್ದೇನೆ. ಆಗ ಅಲೆಕ್ಸಾಂಡರ್ ಅರ್ಥ ಆಯ್ತು ಅಂತ ಹೇಳ್ತಾರೆ. ಅವನಿಗೆ ನೀ ಬರ್ತೀಯ ಗ್ರೀಸ್ಗೆ ಅಂತ ಕೇಳಿದಾಗ, ನಾನು ಬರಲ್ಲ ಅಂತ ಹೇಳ್ದ ಅವನು ಅಂತ ಹೇಳ್ತಾರೆ. ಇದು ಭಾರತದ ಆಧ್ಯಾತ್ಮ ಶಕ್ತಿ.

Radio Sarang 107.8 FM. ಇಡೀ ಅರ್ಧ ಪ್ರಪಂಚವನ್ನ ಒಂದು ಲೋಟ ನೀರಿಗೆ ಹೋಲಿಸಿ ಅದಕ್ಕಿಂತ ನೀರು ಪ್ರಾಣ ಉಳಿಸುವಂತಹ ನೀರು ದೊಡ್ಡದು ಅಂತ ಹೇಳಿದಂತ ಆಧ್ಯಾತ್ಮಿಕ ಶಕ್ತಿ ಭಾರತದ್ದು. ಈ ಅಧ್ಯಾತ್ಮದ ಕಲ್ಪನೆಯನ್ನ ನಾವು ಉಜ್ಜೀವನದ ಕಲ್ಪನೆ ಅಂತ ಹೇಳ್ತೀವಿ. ನಮ್ಗೆ ಎರಡಿದೆ, ಜೀವನ ಉಜ್ಜೀವನ ಅಂತಿದೆ. ಈ ಬದುಕಬೇಕು, ಬಂದಿದ್ದೇವೆ, ಕ್ರಮ ಕರ್ಮ ಮಾಡಬೇಕು, ಮಾಡ್ತೇವೆ. ಇದೇ ಒಂದು ಜೀವನ ಅಲ್ಲ, ಇದಕ್ಕಿಂತ ಹೆಚ್ಚಿನದಾದಂತಹ ಒಂದು ಮಟ್ಟ ಇದೆ ಜೀವನದ್ದು ಅಂತ ತಿಳ್ಕೊಳ್ಳುವಂತಹದ್ದು ಉಜ್ಜೀವನ ಅಂತ ಹೇಳ್ತೀವಿ. ಈ ಜೀವನದಿಂದ ಉಜ್ಜೀವನ ಕಡೆಗೆ ಸಾಗಿ ಹೋಗುವಂತಹ ಬಗೆ ಇದೆಯಲ್ಲ, ಇದು ಅಧ್ಯಾತ್ಮ ಬೆಳೆದು ಬರುವಂತಹ ದಾರಿ ಅಂತ. ಈ ಉಜ್ಜೀವನ ಪ್ರಕೃತಿ ಹೇಗಾಗ್ತದೆ ಅಂತ ಬಹಳ ಚಂದ ಹೇಳ್ತಾರೆ. ಜೀವನ ಬಿಟ್ಟರೆ ಉಜ್ಜೀವನ ಇಲ್ಲ, ಜೀವನದಲ್ಲಿ ಇದ್ರೆ ತಾನೇ ಮೇಲೆ ಹೋಗುವಂತಹದ್ದು. ಜೀವನ ಬಿಡೋ ಹಂಗಿಲ್ಲ, ಆದ್ರೆ ಅಲ್ಲಿ ಇರೋ ಹಂಗೂ ಇಲ್ಲ. ಇದಕ್ಕೆ ಉದಾಹರಣೆ ಬಹಳ ಚಂದದ ಕೊಡ್ತಾರೆ ಅಂದ್ರೆ, ಒಂದು ಮಾವಿನ ಗಿಡ ಇದೆ, ಮಾವಿನ ಗಿಡದಲ್ಲಿ ಸಣ್ಣ ಮಾವಿನಕಾಯಿ ಆಯಿತು. ಡಿಸೆಂಬರ್ ಜಾನುವರಿ ಹೊತ್ತಿಗೆ ಸಣ್ಣ ಸಣ್ಣ ಕಾಯಿಗಳಾಗ್ತವೆ. ಅವನು ತಿಂದ್ರೆ ಒಗರು ಬಿರ್ಸ್ ತುಂಬಾ ಕಾಯಿ, ಒಗರು ಏನಿಲ್ಲ, ರುಚಿ ಇಲ್ಲ ತಿನ್ನೋದಕ್ಕೆ, ಹುಳಿ ಕೂಡ ಇಲ್ಲ. ಹಾಗೆ ಬಿಟ್ಬಿಡಿ, ಅದು ಬೆಳೀತಾ ದೊಡ್ಡದಾಗ್ತಾ ಹೋಗ್ತದೆ. ಅದು ಬೆಳೆಯುವಾಗ ಬೇರಿನಿಂದ ಬರುವಂತಹ ರಸವನ್ನ ಹೀರ್ಕೊಳ್ತದೆ, ಸಾರು ಸರ್ವಸ್ವವನ್ನು ಪಡ್ಕೊಂಡು ತಾನೇ ದೊಡ್ಡದಾಗ್ತಾ ಹಸಿರು ಹಸಿರಾಗ್ತಾ ಹೋಗ್ತದೆ. ಒಂದು ಹಂತ ಕಿತ್ಕೊಂಡು ತಿಂದ್ಬಿಟ್ರೆ ಹುಳಿ ಹುಳಿ ಇರುತ್ತೆ, ಅದು ಬಿರುಸಿದೆ, ಹುಳಿ ಇದೆ. ಅದನ್ನೊಂದ್ಸಲ ಕಿತ್ಕೊಂಡ್ಬಿಟ್ರೆ ಮತ್ತೆ ಮುಂದೆ ಹಣ್ಣಾಗಲ್ಲ. ಅದು ಹಾಗೆ ಮರದಲ್ಲೇ ಇರಬೇಕು, ಹಾಗೆ ಮರದಲ್ಲೇ ಬಿಟ್ರೆ ಇನ್ನಷ್ಟು ರಸ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ನಮ್ಮ ಕಣ್ಣು ಮುಂದೆ ಕಾಣಿಸೋ ಹಾಗೆ ಹಸಿರಾಗಿರುವಂತಹ ಮಾವಿನಕಾಯಿ ನಿಧಾನಕ್ಕೆ ಬಣ್ಣ ಬದಲಾಸ್ತಾ ಬಂಗಾರ ಬಣ್ಣ ಬರುತ್ತೆ, ಮೃದು ಆಗ್ತದೆ, ಒಳಗಿದ್ದಂತಹ ಹುಳಿ ರಸ ಸಿಹಿ ಆಗ್ತದೆ. ಒಂದು ಸಲ ಪೂರ್ತಿ ಹಣ್ಣಾಯ್ತೋ

ಕಂತ ಮರ ಬಿಟ್ಟು ಕೆಳಗೆ ಬೀಳುತ್ತದೆ. ಇದನ್ನ ಗಮನಿಸಬೇಕಾದ್ರೆ ಬಹಳ ಅದ್ಭುತ ಎಕ್ಸಾಂಪಲ್ ಇದು. ಮರ ಹಣ್ಣಾಗೋದಕ್ಕೆ, ಕಾಯಿ ಹಣ್ಣಾಗಬೇಕಾದ್ರೆ ಮರ ಬೇಕೇ ಬೇಕು. ಮರ ಇಲ್ಲದೆ ಕಾಯಿ ಹಣ್ಣಾಗೋಲ್ಲ, ಆದ್ರೆ ಹಣ್ಣಾದ ಮೇಲೆ ಗಿಡ ಬೇಕಿಲ್ಲ. ಎಷ್ಟು ಚಂದ ನೋಡಿ, ಅದು ಹಣ್ಣಾದ ತಕ್ಷಣ ತೊಟ್ಟು ಕಳಿಸಿ ತಕ್ಕಂತ ಬಿದ್ದು ಹೋಗುತ್ತೆ ಅದು. ಹಾಗೆ ಜೀವನನು ಹಾಗೇನೆ ಅಂತ, ಜೀವನ ಬೇಕು ಉಜ್ಜೀವನಕ್ಕೆ ಹೋಗೋದಕ್ಕೆ, ಉಜ್ಜೀವನಕ್ಕೆ ಹೋದ್ಮೇಲೆ ಜೀವನ ಬೇಕಿಲ್ಲ.

Radio Sarang 107.8 FM. ಬಹುಶಃ ತಾವು ರಾಮಕೃಷ್ಣ ಆಶ್ರಮಕ್ಕೆ ಹೋದ್ರೆ, ಎಲ್ಲಿಯಾದ್ರೂ ಹೋದೆ, ಪ್ರತಿ ತಿಂಗಳು ವಿವೇಕಾನಂದರ ಮೇಲೆ ಹೊಸದ 10 ಪುಸ್ತಕ ಆದ್ರೂ ಬಂದಿರುತ್ತೆ. ಪ್ರತಿ ತಿಂಗಳು ಹೊಸ ಹೊಸ 10 ಪುಸ್ತಕ ಬರುತ್ತೆ. ನೋಡಿ, ಅವರ ಜೀವಿತಾವಧಿ ನಿರ್ಧಾರವಾಗಿದ್ದು ಜನವರಿ 12, 1863 ಹುಟ್ಟಿದವರು, ದೈಹಿಕವಾಗಿ ಜುಲೈ 4, 1902 ದೇಹವನ್ನು ಬಿಟ್ಟದ್ದು. ಇದು ಜೀವನ ಚರಿತ್ರೆ, ಇದರಲ್ಲಿ ಬರುವಂತಹದ್ದು. ಅದೇ ಜೀವನ ಚರಿತ್ರೆಯನ್ನ ಎಷ್ಟು ಜನ ಎಷ್ಟು ಮಗ್ಗಲಿಂದ ನೋಡಿದ್ದಾರೆ, ಎಷ್ಟು ಜನ ಅದ್ರ ಬಗ್ಗೆ ಲೇಖನ ಬರೆದಿದ್ದಾರೆ. ಏನು, ಪ್ರತಿ ತಿಂಗಳು ಹೋದ್ರೆ 10 ಪುಸ್ತಕ ಹೊಸ ಇರುತ್ತೆ ಅವ್ರ ಬಗ್ಗೆ. ಬಹುಶಃ ಒಬ್ಬ ವ್ಯಕ್ತಿ ಬಗ್ಗೆ, ಅದು 150 ವರ್ಷದ ಹಿಂದೆ ಇದ್ದಂತಹ ಒಬ್ಬ ವ್ಯಕ್ತಿ ಬಗ್ಗೆ ಬಹು ಹೆಚ್ಚಿನ ಪುಸ್ತಕ ಬಂದಿದ್ರೆ ಬಹುಶಃ ವಿವೇಕಾನಂದರ ಬಗ್ಗೆನೇ ಇರಬೇಕದು. ಯಾಕೆ ಬರೀತಾರೆ? ಅದೇ ಜೀವನ ಚರಿತ್ರೆ ಎಷ್ಟು ಸಲ ಓದೋದು ಅದನ್ನ? ಅವೇ ಘಟನೆಗಳು, ಬದಲಾಯಿಸೋಕ್ಕಾಗಲ್ಲ. ಅದನ್ನ ಯಾಕೆ ಓದ್ತೀವಿ ಮೇಲೆ ಮೇಲೆ ಅಂದಾಗ ಒಂದು ಹೇಳ್ತಾರೆ, ಅಂಥ ಜೀವನ ಚರಿತ್ರೆಯನ್ನ, ಅಂಥ ಲೇಖನಗಳನ್ನು ಓದ್ತಾ ಇದ್ರೆ ಓದುವಷ್ಟು ಕಾಲ ಆದರೂ ಮನಸ್ಸು ಸುಸಂಸ್ಕೃತವಾಗಿರುತ್ತೆ ಅಂತ. ಆಮೇಲೆ ನಮ್ಮ ಕಾರ್ಪಣ್ಯಗಳು ಅಂಟ್ಕೋತಾವ ನಮ್ಮನ್ನ, ಆದ್ರೆ ಅಷ್ಟು ಕಾಲವಾದರೂ ಮನಸ್ಸು ಪರಿಷ್ಕಾರವಾಗಿರ್ತದೆ ಅಂತ. ಇನ್ಕೊಂದ್ಸಲ ಹೇಳಿದ್ದೇನೋ ಗೊತ್ತಿಲ್ಲ ನನಗೆ, ಏನ್ ಮೂರ್ತಿ ರಾಯರು ಬರೆದಂತಹದ್ದು ಬಹಳ ಇಷ್ಟವಾದಂತಹ ಘಟನೆ ನನಗೆ. ಅವರೊಂದು ಪುಸ್ತಕದಲ್ಲಿ ಬರೀತಾರೆ, ಮೈಸೂರಲ್ಲಿ ಸುಬ್ಬಯ್ಯನ ಕೆರೆ ಅಂತಿದೆ. ಆ ಸುಬ್ಬಯ್ಯನ ಕೆರೆ ದಂಡೆ ಮೇಲೆ ಒಂದು ಹಾಳ ಮಂಟಪ ಇದೆ ಅಂತ. ಆ ಹಾಳ ಮಂಟಪದಲ್ಲಿ, ಆಗ ಮೂರ್ತಿ ರಾಯರ್ ಕಾಲೇಜಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ಆ ಹಾಳ ಮಂಟಪದಲ್ಲಿ ದಿನಾ ಸಾಯಂಕಾಲ ಒಂದಿಷ್ಟು ಜನ ಸೇರೋರು, ಸೇರಿ ಯಾವುದೋ ಒಂದು ಹರಿಕತೆನೋ ಚರ್ಚೆನೋ ಆಗೋದು. ಒಂದಿಷ್ಟು ಜನ ಹೋಗಿ ಕೂತ್ ಕೇಳ್ತಾ ಇದ್ರಂತೆ. ಒಬ್ಬ ಪುರೋಹಿತರು ಬಂದು ಈ ಮಹಾಭಾರತದ ಕಥೆಯನ್ನ ಹೇಳ್ತಾ ಇದ್ದಾರೆ. ಪುರೋಹಿತರು ಚಂದ ಹೇಳೋರು,

Radio Sarang 107.8 FM. ಸಂದರ್ಭ ಏನು ಬಂತು ಅಂದ್ರೆ, ಕೃಷ್ಣ ದೂತನಾಗಿ ಬಂದಿದ್ದಾನೆ, ದುರ್ಯೋಧನ ಆಸ್ಥಾನಕ್ಕೆ ಬಂದಿದ್ದಾನೆ. ಬಂದು ಚರ್ಚೆ ಮಾಡ್ತಾ ಇದ್ದಾನೆ, ಹೇಳ್ತಾನೆ. ಅವಾಗ ದುರ್ಯೋಧನ ರೋಷ ಏರ್ಬಿಡ್ತು, ನಾನು ಕೊಡಲ್ಲ ಅಂದ. 5 ಗ್ರಾಮ ಕೊಡಪ್ಪ ಸಾಕು ಅಂತ ಹೇಳಿದ. 5 ಗ್ರಾಮ ಅಲ್ಲ, ಸೂಜೆ ಮನೆ ಹತ್ತುವಷ್ಟು ಮಣ್ಣನ್ನು ಕೂಡ ಕೊಡೋದಿಲ್ಲ ಅಂತ ದುರಹಂಕಾರದಿಂದ ದುರ್ಯೋಧನ ಮಾತಾಡಿದ. ಅದನ್ನ ಎಷ್ಟು ಚಂದವಾಗಿ ಪುರೋಹಿತರು ಹೇಳ್ತಾ ಇದ್ರು ಅಂದ್ರೆ, ಜನ ಕೂತವರೆಲ್ಲ ಮೈ ಮರೆತು ಬಿಟ್ಟಿದ್ರು. ಅಲ್ಲೊಬ್ರು ಮುದುಕರಿದ್ರು, ಆ ಮುದುಕರಿಗೆ ತಡ್ಕೊಳಕಾಗ್ಲಿಲ್ಲ. ದುರ್ಯೋಧನ ಅಹಂಕಾರದ ಮಾತು ಕೇಳಿದ ತಕ್ಷಣ ಎದ್ದು ನಿಂತು ಬಿಟ್ರು. ಕೈ ಬಾಯಿ ಮಾಡಿ ಹೇಳಕ್ ಶುರು ಮಾಡಿದ್ರೆ, ಏ ದುರ್ಯೋಧನ ಹಾಳಾಗಿ ಹೋಗ್ತೀಯೋ ನೀನು, ಆತ ಯಾರು ಅಂತ ತಿಳ್ಕೊಂಡಿದ್ಯಾ? ಕೃಷ್ಣ ಪರಮಾತ್ಮ ಅವನು ಮನಸ್ಸು ಮಾಡಿದ್ನ ಹೊಸಕಾಗ್ಬಿಡ್ತಾನ, ನಿನ್ನ ವಂಶ ನಿರ್ವಂಶ ಹೋಗ್ತದೆ, ಸಂಧಾನ ಮಾಡ್ಕೋ, ಗಿಳಿ ಹೇಳ್ದಂಗೆ ಹೇಳ್ತಾ ಇದ್ದಾನಲ್ಲ ಅಂತ ಕೈ ಮಾಡಿ ಕೂತಾ ಇದ್ರು. ಸುತ್ತಮುತ್ತ ಇದ್ದವ ಸ್ವಾಮಿ ಕೂತ್ಕೊಳ್ಳಿ, ಎಲ್ಲಿದ್ದೀರ ನೀವು ಅಂತ ಕೇಳಿದ್ರೆ, ಅವ್ರು ನಾಚಿಕೊಂಡು ಕೂತ್ಕೊಂಡ್ರು ಅಂತ. ಆ ಚಂದ ಬರೀತಾರೆ, ಏನ್ ಮಾಡ್ತೀರ, ನಾಚಿಕೊಂಡು ಕೂತ್ಕೊಂಡ್ರು ಅಂತ. ಆದ್ರೆ ಅದನ್ನ ಇನ್ನೂ ವಿಚಾರ ಮಾಡ್ತಾರೆ. ಯಾವಾಗ ಮುದುಕರಿದ ಕೈ ಬಾಯಿ ಮಾಡಿ ಬೈತಾ ಇದ್ರು ದುರ್ಯೋಧನನಿಗೆ, ಅವರು ದೈಹಿಕವಾಗಿ ಸುಬ್ಬಯ್ಯನ ಕೆರೆ ದಂಡೆ ಮೇಲಿದ್ರು, ಮಾನಸಿಕವಾಗಿ ದುರ್ಯೋಧನನ ದರ್ಬಾರ್ನಲ್ಲೇ ಇದ್ರು, ಧೃತರಾಷ್ಟ್ರ ದರ್ಬಾರದಲ್ಲಿ ಇದ್ರು. ಅದಕ್ಕಿಂತ ಮುಖ್ಯವಾಗಿ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಸಿಕ್ಕಿತ್ತಲ್ಲ ಮುಂದಿನ ಸಾಲಿನ ಸೀಟು ಇವ್ರಿಗೂ ಸಿಕ್ಕಿತ್ತು. ಅದಕ್ಕಿಂತ ಮುಖ್ಯ ಅಂದ್ರೆ, ದುರ್ಯೋಧನ ತಪ್ಪು ಮಾಡ್ತಾ ಇದ್ದೀಯಾ, ಹಾಳಾಗೋಗ್ತೀಯಾ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲದ್ದು ಈ ಮುದುಕರಿಗೆ ಬಂದಿತ್ತು. ಅವ್ರು ಹೇಳ್ತಾರೆ, ಮುತ್ತಿನ ವಾಚನ ಹೇಳ್ತಾರೆ, ಇದೇ ಮುದುಕರು 15 ದಿವಸದ ಹಿಂದೆ ತಮ್ಮ ದಾಯಾದಿಗಳಿಗೆ ಮೋಸ ಮಾಡಿದ್ದಿರಬಹುದು, ಅಥವಾ ಮುಂದೆ 15 ದಿವಸಕ್ಕೆ ಮಾಡಬಹುದು. ಆದ್ರೆ ಅಷ್ಟು ಕೇಳುವಷ್ಟು ಸಮಯವಾದರೂ ಮನಸ್ಸಿನ ಒಂದು ಧರ್ಮ ಪ್ರಜ್ಞೆ ಜಾಗೃತ ಆಗಿತ್ತು, ದಾಯಾದಿಗಳಿಗೆ ಮೋಸ ಮಾಡಬಾರದು ಅಂತ ಮನಸ್ಸು ಬಂದಿತ್ತು. ಅವ್ರು ಹೇಳ್ತಾರೆ, ಇದೇ ಘಟನೆಗಳ ಪುನರಾವರ್ತನೆ ಮೇಲೆ ಮೇಲೆ ಮೇಲೆ ಮೇಲೆ ಆಗ್ತಾ ಇದ್ರೆ ಅದು ಎಷ್ಟೊತ್ತು ಕೇಳ್ತಾ ಇದ್ರು ಅಷ್ಟು ಮನಃಶುದ್ಧವಾಗಿರುತ್ತೆ. ಕೆಲವರು ಅಭ್ಯಾಸ ಇರುತ್ತೆ, ಬೆಳಗ್ಗೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡಬೇಕು, ಭಕ್ತಿ ಕಾರ್ಯಕ್ರಮ ನೋಡಬೇಕು ಅಂತ ಇರುತ್ತೆ, ನೋಡದೆ ಹೋದ್ರೆ ಮನಸ್ಸು ಸಮಾಧಾನ ಆಗಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಅದು ನೋಡುವಷ್ಟು ಕಾಲವಾದ್ರೂ ಮನಸ್ಸು ಶಾಂತವಾಗಿರ್ತದೆ. ಹಾಗೆ ಆ ಒಳ್ಳೆಯ ಘಟನೆಗಳಾಗುವಂತಹದ್ದು, ಒಳ್ಳೆ ವಿಷಯಗಳು ಕಿವಿ ಬೀಳುವಂತಹದ್ದು, ಆ ಘಟನೆಗಳ ಪುನರಾವರ್ತನೆ ಆಗ್ತಾ ಇದ್ರೆ ಸುಸಂಸ್ಕೃತವ ಹೆಚ್ಚಾಗ್ತಾ ಹೋಗ್ತದೆ ಮನಸ್ಸು. ಆದ್ರಿಂದ ವಿವೇಕಾನಂದರ ಜೀವನ ಚರಿತ್ರೆಗಳನ್ನ 10 ಸಲ ಅಲ್ಲ 100 ಸಲ ಓದಿದ್ರು ಏನೂ ನಷ್ಟ ಇಲ್ಲ, ಯಾಕಂದ್ರೆ ಅದೊಂದು ವಿಶೇಷವಾದಂತಹ ಜೀವನ ಚರಿತ್ರೆ.

ಉಜ್ಜೀವನದ ಪ್ರಕೃತಿ. ಅದಕ್ಕೆ ಇನ್ನೊಂದು ಚೆನ್ನಾಗಿ ಹೇಳ್ತಾರೆ, ನದಿ ದಾಟಿ ಆ ಕಡೆ ಹೋಗ್ಬೇಕು ನಾನು, ನದಿ ದಾಟಿ ಹೋಗ್ಬೇಕಾದ್ರೆ ಏನ್ ಮಾಡ್ತೀನಿ, ನೀರಲ್ಲಿ ಹಾರ್ಕೋತೀನಿ. ನೀರಲ್ಲಿ ಹಾರ್ಕೊಳ್ಳಾರ್ದೆ ನದಿ ದಾಟೋಕ್ ಸಾಧ್ಯ ಇಲ್ಲ ನೋಡಿ ಹೇಗಿದೆ ಅದು. ನದಿ ದಾಟಬೇಕಾದ್ರೆ ನದಿಯಲ್ಲಿ ಹಾರ್ಬೇಕು, ನದಿ ಬಿಟ್ಟರೆ ಹೋಗಕ್ಕಾಗಲ್ಲ, ಅಂದ್ರೆ ನದಿಯಲ್ಲೇ ಹಾರ್ಕೋಬೇಕು. ಹಾರದ ಈಜೋ ಪ್ರಕೃತಿ ಪ್ರವೃತ್ತಿ ಅಂದ್ರೆ ಏನ್ ಹೇಳಿ, ಈಜೋದ ಏನ್ ಮಾಡ್ತೀವಿ ನಾವು, ಕೈಯಿಂದ ನೀರನ್ನ ಹಿಂದೆ ತಳ್ಳುತ್ತೀವಿ. ನೀರನ್ನ ಹಿಂದೆ ತಳ್ಳದಾಗ ನಾವು ಮುಂದೆ ಹೋಗ್ತೀವಿ. ಜೀವನದಲ್ಲಿ ಬರುವಂತಹ ಎಲ್ಲ ಕರ್ಮಗಳನ್ನ ತಗೊಂಡು ಹಿಂದೆ ತಳ್ಳುತ್ತಾ ಹೋಗ್ಬೇಕು, ಅಲ್ಲಿ ಉಳ್ಕೋಬಾರ್ದು. ಉಳ್ಕೊಂಡ್ರೆ ಮುಂದೆ ಹೋಗ್ತೀವಿ, ಹಿಂದೆ ತಳ್ಳಿದಾಗ ನಾವು ಮುಂದೆ ಹೋಗ್ತೀವಿ. ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಸಂಭ್ರಮದಿಂದ ಇದ್ದು ಅದನ್ನು ತಳ್ಳುತ್ತಾ ತಳ್ಳುತ್ತಾ ಮುಂದೆ ಹೋಗಿ ದಾಟ್ಕೊಂಡು ಹೋಗ್ಬೇಕು. ಪಕ್ಷಿ ಹಾರೋದು ಹಾಗೆ ಅಲ್ವಾ, ಆಕಾಶದಲ್ಲಿ ಹಾರೋದಾಗ್ಲಿ, ನೀರಲ್ಲಿ ಈಸೋದಾಗ್ಲಿ, ಇದ್ದಂತ ವಸ್ತುವನ್ನ ಹಿಂದೆ ತಳ್ಳಿ ಮುಂದೆ ಹೋಗುವಂತಹದ್ದು. ಜೀವನ ಇದ್ರೆ ಮಾತ್ರ ಉಜ್ಜೀವನ ಸಾಧ್ಯ, ಜೀವನ ಇಲ್ಲದೆ ಹೋದ್ರೆ ಉಜ್ಜೀವನ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಜೀವ ನದಿಯಲ್ಲಿದ್ದುಕೊಂಡು ಜೀವನದ ಸಂಭ್ರಮವನ್ನು ಹಿಡ್ಕೊಂಡು ಹೋಗ್ಬೇಕು ಅಂತ. ಜೀವನವನ್ನು ನಿರಾಕರಿಸುವ ನಿರಾಕರಿಸುವುದು ಉದ್ದೇಶ ಅಲ್ಲ, ಜೀವನವನ್ನು ಸಂಭ್ರಮದಿಂದ ಬದುಕಬೇಕು, ಉತ್ಸಾಹದಿಂದ ಶೌರ್ಯದಿಂದ ಸಮಾಜ ಮುಖಿಯಾಗಿ ಬದುಕಬೇಕಾದದ್ದು ಮೊದಲೇ ಕೆಲಸ, ಉಜ್ಜೀವನದ ಕೆಲಸ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ವಿವೇಕಾನಂದರು ಬದುಕಿದ್ದು ಹೀಗೆ. ಸನ್ಯಾಸ ಆದರೂ ಕೂಡ ಕರ್ಮದಿಂದ ವಿಮುಖನಾಗಲಿಲ್ಲ, ಜೀವನದಲ್ಲಿ ಇರಬೇಕು, ಸಂಭ್ರಮದಿಂದ ಇರಬೇಕು, ಸಮಾಜ ಮುಖಿಯಾಗಿ ಕೆಲಸ ಮಾಡಬೇಕು. ಇದೇ ಶಾಶ್ವತ ಅಲ್ಲ ಅಂತೂ ತಿಳ್ಕೋಬೇಕು, ಅದು ಮುಖ್ಯ. ಇದೇ ಶಾಶ್ವತ ಅಲ್ಲ ಅಂತ ತಿಳ್ಕೊಂಡು ಹಿಂದೆ ತಳ್ಕೊಂಡು ಒಳಮುಖ ಮಾಡಿ ಒಂದು ಭದ್ರತೆಯಿಂದ ನಿತ್ಯತೆಯ ಬಗ್ಗೆ ಚಿಂತೆ ಮಾಡ್ತಾ ಹೋಗುವಂತಹದ್ದು ಎರಡನೇದು. ಈ ಎರಡೂ ದೃಷ್ಟಿಗಳು ವಿವೇಕಾನಂದರ ಜೀವನದಲ್ಲಿ ಹಾಸುಹೊಕ್ಕಾಗಿ ಬಂದದ್ದನ್ನು ಕಂಡಿದ್ದೇವೆ ನಾವು. ನಮಸ್ಕಾರ.

ಎಸ್, ಇದಿವತ್ತಿನ ರೇಡಿಯೋ ಸಂಜೆ ಕಾರ್ಯಕ್ರಮವನ್ನ ಮುಗಿಸುವಂತ ಹೊತ್ತಾಗಿದೆ. ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಸಿಗ್ತೀನಿ. ಸೊ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡುವಾಗ ನನ್ನ ನೆನಪಾಗ್ಲಿ, ನನ್ನ ಶೋ ನೆನಪಾಗ್ಲಿ, ನಿನ್ನೆ ನಾನು ಇದರ ಬಗ್ಗೆ ಮಾತಾಡಿದ್ದೇನೆ ಅಂತ ಹೇಳಿ. ಓಕೆ, ಸೊ ಸಿಗೋಣ ನಾಳಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇವತ್ತು ಕಾಲ್ ಮಾಡಿದಂತ, ಕಾಲ್ಗೆ ಟ್ರೈ ಮಾಡಿದಂತ, ವಾಟ್ಸ್ಆಪ್ ಮಾಡಿದಂತ, ಬೇರೆ ಬೇರೆ ಬ್ರೇಕ್ಫಾಸ್ಟ್ ಗಳನ್ನ ನೆನಪು ಮಾಡಿಸಿಕೊಂಡಂತ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನಿಮ್ಗೆ ಹೇಳ್ತಾ ಇದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು

0: ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಖ್ಯಾತ ಯಕ್ಷಗಾನ ಕಲಾವಿದ ಜಬ್ಬಾರ್ ಸಮೋ ಸಂಪಾಜೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ನಾನು ಯಾವ ವಿಷಯವನ್ನು ಮಾತಾಡುವುದಕ್ಕೆ ನಿಯೋಜಿತನಾಗಿದ್ದೇನೋ ಆ ವಿಷಯದ ಬಗ್ಗೆ 4 ಮಾತುಗಳನ್ನಾಡುವುದಕ್ಕೆ ಬಯಸ್ತೇನೆ. ಈಗ ಪ್ರಸಂಗ 4ನೇ ಕಾಲಕ್ಕೆ ಬಂದಿದೆ. 4ನೇ ಕಾಲಕ್ಕೆ ಬಂದ ಮೇಲೆ ಚಂಡೆ, ಮದ್ಲೆ, ಭಾಗವತಿಕೆ, ವೇಷದ ಜಾಪು, ವೇಷದ ಬಣ್ಣ, ತೀವ್ರಗತಿಯ ಕುಣಿತ, ಮಾತು ಕೂಡ ಬಹಳ ವೇಗದಲ್ಲಿರಬೇಕಾಗಿದೆ. ಹಾಗಾಗಿ ಈ ಸಂಭವನೀಯವಾದಂತಹ ದುರ್ಘಟ್ಟವನ್ನು, ಆಪತ್ಕಾಲವನ್ನು ನೆನಪಿಸಿಕೊಂಡು 2 ತಯಾರಿಯಲ್ಲಿ ಬಂದಿದ್ದೇನೆ ನಾನು. ಹಾಗಾಗಿ ಎಲ್ಲ ಕಾರಣಗಳಿಂದಲೂ ನಾನು ಏನನ್ನು ನೋಡದೆ ನಿಮ್ಮನ್ನು ದೃಷ್ಟಿಸಿ ಮಾತಾಡುವುದಕ್ಕಿಂತ ಏನನ್ನು ನಾನು ಯೋಚಿಸಿ ಬರೆದಿದ್ದೇನೋ ಅದನ್ನು ಓದುವುದೇ ಸಮ್ಮೇಳನದ ಇವತ್ತಿನ ಕಾರ್ಯಕ್ರಮ ಸಕಾಲದಲ್ಲಿ ಮುಗಿಯುವುದಕ್ಕೆ ಎಡೆಮಾಡಿಕೊಡುವುದರ ದ್ವಾರ ನಾನು ಮಾಡಬಹುದಾದ ದೊಡ್ಡ ಉಪಕಾರ ಅಂತ ಭಾವಿಸ್ತೇನೆ. ಆ ಕಾರಣದಿಂದ ನಾನು ನಿಮ್ಮ ಮುಖ ಹೆಚ್ಚು ನೋಡಲಿಕ್ಕಿಲ್ಲ. ನಾನು ಲೋಕದೃಷ್ಟಿ ಮತ್ತು ಧರ್ಮ ಇದರ ಬಗ್ಗೆ ಏನು ಟಿಪ್ಪಣಿ ಮಾಡಿಕೊಂಡು ಬಂದಿದ್ದೇನೋ ಅಷ್ಟರ ಮೇಲೆ ಮಾತ್ರ ನಾನು ಬೆಳಕು ಚೆಲ್ಲುವ ಪ್ರಯತ್ನ ಮಾಡ್ತೇನೆ. ಕಳೆದ 38 ವರ್ಷಗಳಿಂದ ನಿರಂತರವಾಗಿ ನಾನು ಕರಾವಳಿಯ ಉದ್ದಗಲಕ್ಕೂ ಸಂಚರಿಸುತ್ತಾ ಬಂದಿದ್ದೇನೆ. ಅದು ಎಡೆಬಿಡದ ಸಂಚಾರಗಳು, ಬೇರೆ ಬೇರೆ ಅವಧಿಯ ಬೇರೆ ಬೇರೆ ಕಾಲದ ಸಂಚಾರಗಳು, ನಿರಂತರ ಓಡಾಟಗಳು ಅದೆಲ್ಲವೂ ಅದರೊಳಗೆ ಸೇರ್ಪಡೆಗೊಂಡಿವೆ. ಆ ಕಾರಣದಿಂದ ನನ್ನ ಓಡಾಟದಲ್ಲಿ ನನಗೆ ದಕ್ಕಿದ ಅನುಭವಗಳು, ನನ್ನನ್ನು ಸ್ಪರ್ಶಿಸಿದಂತಹ ಅನೇಕ ಆಪ್ತ ಸಂಗತಿಗಳು, ಅವುಗಳೆಲ್ಲವೂ ಕೂಡ ಕರಾವಳಿಯ ಲೋಕದೃಷ್ಟಿ ಮತ್ತು ಧರ್ಮ ಅಥವಾ ಧಾರ್ಮಿಕ ಅಂತ ಹೇಳುವ ಶೀರ್ಷಿಕೆಯನ್ನು ನಾನು ಮುಟ್ಟುವಾಗಲೂ ನನಗೆ ಅದು ನೆನಪಾಗಿ ಒತ್ತಾಸೆಯಾಗಿ ಜೊತೆಗಿರುತ್ತದೆ. ನಾನು ಸಾಧಾರಣವಾಗಿ ಮುಂಬಯಿಯಿಂದ ಹಿಡಿದು ಇಲ್ಲಿಯವರೆಗೆ ಸಂದರ್ಶಿಸದ ದೇವಸ್ಥಾನಗಳಿಲ್ಲ. ಕೆಲವರು ನನ್ನನ್ನು ಬಹಳ ಪ್ರೀತಿಯಿಂದ ಕುಟುಕುವುದುಂಟು, ಜಬ್ಬಾರ್ ಸಾಹೇಬರು ಪಳ್ಳಿರ್ದು ಜಾಸ್ತಿ ದೇವಸ್ಥಾನ ತೂತೀರಂತ. ಆ ಕಾರಣದಿಂದ ನನ್ನ ಸುದೀರ್ಘ ಕಾಲದ ಓಡಾಟದ ಅನುಭವದಲ್ಲಿ ನನ್ನನ್ನು ತಾಕಿದ ಆಪ್ತವಾದಂತಹ ಅನೇಕ ಸಂಗತಿಗಳನ್ನು ಸೇರಿಸಿ ಒಟ್ಟಾರೆಯಾದಂತಹ ನನ್ನ ದೃಷ್ಟಿಕೋನ ಏನು ಅದನ್ನು ಇಲ್ಲಿ ನಾನು ದಾಖಲಿಸಿದ್ದೇನೆ. ಇದರ ಆಚೆಗೆ ನಾನು ಏನನ್ನು ಹೇಳುವುದಿಲ್ಲ. ಧಾರ್ಮಿಕವಾಗಿ ಕರಾವಳಿಯ ಲೋಕದೃಷ್ಟಿ ಎಂಬುದು ವಿಶಿಷ್ಟವೂ ಅನನ್ಯವೂ ಆಗಿ ಉಳಿದಿದೆ. ಈ ಕಾರಣದಿಂದಲೇ ಇದು ಬಹಳಷ್ಟು ಪ್ರಭಾವಶಾಲಿಯೂ ಆಗಿದೆ. ಸಂಪಾಜೆಯ ಬುಡದಿಂದ ಬೇಂದೂರಿನ ತುದಿಯವರೆಗೆ ಈ ಧಾರ್ಮಿಕ ದೃಷ್ಟಿ ವಿಶಾಲವಾಗಿ ಹಬ್ಬಿ ನಿಂತಿದೆ. ಇದರ ಆಚೆಗೂ ಇದೇ ಕಾಣಿಕೆ ಇದೆ. ವೇದಿಕೆ ಮತ್ತು ಈ ಸಂದರ್ಭಗಳ ಔಚಿತ್ಯವನ್ನು ಗೌರವಿಸಿ ಈ ವಿಸ್ತಾರವನ್ನು ಅಭಿಮಾನ ಮತ್ತು ಹೆಮ್ಮೆಗಳೊಂದಿಗೆ ಸದ್ಯ ನೆನಪಿಸುವುದಷ್ಟನ್ನೇ ನಾವು ಮಾಡಬಹುದಾಗಿದೆ. ಸಮತೆ, ಸೌಹಾರ್ದ ಮತ್ತು ಭ್ರಾತೃತ್ವಗಳ ಗೊಣಸುಗಳನ್ನು ಕೂಡಿಸಿ ರಚಿಸಲಾಗಿರುವ ಈ ನೆಲದ ಧಾರ್ಮಿಕ ನೆಲೆಗಳ ಅರಿವು ಮತ್ತು ನಿಯತ್ತಿನ ಅನುಷ್ಠಾನಗಳಿಂದ ಪ್ರಭಾವಿತವಾಗಿರುವ ಬಾಂಧವ್ಯ ಸರಪಣಿ ಎಂಬುದು ಅಸಾಧಾರಣ ಬೆಸುಗೆ ಸಾಮರ್ಥ್ಯವನ್ನು ಹೊಂದಿದೆ. ಮಂದಿರ, ಬಸದಿ, ಮಸೀದಿ, ಚರ್ಚುಗಳಂತಹ ಆರಾಧನೆಯ ಶ್ರದ್ಧಾ ಕೇಂದ್ರಗಳೆಂಬ ಭೌತಿಕ ರಚನೆಗಳು ಕೇವಲ ಇಷ್ಟೇ ಆಗಿರದೆ ಬಹುದೊಡ್ಡ ಜನಸಮುದಾಯ ಅವರವರ ಪಾಡಿಗೆ ಶ್ರದ್ಧಾ ಭಕ್ತಿಗಳಿಂದ ನೆರವೇರಿಸಿಕೊಂಡು ಬಂದಿರುವ ಧಾರ್ಮಿಕ ಆಚರಣೆಗಳ ಮೂಲಕ ಜೀವಂತಿಕೆಯನ್ನು ಮೈಗೂಡಿಸಿಕೊಂಡಿವೆ. ಬಹು ತತ್ವಗಳ ವಿವಿಧ ಧರ್ಮಗಳು ಉದಾರಿ ಭಾರತೀಯ ಬಹುತ್ವದೊಂದಿಗಿನ ಜೀವಿಸಿಕೆಯನ್ನು ಉಸಿರುದುಂಬಿ ಉಳಿಸಿ ಬೆಳೆಸಿ ಬಾಳಿಸುತ್ತಾ ಬಂದಿದೆ. ಮುಗ್ಧ ಮನಸ್ಸುಗಳು ಬದುಕು ಕಟ್ಟಿಕೊಂಡ ಹಳ್ಳಿಗಳಲ್ಲಿ ಸಹಜತೆಗೆ ಒತ್ತುಕೊಟ್ಟು ನಡೆಸಿಕೊಂಡು ಬಂದಂತಹ ವಿವಿಧ ಧಾರ್ಮಿಕ ರೀತಿ ರಿವಾಜುಗಳ ಆಚರಣೆಗಳು ನಗರ ಪ್ರದೇಶಗಳನ್ನು ತಲುಪಿ ಪರಸ್ಪರ ನಿಕಟತೆಯನ್ನು ಉದ್ದೀಪಿಸುವ ವ್ಯಾಪಕ ಹರಹನ್ನು ನಿರ್ಮಿಸಿಕೊಂಡಿದೆ. ಬಹುಧರ್ಮೀಯರು ಪರಸ್ಪರ ಅರ್ಥೈಸಿಕೊಂಡು ಅವರವರ ಧಾರ್ಮಿಕ ಆಚರಣೆಗಳನ್ನು ಭಾವುಕವಾಗಿ ಸಂಭ್ರಮಿಸುವುದೆಂಬುದು ಒಂದು ಹಿರಿ ಪದ್ಧತಿಯಿಂದ ಪೋಷಿತವಾಗಿರುವುದನ್ನು ನಾವು ಗಮನಿಸಬಹುದು. ಈ ಇಂತಹ ಸಂದರ್ಭಗಳಲ್ಲಿ ಜನಸಾಮಾನ್ಯರು ಅವರವರದ್ದಕ್ಕಷ್ಟೇ ಒತ್ತಿ ನಿಲ್ಲದೆ ಪರಸ್ಪರ ಸಹಭಾಗಿತ್ವದ ಮೂಲಕ ಹಾರ್ದಿಕವಾದ ಕೊಡು ಮತ್ತು ಪಡೆ ಎಂಬ ವಿನಿಮಯ ಸೂತ್ರದೊಂದಿಗೆ ಬದುಕಿದ್ದ ಮತ್ತು ಬದುಕುತ್ತಿರುವ ವಿದ್ಯಮಾನಗಳು ನಮ್ಮ ಸುತ್ತಮುತ್ತ ಧಾರಾಳ ಇವೆ. ಹೀಗಾಗಿ ಕರಾವಳಿಯ ಧಾರ್ಮಿಕ ಸಂಗತಿಗಳು ಲೋಕದೃಷ್ಟಿಯನ್ನು ಸೆಳೆಯಬಲ್ಲ ಆಪ್ತ ಜೀವದ್ರವ್ಯಗಳಿಂದ ತುಂಬಿದೆ ಮಾತ್ರವಲ್ಲ, ಅನೇಕ ಆಕಸ್ಮಿಕ ಏರುಪೇರುಗಳಿಂದ ಒಮ್ಮೊಮ್ಮೆ ಅಸ್ತವ್ಯಸ್ತಗೊಂಡರೂ ಅತಿ ಶೀಘ್ರ ಸಮರಸದ ಪೂರ್ವಸ್ಥಿತಿಗೆ ಮರಳುವ ಧೃತಿ ಮತ್ತು ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬುದು ಕೂಡ ಮಹತ್ವದ ಸಂಗತಿಯಾಗಿದೆ. ಕರಾವಳಿ ಪ್ರದೇಶ ಬಹು ಧರ್ಮಗಳ ನೆಲೆವೀಡು. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಜೈನ ಧರ್ಮಗಳು ಇಲ್ಲಿನ ಧಾರ್ಮಿಕ ಸಂಗತಿಗಳನ್ನು ವಿವಿಧತೆಯೊಂದಿಗೆ ರೂಪಿಸಿ ರೂಢಿಸಿ ಪೋಷಿಸಿಕೊಂಡು ಬಂದಿವೆ. ಪರಸ್ಪರ ಹೊಂದಾಣಿಕೆ, ಸಮನ್ವಯ ದೃಷ್ಟಿ ಮತ್ತು ಸಹಭಾಗಿತ್ವಗಳ ಅನೇಕ ದೃಷ್ಟಾಂತಗಳು ಈ ಇಂತಹ ಧಾರ್ಮಿಕ ಚರ್ಯೆಗಳನ್ನು ಬಹು ಉದಾತ್ತೀಕರಿಸಿವೆ ಅಥವಾ ಅಸಹಿಷ್ಣು ಮನೋಭಾವವನ್ನು ಮೀರಿ ನಿಲ್ಲುವ ಗುಣವನ್ನು ಎತ್ತಿ ತೋರಿಸುತ್ತಾ ಬಂದಿವೆ. ಬಾಲ್ಯದಲ್ಲಿ ನಾನು ಎರಡು ಮಹತ್ವದ ಸಂಗತಿಗಳನ್ನು ಗಮನಿಸಿದ್ದೇನೆ. ಈಗಲೂ ನಾನವುಗಳನ್ನು ನೆನೆಸಿ ಪುಳಕ್ಕಗೊಳ್ಳುತ್ತೇನೆ, ಆರ್ದ್ರ ಸ್ಥಿತಿಗೆ ಬರ್ತೇನೆ. ನಮ್ಮ ನೆರೆಮನೆಯ ಮುತ್ತಮ್ಮಜ್ಜಿ ಗದ್ದೆನಾಟಿ ಮತ್ತು ಕೊಯ್ಲಿನ ಕಾಲದಲ್ಲಿ ಊರ ಶ್ರಮಿಕ ಹೆಂಗಸರ ಮುಂದಾಳಾಗಿರುತ್ತಿದ್ದರು. ತವುಳವ ಜಾನಪದದ ಕಣಜದಿಂದ ಆಯ್ದ ಪಾಡ್ದನಗಳನ್ನು ಲಯಬದ್ಧತೆಯೊಂದಿಗೆ ಶುಶ್ರಾವ್ಯವಾಗಿ ಈಕೆ ಹಾಡಬಲ್ಲವರಾಗಿದ್ದರು. ಇವರು ಪಶುಪಾಲನೆಯಲ್ಲೂ ಪರಿಣತರಿದ್ದರು. ಇವರ ಹಟ್ಟಿಯಲ್ಲಿ ಸದಾ ಒಂದಲ್ಲದಿದ್ದರೆ ಇನ್ನೊಂದು ಹಾಲಿಯುವ ಹಸು ಇದ್ದೇ ಇರುತ್ತಿತ್ತು. ಜನಪದರ ಬದುಕಿನ ಅವಿಭಾಜ್ಯ ಅಂಗಗಳಲ್ಲಿ ಪರಂಪರಾನುಗತ ಶ್ರದ್ಧೆ ಅಥವಾ ನಂಬುಗೆ ಎಂಬುದು ಪ್ರಧಾನವೇ ಆಗಿದೆ. ಕರು ಹಾಕಿದ ಹಸುವಿನ ಹಾಲು ಕರೆಯುವ ದಿನ ಕೈಗೂಡಿದಾಗ ಮೊದಲು ಕರೆದ ಹಾಲಿನಿಂದ ಒಂದು ಕುಡುತೆ ಪಾಲನ್ನು ಈ ನಮ್ಮ ಪ್ರೀತಿಯ ಮುತ್ತಮ್ಮಜ್ಜಿ ಊರಿನ ಮಸೀದಿಯ ಮೌಲ್ವಿಗಳಿಗೆ ನೀಡಿ ಗೋ ಸಂಪತ್ತು ವೃದ್ಧಿಗೆ ಪ್ರಾರ್ಥಿಸುವಂತೆ ಕೋರುತ್ತಿದ್ದರು. ಈ ವಿಶ್ವಾಸವನ್ನು ಅಜ್ಜಿಯ ಆತ್ಮ ಪಾತ್ರೆಯಲ್ಲಿ ಯಾರು ತುಂಬಿರಬಹುದು ಎಂದು ನಾನು ತೀವ್ರವಾಗಿ ಯೋಚಿಸುತ್ತಿದ್ದೆ. ಇದೇ ಸಂದರ್ಭದಲ್ಲಿ ನನ್ನನ್ನು ವಿಶೇಷವಾಗಿ ಪ್ರಭಾವಿಸಿದ ಇನ್ನೊಂದು ವಿದ್ಯಮಾನವೂ ನನ್ನ ಸ್ಮೃತಿಯಲ್ಲಿದೆ. ನನ್ನೂರಿನ ಪಕ್ಕದ ಎತ್ತರವಾದ ಬೆಟ್ಟ ಪ್ರದೇಶಕ್ಕೆ ಅರಕಲ್ಲು ಗುಡ್ಡ ಎಂದು ಹೆಸರು. ಸಂಸಾರಿಯಾಗಿ ಗೃಹಸ್ಥಾಶ್ರಮವನ್ನು ಸಾರ್ಥಕಪಡಿಸಿಕೊಂಡರು. ತಮ್ಮ ವಿಶಿಷ್ಟವಾದ ಅವಧೂತ ಜೀವನ ಕ್ರಮದಿಂದ ಜನಜನಿತರಾದ ಅಂಗ್ರಿ ಸಿದ್ದಿಗಣಪತಿ ಭಟ್ಟರು ವಾಸಿಸುತ್ತಿದ್ದ ಲೈನ್ ಕಜೆ ಇಲ್ಲೇ ಇರುವುದು. ಪುಸ್ತಕ ಪ್ರೇಮಿಗಳಾಗಿದ್ದ ಇವರು 10-25 ಘನ ಗಾತ್ರದ ಕಪಾಟುಗಳಲ್ಲಿ ಕನ್ನಡದ ಅಮೂಲ್ಯ ಹೊತ್ತಗೆಗಳನ್ನು ಹೊಂದಿದ್ದ ವಾಂಗ್ಮಯ ಶ್ರೀಮಂತರಾಗಿದ್ದರು. ಚಂದಮಾಮ ಎನ್ನುವ ಅಬಾಲವೃದ್ಧ ಪ್ರಿಯವೆನಿಸುವ ಕತೆ ಪುಸ್ತಕಗಳು ಇಲ್ಲಿ ತುಂಬಿ ತುಳುಕುವಷ್ಟು ಈಗಲೂ ಇದ್ದಾವೆ. ಅವರ ಮಕ್ಕಳದನ್ನು ಜತನದಿಂದ ಕಾಪಿಟ್ಟುಕೊಂಡು ಬಂದಿದ್ದಾರೆ. ಸಾಹಿತ್ಯ ಹಬ್ಬದ ಸಂದರ್ಭದಲ್ಲಿ ಸ್ವತಃ ಬರೆಯದಿದ್ದರೂ ಬಲ್ಲಿದರ ಬರೆಹ ಕೃತಿಗಳನ್ನು ಅತಿ ಕಾಳಜಿಯಿಂದ ಸಂಗ್ರಹಿಸಿರುವ ಈ ಪುಣ್ಯಾತ್ಮರನ್ನು ನೆನೆಯಲು ಇದೇ ತಂಪು ಹೊತ್ತು ಅಂತ ನಾನು ಭಾವಿಸುವೆ. ಇಂತಹ ಅರಕಲ್ಲಿನಲ್ಲಿ ವರ್ಷಕ್ಕೊಮ್ಮೆ ಅಯ್ಯಪ್ಪ ಜಾತ್ರೆ ನಡೆಯುತ್ತದೆ. ಹತ್ತೂರ ಭಕ್ತರು ಸಮಾವೇಶಗೊಳ್ಳುವ ಈ ಉತ್ಸವದಲ್ಲಿ ಹರಕೆ ಹೊತ್ತವರು ಈಡೇರಿಸಿಕೊಳ್ಳುವುದು ಮುಖ್ಯ ಭಾಗವೇ. ಈ ಸಂದರ್ಭದಲ್ಲಿ ನನಗೆ ತಿಳಿದಿರುವ ಬ್ಯಾರಿ ಹೆಂಗಸರು ಮೂವರು ತಮ್ಮ ದನ ಮತ್ತು ಕರುಗಳಿಗೆ, ಸಾಕಣೆಯ ಕೋಳಿಗಳಿಗೆ ರೋಗ ರುಜಿನಾದಿಗಳು ಬಾಧಿಸಿದಾಗ 8 ಆಣೆ, 1 ರೂಪಾಯಿ ಮತ್ತು ತೆಂಗಿನಕಾಯಿಗಳನ್ನು ಈಡು ಕಟ್ಟಿರಿಸುತ್ತಿದ್ದರು. ಇದನ್ನು ಜಾತ್ರೆಯ ದಿನ ಕೆಮ್ಮಾರ ರಘುಗೌಡರ ಹಸ್ತದಲ್ಲಿ ಅಯ್ಯಪ್ಪ ಗುಡಿಗೆ ತಪ್ಪದೇ ಕೊಟ್ಟು ಕಳುಹಿಸುತ್ತಿದ್ದರು. ಈ ಮುಸಲ್ಮಾನ ಮಹಿಳೆಯರಿಗೆ ಈ ವಿಶಿಷ್ಟ ಭಾವನಾತ್ಮಕವಾದ ನಡವಳಿಕೆಯನ್ನು ಯಾರು, ಯಾವಾಗ, ಯಾಕೆ, ಹೇಗೆ ಕಲಿಸಿರಬಹುದು ಎಂದೂ ನಾನು ವಿಸ್ಮಿತನಾಗಿ ಬಿಡುವುದಿತ್ತು. ಕರಾವಳಿಯ ಧಾರ್ಮಿಕ ಪ್ರಜ್ಞೆಯನ್ನು ರೂಪಿಸಿರುವ ಇಂತಹ ಅನೇಕ ಸಂಗತಿಗಳನ್ನು ನಾವು ಇಲ್ಲಿ ಬಿಡಿಸಿ ಹೇಳಬಹುದು, ಅದಕ್ಕೆ ಸಮಯ ಇಲ್ಲ. ಕರಾವಳಿಯ ಧಾರ್ಮಿಕ ಪ್ರಜ್ಞೆಯನ್ನು ರೂಪಿಸಿರುವ ಸಹಿಷ್ಣುತೆ ಅಥವಾ ಸಹಿಷ್ಣುತಾ ಭಾವವನ್ನು ಉದ್ದೀಪಿಸುವ ಧಾರ್ಮಿಕತೆ, ಇದೆರಡು ಒಂದೇ. ಕರಾವಳಿಯ ಧಾರ್ಮಿಕ ಪ್ರಜ್ಞೆಯನ್ನು ರೂಪಿಸಿರುವ ಸಹಿಷ್ಣುತೆ ಅಥವಾ ಸಹಿಷ್ಣುತಾ ಭಾವವನ್ನು ಉದ್ದೀಪಿಸುವ ಧಾರ್ಮಿಕತೆ ಎಂಬುದು ಎರಡೂ ಒಂದರೊಳಗೊಂದು ಮಿಳಿತಗೊಂಡದ್ದೇ ಆಗಿದೆ. ಈ ಅದ್ವೈತ ಭಾವವನ್ನು ಮೀರಿದ ಮತ್ತೊಂದು ಸಂಕೇತ ನಮ್ಮ ಇದಿರಿಲ್ಲ. ಒಂದು ವೇಳೆ ಇದ್ದರೂ ಅದು ತಾಜಾ ಅಲ್ಲವೆನ್ನುವಷ್ಟರ ಮಟ್ಟಿಗೆ ನಮ್ಮ ಹಿರಿಯರು ಸರ್ವಧರ್ಮ ಸಮನ್ವಯ ಸೂತ್ರದಿಂದ ಪರಸ್ಪರ ಬಿಗಿದುಕೊಂಡಿದ್ದರು. ಕರಾವಳಿಯ ಧಾರ್ಮಿಕ ಲೋಕದೃಷ್ಟಿಯು ವೈಶಿಷ್ಟ್ಯಪೂರ್ಣ ಮತ್ತು ವಿಭಿನ್ನ ಎನಿಸಿರುವುದು ಇವುಗಳಿಗೆ ಲಗತ್ತಾಗಿರುವ ಆಚರಣೆಗಳ ರೂಪ ಸೊಬಗಿನಿಂದಾಗಿ ಎನ್ನಬಹುದು. ದೇವಳಗಳ ಕಾಲಬದ್ಧ ನಿಯಮಿತ ಉತ್ಸವಗಳು, ಹಲವು ಮಸೀದಿಗಳ ಉರುಸುಗಳು, ಜಿನ ಮಂದಿರಗಳ ಮಹೋತ್ಸವಗಳು ಮತ್ತು ಚರ್ಚುಗಳಲ್ಲಿ ಏರ್ಪಡುವ ಕ್ರೈಸ್ತ ಪರಂಪರೆಯ ಸಾಂಪ್ರದಾಯಿಕ ಶೈಲಿಯ ಹಬ್ಬಗಳು ಪರಸ್ಪರ ಹೋಲುವೆಯ ಮೂಲಕ ಗಮನ ಸೆಳೆಯುತ್ತವೆ. ಧಾರ್ಮಿಕ ನೆಲೆಯಲ್ಲಿ ತಮ್ಮದ್ದೇ ಚೌಕಟ್ಟಿನೊಳಗೆ ಇವು ನಡೆದರೂ ಉತ್ಸವ, ಪಾಲುಗೊಳ್ಳುವಿಕೆ ಹಾಗೂ ವಿಧಿವಿಧಾನಗಳ ಈಚೆಯ ಸಮಷ್ಟಿ ರೂಪಗಳಲ್ಲಿ ಇವುಗಳ ಮಧ್ಯೆ ದಟ್ಟ ಸಾಮೀಪ್ಯತೆ ಹಾಗೂ ಸಾದೃಶ್ಯತೆ ಕಂಡುಬರುತ್ತದೆ. ನನ್ನೂರಿನ ಸಮೀಪದ ಕೊಯನಾಡಿನ ಶ್ರೀ ಗಣಪತಿ ಗುಡಿಯ ಉಟಾರದಲ್ಲಿ ನಡೆಯುತ್ತಿದ್ದ ಶಿವರಾತ್ರಿ ಉತ್ಸವದಲ್ಲಿ ಧಾರ್ಮಿಕ ಕಾರ್ಯಗಳು ಐಚ್ಛಿಕ ನೆಲೆಯಲ್ಲಿ ನಡೆದರೂ ಒಟ್ಟಾರೆ ಸಮಾರಂಭದಲ್ಲಿ ಜಾತಿ ಮತ ಧರ್ಮಗಳ ತರತಮಗಳಿಲ್ಲದೆ ಸರ್ವರೂ ಬೆರೆತು ಸಂಭ್ರಮಿಸುತ್ತಿದ್ರು. ಇದೇ ರೀತಿ ಪುರಾತನವೆನಿಸಿದ ಕೊಯನಾಡು ಮತ್ತು ಸಂಪಾಜೆಗಳ ಜುಮ್ಮಾ ಮಸೀದಿಗಳಲ್ಲಿ ನಿಯಮಿತವಾಗಿ ನಡೆಯುತ್ತಿದ್ದ ವಾರ್ಷಿಕ ರಾತೀಬ್ ನೇರ್ಚೆ, ಒಂದು ಒಂದು ವಿಶಿಷ್ಟವಾದ ಹರಕೆ ಪದ್ಧತಿ ಅದು, ಅದನ್ನು ರಾತೀಬ್ ನೇರ್ಚೆ ಅಂತ ಕರೀತಾರೆ. ರಾತೀಬ್ ನೇರ್ಚೆಯ ಕೊನೆಯಲ್ಲಿ ವಿತರಿಸಲಾಗುತ್ತಿದ್ದ ರೊಟ್ಟಿ ಸೀರಣಿ ಪ್ರಸಾದ ಪಡೆಯುವ ಸರತಿಯಲ್ಲಿ ಊರ ಪರವೂರ ಹಿಂದೂ ಬಾಂಧವರಿಗೆ ಮೊದಲ ಆದ್ಯತೆಯಲ್ಲಿ ಅವಕಾಶವಿತ್ತು, ಸೀರಣಿ ವಿತರಿಸುವ ಪದ್ಧತಿ ಇತ್ತು. ಆ ಬಳಿಕ ಸ್ವಧರ್ಮೀಯರು ಸ್ವೀಕರಿಸುವುದೊಂದು ಪರಂಪರೆ ಆಗಿತ್ತು. ಇದನ್ನು ಯಾರು ಕಾರಿಗೆ ಕಲಿಸಿಕೊಟ್ರು? ಸುಪ್ರಸಿದ್ಧವೆನಿಸಿರುವ ಕಲ್ಲುಗುಂಡಿಯ ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತಕೋಲ ಉತ್ಸವದಲ್ಲಿ ಸರ್ವರ ಸಮಾವೇಶದ ಸುಂದರ ದೃಶ್ಯ ಕಣ್ಮನ ಸೂರೆಗೊಳ್ಳುವಂತಹದ್ದಾಗಿತ್ತು. ನಾವೆಲ್ಲ ಅದರಲ್ಲಿ ಸಕ್ರಿಯವಾಗಿ ತಾತ್ಪೂರ್ತಿಕವಾಗಿ ಆ ಕಾಲದಲ್ಲಿ ಪಾಲ್ಗೊಂಡದ್ದು ಮಾತ್ರ ಅಲ್ಲ, ಬದುಕಿನ ವಿಷಮತೆಯನ್ನು ಮೀರಿದ ಸಮತೆಯನ್ನು ಆಸ್ವಾದನೀಯವಾದಂತಹ ಭ್ರಾತೃತ್ವವನ್ನು ನಮ್ಮ ಜೇಬುಗಳಲ್ಲಿ ಆಗಿನ ಒಡ್ಡಿ ಗೇರು ಬೀಜಗಳಾಗಿ ತುಂಬಿಸಿದ್ದು ಆ ಕಾಲದಲ್ಲಿ. ಅಲ್ಲಿಂದ ಕಟ್ಟಿಕೊಂಡಂತಹ ಜೀವನ ಸಂಹಿತೆ, ಅಲ್ಲಿಂದ ಕಟ್ಟಿಕೊಂಡ ಮಾನವತೆಯ ಪಾಠ, ಅಲ್ಲಿ ಕಟ್ಟಿಕೊಂಡ ಅಂತಃಕರಣವನ್ನು ಮಾತ್ರ ಕಾಣಬೇಕು ಎನ್ನುವ ದೃಷ್ಟಿಕೋನ ಇಲ್ಲಿಯವರೆಗೆ ನಮ್ಮಲ್ಲಿ ನನ್ನಂತವರಲ್ಲಿ ತುಂಬಾ ಮಂದಿಯಲ್ಲಿ ಉಳಿದುಕೊಂಡಿದೆ. ಆ ಕಾರಣದಿಂದ ಇದೆಲ್ಲ ಬಹಳ ಮುಖ್ಯ ಆಗುತ್ತದೆ. ಟೀಲಾರು ಡಾಕ್ಟರ್ ಗೋಪಾಲಕೃಷ್ಣಯ್ಯರ್ ಎಂಬ ಪುಣ್ಯಾತ್ಮರು ಗೂನಡ್ಕ ಎಂಬ ಊರಿನ ಮುಸ್ಲಿಮರಿಗೆ ಮಸೀದಿ ನಿರ್ಮಿಸಲು ಉದಾರವಾಗಿ ಸ್ಥಳ ನೀಡಿದ್ದು ಹಿಂದೂ ಮುಸ್ಲಿಂ ಕ್ರೈಸ್ತರ ಹಬ್ಬಗಳಂದು ಜಾತಿ ಮತ ಭೇದಗಳಿಲ್ಲದೆ ಶಾಲಾ ಮಕ್ಕಳಿಗೆ ಸಿಹಿ ವಿತರಿಸುವ ದತ್ತಿ ನಿಧಿ ಸ್ಥಾಪಿಸಿದ್ದು ಈ ನೆಲದ ಧಾರ್ಮಿಕ ಔದಾರ್ಯದ ಮೇರು ದೃಷ್ಟಾಂತದಂತಿದೆ. ಪರಸ್ಪರ ಪ್ರೀತಿ ಪ್ರೇಮ ಗೌರವ ಅಭಿಮಾನ ಭ್ರಾತೃತ್ವ ಭಾವಗಳನ್ನು ಪ್ರೇರಿಸುವ ಸುಹೃದ್ ಧಾರ್ಮಿಕ ಅನುಸಂಧಾನವೊಂದು ಕರಾವಳಿಯ ನೆಲದಡಿಯ ರಸಸತ್ವದಂತೆ ಸುಪ್ತವಾಗಿದ್ದು ಬೇರು ಬೆಳೆಸಿ ಚಿಗುರು ಮೊಳೆಸಿ ಸಮತೆಯ ಜೀವವೃಕ್ಷವನ್ನು ಜತನದಿಂದ ಕಾಪಿಟ್ಟುಕೊಂಡು ಬಂದ ಇತಿಹಾಸ ನಮ್ಮೊಂದಿಗಿರುವುದು ಧನ್ಯತೆಯ ಸಂಗತಿ. ನಾವು ಅದರ ಸಮಕಾಲೀನರಾಗಿ ಬದುಕುತ್ತಿರುವುದು ಅದಕ್ಕಿಂತಲೂ ದೊಡ್ಡ ಸಾರ್ಥಕತೆಯ ಸಂಗತಿ. ಧಾರ್ಮಿಕ ನೆಲೆವೀಡುಗಳು ಸಾಂಸ್ಕೃತಿಕ ಶಾಖೆಯಾಗಿ ಹಬ್ಬಿ ಇನ್ನಿಲ್ಲದಂತೆ ಬೆಳೆದು ನಿಂತಿರುವ ಪರಿಯಂತೂ ಅದ್ಭುತ. ಕರಾವಳಿಯ ಗಂಡುಕಲೆ ಯಕ್ಷಗಾನವು ಹವ್ಯಾಸಿ ಅಥವಾ ವೃತ್ತಿಪರ ಸ್ವರೂಪದಲ್ಲಿ ನಿರಂತರ ಪ್ರದರ್ಶನಗಳನ್ನು ನೀಡುತ್ತಿದ್ದು ಇವುಗಳನ್ನು ಮೇಳಗಳನ್ನು ಹೆಸರಿಸಲಾಗಿದೆ. ಸಾಂಸ್ಥಿಕ ಸ್ವರೂಪ ಹೊಂದಿರುವ ಈ ಮೇಳಗಳು ವಿವಿಧ ದೇವಸ್ಥಾನಗಳ ಕೃಪಾಪೋಷಿತವಾಗಿರುವುದು ಗಮನಾರ್ಹ. ಕರಾವಳಿಯ ಉದ್ದಗಲಗಳಲ್ಲಿ ಬೇರೆ ಬೇರೆ ದೇವಾಲಯಗಳ ಅಂಕಿತಗಳಲ್ಲಿ ಸೇವಾ ಬಯಲಾಟಗಳು ಡೇರೆಯೊಳಗಿನ ಸ್ವತಂತ್ರ ಪ್ರದರ್ಶನಗಳು ಪ್ರತಿನಿತ್ಯ ನಡೆಯುತ್ತಿರುತ್ತವೆ. ವಿಶ್ವ ರಂಗಭೂಮಿಯಲ್ಲಿ ಕರಾವಳಿಯ ಯಕ್ಷಗಾನ ಕಲೆಯಂತಹ ವೃತ್ತಿಪರ ಸಂಚಾರಿ ತಂಡಗಳು ನಿರಂತರ ಪ್ರದರ್ಶನ ನೀಡುವ ವ್ಯವಸ್ಥೆಯೇ ಆ ರಂಗಭೂಮಿಯಲ್ಲಿ ದಾಖಲಾದ ಹಾಗೆ ನಮಗೆ ಕಾಣಿಸುವುದಿಲ್ಲ ಯಕ್ಷಗಾನವನ್ನು ಬಿಟ್ಟರೆ. ಈ ಇಂತಹ ಅದ್ಭುತ ಅನನ್ಯ ಪ್ರಕ್ರಿಯೆ ಕರಾವಳಿಯಲ್ಲಿ ಅವಿರತ ನಡೆಯುತ್ತಿರುವುದು ವಿಸ್ಮಯಕಾರಿ ವಿದ್ಯಮಾನವೇ ಆಗಿದೆ. ಜಾತಿ ಮತಗಳ ಕಟ್ಟುಪಾಡುಗಳನ್ನು ದಾಟಿ ಬಹುವರ್ಗದ ಕಲಾವಿದರನ್ನು ಬಸಿರೊಳಗಿರಿಸಿ ಆರೈಸುವ ಯಕ್ಷಗಾನ ಕಲೆಗೆ ದೊರಕಿರುವ ರಾಜಾಶ್ರಯ ಕರಾವಳಿಯ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಂದಲೇ ಎಂಬುದು ಪ್ರತ್ಯೇಕ ಆಸ್ಥೆಯಿಂದ ನಾವು ಗ್ರಹಿಸಬಹುದಾದಂತಹ ಸಂಗತಿ. ನಿತ್ಯ ನಿರಂತರ ಬಯಲಾಟಗಳು, ತಾಳಮದ್ದಳೆ ಸಪ್ತಾಹಗಳು, ಕಲಾವಿದ ಸಮ್ಮಾನಗಳು ವಿವಿಧ ದೇವಸ್ಥಾನ ಮತ್ತು ಮಠಗಳ ಆಶ್ರಯದಲ್ಲಿ ನಡೆಯುತ್ತಿರುವುದು ಕರಾವಳಿಯ ಸಾಂಸ್ಕೃತಿಕ ಸಂಗತಿಗಳ ಹೆಚ್ಚುಗಾರಿಕೆಯನ್ನು ಎತ್ತಿ ಹಿಡಿಯುವಂತಹ ವಿಚಾರವೇ ಆಗಿದೆ. ಸಹನಾಶೀಲರು ಅಂಗೀಕರಿಸಬೇಕಾದ ಅಧಿಕೃತ ಸಂಗತಿಗಳೇ ಆಗಿದ್ದಾವೆ. ಜಾನಪದ ಸಂಗತಿಗಳಿಗೆ ಕರಾವಳಿ ವಿಪುಲಾಶ್ರಯವನ್ನೇ ನೀಡಿದೆ. ಭೂತಾರಾಧನೆ ಪರಂಪರೆ ನಮ್ಮ ಜನಜೀವನದ ಅವಿಭಾಜ್ಯ ಅಂಗದಂತಿದೆ. ಇದರ ಬಗ್ಗೆ ಬಹುಬಗೆಯ ಅಧ್ಯಯನಗಳು, ಇದರ ಫಲಶ್ರುತಿಯಾಗಿ ಪ್ರೌಢ ಸಂಶೋಧನಾ ಪ್ರಬಂಧಗಳು ನಮ್ಮ ಮುಂದೆ ಮಂಡಿಸಲ್ಪಟ್ಟಿವೆ. ಈ ದೈವಾರಾಧನಾ ಪರಂಪರೆಯೊಳಗೆ ಮುಸ್ಲಿಂ ಸಮುದಾಯದ ಭೂತಯ ದೈವಗಳು ಹಾಸುಹೊಕ್ಕಾಗಿವೆ. ಇವುಗಳ ಕೋಲ ಕಟ್ಟುವ ಪ್ರತ್ಯೇಕ ಪದ್ಧತಿಗಳೂ ರೂಢಿಯಲ್ಲಿವೆ. ಇದು ಕರಾವಳಿಯ ಜೀವನ ಪದ್ಧತಿಯಲ್ಲಿ ಬೆರೆತಿರುವ ಭ್ರಾತೃತ್ವ ಮತ್ತು ಸಾಮರಸ್ಯಗಳಿಗೆ ಪ್ರತೀಕದಂತಿವೆ. ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಸ್ತಿತ್ವದ ಅಡಿಗಲ್ಲಿಗೆ ಬಪ್ಪನೆಂಬ ಮುಸಲ್ಮಾನ ವ್ಯಾಪಾರಿಯು ಬೆನ್ನುಬಲವಿತ್ತಿರುವ ಮನೋಹರ ಕಥೆ ಇದೆ. ಧಾರ್ಮಿಕ ಕೇಂದ್ರಗಳ ಆಶ್ರಯದಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ನಿರಂತರ ಅಕ್ಷರ ದಾಸೋಹದಂತಹ ಮಹತ್ಕೃತಿಯಲ್ಲಿ ತೊಡಗಿಸಿಕೊಂಡಿರುವ ಇವು ಶಿಕ್ಷಣ ರಂಗಕ್ಕೆ ನೀಡಿರುವ ಕೊಡುಗೆ ಅಪಾರ. ಕರಾವಳಿಯಲ್ಲಿ ಸಾಧಿತ ಶೈಕ್ಷಣಿಕ ಕ್ರಾಂತಿಯಲ್ಲಿ ಧಾರ್ಮಿಕ ಕೇಂದ್ರಗಳದ್ದು ದೊಡ್ಡ ಪಾಲುಗಾರಿಕೆ ಇದೆ. ಅವರದ್ದೇ ಆದಂತಹ ಮೇಲ್ವಿಚಾರಣೆಯಲ್ಲಿ, ಅವರದ್ದೇ ಆದಂತಹ ಆಸಕ್ತಿಯಲ್ಲಿ ಬಹುದೊಡ್ಡದಾದಂತಹ ಅಕ್ಷರ ದಾಸೋಹ ನಡೆದದ್ದಕ್ಕೆ ನಮ್ಮಲ್ಲಿ ನಿದರ್ಶನಗಳುಂಟು. ಬಹುತತ್ವವನ್ನು ಒಪ್ಪಿ ಆಧರಿಸಿ ಇದರ ಆಧಾರದಿಂದಲೇ ಪರಸ್ಪರ ಪ್ರೀತಿ ಅಭಿಮಾನ ಸಹಿತವಾದ ಜೀವನ ಕ್ರಮವನ್ನು ರೂಢಿಸಿಕೊಂಡ ನಮ್ಮ ಪೂರ್ವ ಸಮುದಾಯವು ಜಾತಿ ವರ್ಗ ಪಂಥಗಳ ಆಚೆಗೂ ದಾಟಿ ರೂಪಿಸಿದ ಸಮತಾ ಸಮಾಜದ ಕಟ್ಟೋಣದ ರೂಪಕ್ಕೆ ಧಕ್ಕೆ ಉಂಟು ಮಾಡುವಂತಹ ಅಹಿತಕಾರಿ ಸಣ್ಣ ಪುಟ್ಟ ಘಟನೆಗಳು ನಮ್ಮನ್ನು ಕಸಿವಿಸಿಗೊಳಿಸುವುದು ಸಹಜ. ನಮ್ಮ ವಿವೇಕವನ್ನು ಉದಾತ್ತವಾಗಿಸುವ, ಮನಸ್ಸನ್ನು ಉದಾರವಾಗಿಸುವ, ಆಲೋಚನಾ ಕ್ರಮವನ್ನು ಮತ್ತಷ್ಟು ನಾಜೂಕಾಗಿಸುವ, ನಮ್ಮೊಳಗಿನ ವಿನಾಕಾರಣದ ತಪ್ಪೆಣಿಕೆಗಳನ್ನು ತಿದ್ದಿಕೊಳ್ಳುವ ವಿಚಾರಗಳನ್ನು ನಾವು ನಮ್ಮ ನಮ್ಮ ಹೊಣೆಗಾರಿಕೆಯೊಂದಿಗೆ ಈ ಸಮಾಜದಲ್ಲಿ ಪ್ರಚುರಪಡಿಸಬೇಕಾಗಿದೆ. ಮನುಕುಲದ ಹಿತಾಕಾಂಕ್ಷೆಯ ಈ ಕಾರ್ಯಕ್ಕೆ ಗೌರವ ಸ್ಥಾನದಲ್ಲಿರುವ ನಮ್ಮ ಧಾರ್ಮಿಕ ಕೇಂದ್ರಗಳು ಮುಂದಾಳ್ತನ ವಹಿಸಿ ಸಹಕರಿಸಿ ಭೀಮ ಬಲ ತುಂಬಬೇಕಾಗಿದೆ. ಇದಕ್ಕಾಗಿ ನಾವು ಒಂದಷ್ಟು ವಿಚಾರಗಳತ್ತ ಗಮನಹರಿಸಬಹುದು ಅಂತ ನನಗನ್ನಿಸುವುದು. ಒಂದು ಎರಡು ಮೂರು ಟಿಪ್ಪಣಿಗಳು. ಒಂದು, ವಿವಿಧ ಸಮುದಾಯಗಳು ಪರಸ್ಪರ ಸಂಪರ್ಕವನ್ನು ಸಹಕಾರಿ ತತ್ವದಿಂದ ಸಾಧಿಸುವುದು. ಈ ಪ್ರಕ್ರಿಯೆ ನಿರಂತರವಾಗಿರುವಂತೆ ಉದ್ದೀಪಿಸಲು ಪ್ರತಿ ಧರ್ಮಗಳ ಹಿರಿಯರು, ಮುಖಂಡರು, ಗುರುಗಳು ಸಕ್ರಿಯರಾಗಿ ತೊಡಗಿಸಿಕೊಳ್ಳುವುದು. ಎರಡು, ಸಂಯಮ ಕಳಕೊಳ್ಳದೆ ಪೂರ್ವಾಪರಗಳನ್ನು ವಸ್ತುನಿಷ್ಠವಾಗಿ ಪರಿಶೀಲಿಸದೆ ಒಮ್ಮೆಗೆ ಉದ್ವೇಗವಶರಾಗದೆ ಪ್ರತಿ ಘಟನೆಯನ್ನು ಅಧ್ಯಯನ ಮಾಡುವ, ಅನಂತರವೇ ಸಾಮಾಜಿಕರಿಗೆ ಸಂಕಟವನ್ನು ಉಂಟು ಮಾಡದಂತಹ ರೀತಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸುವ ವ್ಯವಧಾನವನ್ನು ನಮ್ಮ ಧಾರ್ಮಿಕ ಮುಖ್ಯರು ಕಲಿಸುವ ಮತ್ತು ಕಲಿಯುವ ಉದಾರತೆಯನ್ನು ತೋರಬೇಕು. ಮೂರು, ವಿವಿಧ ಧರ್ಮಗಳ ನಡುವಿನ ಸ್ನೇಹ ಸೇತುವನ್ನು ಮತ್ತಷ್ಟು ಬಲಗೊಳಿಸಬೇಕು. ವಿವಿಧ ಧರ್ಮಗಳ ಮುಖ್ಯಸ್ಥರು ಸರ್ವಸಮ್ಮತವೆನಿಸುವ ವಿನಿಮಯ ಸೂತ್ರವೊಂದನ್ನು ಸಿದ್ಧಗೊಳಿಸಬೇಕು. ಮಂದಿರ, ಮಸೀದಿ, ಚರ್ಚುಗಳ ಧಾರ್ಮಿಕ ನೇತಾರರು ಒಬ್ಬರನ್ನೊಬ್ಬರು ಪರಸ್ಪರ ಆಮಂತ್ರಿಸಿ ಗೌರವಿಸಿ ಧರ್ಮ ವಿಚಾರಗಳನ್ನು ಚರ್ಚಿಸಿ ತಿಳುವಳಿಕೆಯನ್ನು ವಿನಿಮಯಿಸಿಕೊಳ್ಳುವಂತಾಗಬೇಕು. ನನ್ನ ಹಬ್ಬಕ್ಕೆ ನೀವು ಬನ್ನಿ, ನಿಮ್ಮ ಹಬ್ಬಕ್ಕೆ ನಾನು ಬರುವೆ, ಈ ಸಮನ್ವಯದ ಸೂತ್ರ, ವಿನಿಮಯದ ಸೂತ್ರ ಬಹಳ ಹತ್ತಿರ ತರುತ್ತದೆ. ನಾವು ಕಟ್ಟಿಕೊಂಡಿರುವಂತಹ ಗೋಡೆಯನ್ನು ಕೆಡಲುತ್ತದೆ. ನಮ್ಮ ನಮ್ಮ ಬೌದ್ಧಿಕ ದಾಸ್ಯದ ಒಂದು ಚಿಪ್ಪು ಉಂಟಲ್ಲ, ಹುತ್ತಗಟ್ಟಿದ ಚಿಪ್ಪು, ಅದನ್ನು ಪುಡಿ ಮಾಡುವುದಕ್ಕೂ ಶಕ್ತವಾಗ್ತದೆ. ಹಾಗಾಗಿ ಅದನ್ನು ಮೀರಿ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ನನ್ನ ಆಶಯ. ತಮ್ಮ ಗುರುಗಳು ಪರಸ್ಪರ ಒಂದೆಡೆ ಕಲೆತು ಒಮ್ಮತ ಮೂಡಿಸಿಕೊಳ್ಳುವುದನ್ನು ಗಮನಿಸುವ ವಿವಿಧ ಧರ್ಮೀಯರು ತಾವೂ ಅದರಿಂದ ಪ್ರಭಾವಿತರಾಗುವರು, ಸದ್ಭಾವವನ್ನು ಪಸರಿಸುವ ಹೊಣೆಯನ್ನು ಸ್ವತಃ ಹೆಗಲಿಗೇರಿಸಿಕೊಳ್ಳುವರು. ನಾಲ್ಕು, ಭ್ರಾತೃತ್ವ, ಸೌಹಾರ್ದ, ಸಾಮರಸ್ಯಗಳನ್ನು ಬೆಳೆಸುವ ಕಾರ್ಯಕ್ರಮಗಳನ್ನು ಒಂದಲ್ಲದಿದ್ದರೆ ಇನ್ನೊಂದು ರೂಪದಲ್ಲಿ ನಿರಂತರ ನಡೆಸುತ್ತಲೇ ಇರುವುದು. ಅವರಿವರೆನ್ನದೆ ಮನುಕುಲಕ್ಕೆ ಹಿತವೆನ್ನಿಸುವುದೆನ್ನುವ ಏಕೈಕ ಕಾರಣದಿಂದ ಉದಾರ ಭಾವದೊಂದಿಗೆ ಎಲ್ಲಾ ಧರ್ಮೀಯರು ಒಗ್ಗೂಡಿ ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸುವುದು. ಐದು, ಜನಪರ ಕಾರ್ಯಕ್ರಮಗಳ ಅನುಷ್ಠಾನದಿಂದ ಜನರ ಮನಗೆಲ್ಲುವ ಮೂಲಕ ಶಾಸಕ ಪ್ರಭುವಾಗುವುದು ದುಸ್ತರವೆನಿಸಿದ ಸಂದರ್ಭದಲ್ಲಿ ಕುಟಿಲ, ಕುಹಕ, ಕುಮಾರ್ಗದಿಂದ ಇದನ್ನು ಸಾಧಿಸುವುದಕ್ಕೆ ಪರ್ಯಾಯ ದಾರಿ ಹುಡುಕಿದಾಗ ಸೃಷ್ಟಿಯಾದದ್ದೇ ಒಡೆದು ಆಳುವ ನೀತಿಯ ರಾಜಕಾರಣವು. ಜನಮಾನಸವನ್ನು ಕದಡಿ, ಸಂಶಯದ ಬೀಜವನ್ನು ಬಿತ್ತಿ, ಅಣ್ಣ ತಮ್ಮಂದಿರನ್ನೇ ಪರಸ್ಪರ ಎತ್ತಿಕಟ್ಟುವ ದುಷ್ಟಕ್ರಿಯೆಗೆ ತೊಡಗಿದ ಕ್ಷಣದಿಂದ ನಮ್ಮ ಹೃದಯಗಳು ಮಲಿನವಾಗಲಾರಂಭಿಸಿದವು. ನಮ್ಮ ಯೋಚನೆಗಳಿಗೆ ಕ್ರೌರ್ಯ ಲೇಪನವಾಯಿತು. ಪರಸ್ಪರ ಪ್ರೀತಿ ಅನವಶ್ಯ ಕಳೆದು ಹೋಯಿತು. ಕರಾವಳಿಯ ಸೌಮ್ಯ ಗುಣಿಗಳು ಈ ವಿಚಾರದಲ್ಲಿ ತುಂಬಾ ಜಾಗರೂಕತೆ ವಹಿಸಬೇಕಾದಂತಹ ಒಂದು ಅನಿವಾರ್ಯವಾದಂತಹ ಸಂಧಿಕಾಲದಲ್ಲಿ ನಾವು ಬಂದು ನಿಂತಿದ್ದೇವೆ. ಒಟ್ಟಾರೆಯಾಗಿ ಕರಾವಳಿಯ ಲೋಕದೃಷ್ಟಿ ಧಾರ್ಮಿಕವಾದಂತಹ ನೆಲೆಯಿಂದ ಬಹುಕೋನಗಳಿಂದ ಅಭ್ಯಾಸ ಮಾಡಿದಾಗ ನಮಗೆ ಕಾಣಿಸಿಕೊಡುವಂತಹ ಸತ್ಯ ಏನೆಂದರೆ, ಎಷ್ಟೇ ಸಮಸ್ಯೆಗಳು ಬರಲಿ, ಎಂತಹದ್ದೇ ಸಂಕೀರ್ಣ ಜಿಗುಟಿನ ತಾತ್ಕಾಲಿಕವಾದಂತಹ ವೈಪರೀತ್ಯ ಪಲ್ಲಟಗಳು ವಿಷಮ ಸ್ಥಿತಿಗಳು ಬರಲಿ, ಸೋಮವಾರ ಆದರೆ ಮಂಗಳವಾರ ನಾವು ಸುಧಾರಿಸ್ತೇವೆ, ಮಂಗಳವಾರ ಆದರೆ ನಾವು ಬುಧವಾರ ಸುಧಾರಿಸ್ತೇವೆ, ಒಂದು 15 ದಿನ ಮುಂದೆ ಮುಂದೆ ಆದರೂ ಆಗಬಹುದು, ಆದರೂ ಸುಧಾರಿಸದೆ ಇರುವುದಿಲ್ಲ. ಅದೊಂದು ಪರಂಪರೆಯ ವಾಹಿನಿಯಾಗಿ ನಮ್ಮ ಬೆನ್ನ ಹುರಿಗೆ ಸೇರಿಸಿದಂತಹ ಒಂದು ಸೌಹಾರ್ದದ, ಭ್ರಾತೃತ್ವದ, ಆತ್ಮೀಯತೆಯ ಆ ಒಂದು ವಿಶೇಷವಾದಂತಹ ಶಕ್ತಿ, ಅದರ ಕಾರಣದಿಂದ ಎಷ್ಟೇ ಸಲ ನಾವು ವಿಘಟನೆ ಆದರೂ ಮತ್ತೆ ಸಂಘಟನೆ ಆಗುವುದಕ್ಕೆ ಸಾಧ್ಯ ಆಗುತ್ತದೆ, ಸಾಧ್ಯವಾಗುತ್ತಿದೆ, ಸಾಧ್ಯವಾಗುತ್ತಲೇ ಇರುತ್ತದೆ. ಆದ ಕಾರಣದಿಂದ ನಾನು ನಿಷೇಧಾತ್ಮಕವಾಗಿ ಮಾತಾಡುವುದನ್ನು ಕೆಲವು ಕಾಲ ಆಯಿತು ನಿಲ್ಲಿಸಿ, ನಾನು ನೆಗೆಟಿವ್ ಆಗಿ ಮಾತಾಡುವುದನ್ನು ನಿಲ್ಲಿಸಿ ಒಂದು 25 ವರ್ಷ ಆಯಿತು. ಏನಿದ್ರು ನಾನು ಧನಾತ್ಮಕವಾಗಿ ಪಾಸಿಟಿವ್ ಹೌದು ಎಸ್ ಅಂತಲೇ ಮಾತಾಡುವುದು. ಹಾಗಾಗಿ ಇಲ್ಲಿ ಎಲ್ಲಿ ನೇತ್ಯಾತ್ಮಕವಾಗಿ ಮಾತಾಡಲಿಲ್ಲ ಅಂತ ನನಗೊಂದು ಸಮಾಧಾನ. ಈಶ್ವರ ಸಣಕಲ್ಲ ಅಂತ ಹೇಳುವ ಒಬ್ಬ ಕವಿ ಎಷ್ಟು ಚಂದ ಹೇಳ್ತಾರೆ, ಜಗವೆಲ್ಲ ನಗುತ್ತಿರಲಿ, ಜಗದಳುವು ನನಗಿರಲಿ, ನಾನಳಲು ಜಗ ಎನ್ನ ನೆತ್ತಿಕೊಳ್ಳದೆ, ನಾನಕ್ಕು ಜಗವಳಲು ನೋಡಬಹುದೇ. ಯಾಕೆ ನಾವು ಇದರ ಬಗ್ಗೆ ಅಪಹಪಿಸುವುದಿಲ್ಲ, ಯಾಕೆ ಇದರ ಬಗ್ಗೆ ನಾವು ತೀವ್ರವಾಗಿ ನಮ್ಮ ಸಂವೇದನೆಗಳನ್ನು ದಾಟಿಸಿ ಕೊಡುವುದಿಲ್ಲ. ಎಷ್ಟು ಚಂದ ಇದೆ ಅದು, ಜಗವೆಲ್ಲ ನಗುತ್ತಿರಲಿ, ಜಗದಳೂ ನನಗಿರಲಿ, ನಾನಳಲು ಜಗ ಎನ್ನ ನೆತ್ತಿಕೊಳ್ಳದೆ, ನಾನಕ್ಕು ಜಗವಳಲು ನೋಡಬಹುದೇ. ಡಿವಿಜಿಯವರೇ ಹೇಳುವುದಿಲ್ವೋ, ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು. ಒಳಿತನಾಗಿಸು ಕೊಡುತ್ತ ಕೊಳ್ಳುತ್ತ ಸಂತಸವ ಕಳವಳಂಬಡದ ನಡೆಯ ಕಡೆಯ ಕರೆ ಬಂದೊಂದು ಮಿಳಿತನಿರು ವಿಶ್ವದಲ್ಲಿ. ಎಷ್ಟು ಚಂದ ನೋಡಿ ಅದು, ಒಳಿತನಾಗಿಸು ಕೊಡುತ್ತ ಕೊಳ್ಳುತ್ತ ಸಂತಸವ. ಏನು ಪರಸ್ಪರ ಹಿಂಸೆ ಮಾಡಿ ಕಡಿದು ಚೆಲ್ಲಿ ರಕ್ತ ಹರಿಸಿ ಅವನ ರಕ್ತದ ವರ್ಣ ಕೆಂಪ, ಸಾದಾ ಕೆಂಪ, ಕಡು ಕೆಂಪ, ಹದಾ ಕೆಂಪ ಅಂತ ಪರೀಕ್ಷೆ ಮಾಡುವಂತ ಯಾರಾದ್ರೂ ಹೇಳಿದ್ರ? ಎಲ್ಲರ ರಕ್ತ ಕೆಂಪು ಅಂತಲೇ ಹೇಳಿದ್ದು. ಮತ್ತೆ ನಾವು ಯಾವ ಕಾರಣಕ್ಕೂ ಬೆಳಗ್ಗೆದ್ದು ಸೂರ್ಯನನ್ನು ನೋಡುವಾಗ ನೆನಪಾಗುವುದು ಅದೇ ಅಲ್ವೋ? ಹೃದಯದಲ್ಲೇನು ಹೃದಯವ ಕಾಣ್, ಅದೇ ಅಮೃತದ ಹಣ್ಣು. ಎಷ್ಟು ದೊಡ್ಡ ಅರ್ಥ ಅಮೃತದ ಹಣ್ಣು ಅಂದ್ರೆ, ಸಾಮಾನ್ಯದ ಹಣ್ಣ ನಮ್ಮ ಸೀತಾಫಲ ಲಕ್ಷ್ಮಣ ಫಲದಾಗೋ ಅಲ್ಲ, ನಮ್ಮಲ್ಲಿ ಕಸಿಗಟ್ಟಿದ ಸೀಬೆಯ ಹಣ್ಣಿನ ಆಗೋ ಅಲ್ಲ, ಕಾಶ್ಮೀರದಿಂದ ವರ್ಷಕ್ಕೊಮ್ಮೆ ಆಮದಾಗೋ ಬುಟ್ಟಿಯ ಆಪಲ್ನಾಗೋ, ಅಮೃತದ ಹಣ್ಣದು. ಉದಯದೊಳೇನ್ ಹೃದಯವ ಕಾಣ್. ಇದನ್ನು ಬಿಟ್ಟರೆ ನನಗೆ ಈ ಕರಾವಳಿ ಮತ್ತೊಂದು ಅಸ್ಮಿತೆಯೋ, ಈ ಕರಾವಳಿ ನೋಡಬಹುದಾದ ಲೋಕದೃಷ್ಟಿಯ ಮತ್ತೊಂದು ಮಗ್ಗುಲೋ ಕಾಣಿಸುವುದಿಲ್ಲ. ಇಷ್ಟು ಹೊತ್ತು ಅವಕಾಶ ಕೊಟ್ಟದ್ದಕ್ಕಾಗಿ ಸಾಹಿತ್ಯ ಸಮ್ಮೇಳನದ ಎಲ್ಲ ಮುಖ್ಯಸ್ಥರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ಕನ್ನಡಂ ಗೆಲ್ಗೆ.
0: ಇಷ್ಟವರೆಗೆ ಜಬ್ಬಾರ್ ಸಮೂಹ ಸಂಪಾಜೆ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಪ್ರಸಾರಗು ಮಾತೆರೆಗ್ಲ ಮೋಕೆದ ಸೊಲ್ಮೆಲು.
1: ಎನಿತ್ತ ತುಳು ಪ್ರಸಾರಡು ತುಳು ಕೂಟ ಕುಡ್ಲ ಮೊಕಲ್ನ ಮುತಾಲಿಕೆಡು ಮಂಗಳಾದೇವಿ ದೇವಸ್ಥಾನದ ರಾಜಾಂಗಣುಡು ನಡತ್ತಿನ ಬಿಸು ಪರ್ಬ 2020 ಈ ಲೇಸಡು ಶರವೇಶ್ವರ ಕಲಾವಿದರು ಕುಡ್ಲ ಮುಕುಲು ನಡಪುಡಾದು ಕೊರಿನ ತುಳು ಜಾನಪದ ನಾಟಕ ಮುಗಪುಂಚ ಭಾಗ 3.

0: ಮಂತ್ರಿ ಸಿದ್ದಪ್ಪರ, ಎನ್ನ ಮಗೆ ಸೂರ್ಯಕಾಂತಿ ಶಿಕಾರಿಗೆ ಪೋಯ್ನಾಯೆ ಓಡೆ ಪೋತೆ ದಾದ ಸಂಗತಿಂದ ನಿಕ್ಲಿಗೆ ತಿರಿಯಂದೆ ಪೋಂಡತ್ತೆ. ಊರ್ದಕ್ಕಲು ಎನ್ನ ಮಗೆ ಪಿಲಿತ ಬಾಯಿಗೆ ಬೂರ್ದೆ ಎಂದು ಗಾಬು ಮಲ್ತಿನೇನು ಕೇಂದ್ರ ಮಣಿಪಂದೆ ಕುಲದು ನಿಕಲು ನಿಕಲಾತಿಗೆ ಉಲ್ಲಾರತ್ತ. ಶಿಕಾರಿಗೆ ಪೋಯಿನ ಎನ್ನ ಮಗನ್ ಎನ್ನ ಮೆಗ್ಗೆ ಧರ್ಮಜನೆ ಗಡಿ ಘರ್ಷಣದ ಪಗೆಟ್ ಪತಕನದು ಕರ್ಪಿಳ್ಳು ಪಾಡ್ದೆನ ಅಂದು ತೆರೆಯೋನರ ನಿಕಲಿಗ ಐಜಿ ನಿಕ್ಲಿನ ನಂಬುದು ಕುಲ್ಲು ನೇರ್ತು ಕಾಡ ಪಿಲಿಕ್ಲಿನ ಊರಿಗೆ ಜಪ್ಪೆರೆ ಬಿಡ್ತುಂಡ. ನಮ್ಮ ಪಗೆಮಾನಿ ಸಂತಾನ ಒಂದೆಣಲ ಕಮ್ಮಿ ಆತು ಅಲಿದೇ ಪೋತು.
1: ಅರಸುಲೆ, ಊರುಡು ಮಾತಾದಿ ಕಡೆ ಕೈಕಾಂಜಲೇನು ನರಮಾನಿಲೇನು ಪಿಲಿ ತುಂಬೊಂದುಂಡೊಂದು ಯಾನು ಎನ್ನ ಕೈಟಿತ್ತಿ ಕಡ್ಗೊಡು ಪಿಲಿಟ ಕಾದೊಡೊಂದು ಪನ್ಪರ. ಸಾರ ಸಾರ ಮೇಲು ಉದ್ದದ ಕಾಡಡು ಪಿಲಿ ಊರುಗು ಜಪ್ಪುಂಡೊಂದು ಬೇಲಿನ ಯಾನು ಪಾಡೊಡೊಂದು ಪನ್ಪರ. ಅಂಚಾಂಡ ಐಕು ಬೋಡಿತ್ತಿ ವ್ಯವಸ್ಥೆಗ ಕಾಸದ ಖಜಾನೇನು ಖರ್ಚು ಮಲ್ಪಂದೆ. ಈರ ಅರಮನೆಟು ನಾಟೆ ರಾಣಿನು ತರ್ಪಾದು ನಾಟೆ ಗೊಬ್ಬ ಒಂದು ತಂಗಡೆ ಮಂಗಡೆ ಮಲ್ತೊಂದು ಇತ್ತಾರಡ ಊರ್ದ ಜನಮಾನ್ಯಲಿನ ಕಾಪು ನಿಯಂಚ ರಾಜ್ಯದ ಸಮಸ್ಯೆ ಪರಿಹಾರ ಮಲ್ಪು ನಿಯಂಚ.
0: ಮಂತ್ರಿಲ ಈರು ಇಂಚನೆ ಪನ್ಪರಂದು ಎಂಕ್ ಗೊತ್ತೇ ಇತ್ತಂಡೆ. ಖಜಾನೆಲ್ಲ ಉಂಡು ಎನ್ನ ಮಂಡೆ ಗಟ್ಟಿಲ್ಲ ಉಂಡುಂದು ಕಲ್ಲುಗಾಕೊನೆರ ಸಾಧ್ಯನೇ. ಊರಿಗೆ ಪಿಲಿ ಜತದ ನರಮಾನಿಲೇನ ತುಂಬುಣೊಂದು ಕಾಡಿಗೆ ಬೇಲಿ ಪಡೆರ ಅವು ಏರ್ನ ಅಮ್ಮನ ಕಾಡು ಏರು ದಾಯ ಬೇಲಿ ಪಾಡೋಡು.
1: ಅಂಚಾಂಡ ಇರ್ನ ಮಗೆ ತೋಜು ಪಿಲಿ ತುಂಬುದುಂಡ ಪಗೆಮಾನ್ಯಲು ಪತ್ತು ಕೊಣತರ ಅಂದು ಪಂಪಿ ತರಬೆಚ್ಚನೆ ಇಜ್ಜಿ ಎಂಗ್ಲಿಡ್ ದಾಪಿನ ಬೇಲೆನು ಮಲ್ತೊಂದೇ ಉಲ್ಲ. ಈರು ಮಾತ್ರ ತರೇಟ ಅಮಳ್ಡು ಪೊಣ್ಣ ನೀರೇಳಿ ಇತ್ತೇನೆ ಒಂದು ಪಾರಂಪರ್ಯದ ಅರಸ್ತಾನದ ಗತ್ತುಗಮ್ಮತ್ತೆ.
2: ಅದಸುಲೆ, ಮೆಗ್ಗೆ ಪಾಲ್ದ ಕಾಡು ಅಣ್ಣನ ಪಾಲ್ದ ನಾಡಂದು ರಾಜ್ಯದ ಗಡಿನು ಸ್ಥಿರ ಮಲ್ಪಿ ಸಾಧಿಗು ಇದು ಮೆಗ್ಗೆಲೆ ಪೂಜರು ಎಂಕಲು ದಾದ ಮಲ್ಪೋಲಿ ಪಲ್ಲೆ ಅರಸುಲೆ.
0: ಮಂತ್ರಿಲ ದಳವಾಯಿ ಗುಪ್ತಾಕ್ಷರ ಯಾನು ದಾನೆ ಕಣ್ಣು ಮುಚ್ಚಿದು ಸ್ವರ್ಗ ಲೋಕನು ತೂವಂದು ಎನ್ನಾತಿಗೆ ಉಲ್ಲಂದಿ ಎನ್ನಿಯರ ತಾರು ನಾತು ತಾರಿಯ ಸಾರು ನಾತು ಸಾರದ ನನ ಉಪ್ಪುನಿ ಒಂಜೇ ಸಾದಿ ಎನಡ ಒಂಜಿ ಪಾತ್ಯರ ಕೇನಂದ ಪನಂದ ಮೆಗ್ಗೆ ಧರ್ಮಜೆ ಚಂದನಾಪುರಕ್ಕು ಯಾನೇ ಅರಸೊಂದು ಜನಮಾನಿಲೆಗ ಜಾಗ ಕೊರ್ಪೆ ಇಲ್ಲು ಕೊರ್ಪೆ ಮದುಮೆದ ಖರ್ಚಿ ಕೊರ್ಪೆ ಅಂದು ಆಸೆ ಪುಟ್ಟಾದ ಡಂಗುರ ಸಾರ ಒಂದು ಲೇಗೆ ಇಂಚನೆ ಬುಡ್ನ ಎನ್ನ ಮೆಗ್ಗೆ ಭುವೀಂದ್ರ ನಾತೆ ಕಾಡ ರಾಜ್ಯನುಲ ತನ್ನ ರಾಜ್ಯಗೆ ಸೇರಾದು ಪಾರಂಪರ್ಯದ ಪಟ್ಟುಡುಲ ತಾನೇ ಕುಲ್ಲುವೆಂದು ಧರ್ಮಜೆ ಅಂಗು ಅರಿಪಾ ಒಂದುಪ್ಪೆ ಐಡು ದುಂಬು ಆಯನ ರಾಜ್ಯಗೂ ದಂಡು ಸಮೇತ ಪೋದು ಆಯನ ಬೂಡನು ನೆಲಸಮ ಮಲ್ಪಡು. ಎನ್ನ ಮಗೆ ಸೂರ್ಯಕಾಂತನು ಓಲು ಕರ್ಪಿಳ್ಳ ದೀತೆಂದು ತಿರಿಯನೊಡು ನಾಗಮುಗ ಖಡ್ಗ ಓಲು ನೆಲಮಾಳಿಗೆಡೆ ದೀತೆಂದು ತಿರಿಯನೊಡು. ವಾಯ್ ಬುಡ್ಜಂಡ ರಣ ಕಂಬಗೆ ಏರಾಲೆ ಈತ ಕೆಲಸ ಮಲ್ತಂಡ ಭುವೀಂದ್ರನ ಕಾಡ ರಾಜ್ಯದ ಅರ್ಧ ಭಾಗನ ನಿಕ್ಲೆಗ ಪಾಲು ಮಂತು ಕೊರ್ಪ ಎಂಚ ಒಪ್ಪಿಗೆನಾ?
1: ಗುಪ್ತಾಕ್ಷರೆ ಎಂಚ ಅರಸುಲೇನ ನುಡಿಮುತ್ತು ಮಿನ್ಕಾಗನ?
2: ಮಂತ್ರಿಲೆ, ನಮ್ಮ ಅರಸುಲಿನ ಆಸೆನೇ ಎಂಕ್ಲೆ ಆಸೆ. ಅರಸುಲು ಕೊರಿಬಾಸೆನೆ ನಡಪದ ಕೊರ್ಪುನ ಎಂಕ್ಲೆನ ಧರ್ಮ ಅತ್ತೇ.
1: ಅಂಚಾಂಡ ದಂಡದ ರಣರಂಗ ಆರ್ಬೋಡು ಅರಸುಲೇನ ಅಪ್ಪಣೆ ಆಂಡು ಏತಾಂಡಲ ಧರ್ಮಜರು ಅರಸುಲೇನ ಮೆಗ್ಗೆ ಅತ್ತೆ ಒಂಜೆ ರಣವೀಳ್ಯದ ಓಲೆನ ಕಡಪುಡಿದು ಕೊರ್ಲೆ ಅರಸುಲೆ ರಣನೀತಿನ ದಾಯಗ ಮರಪುನಿ ಧರ್ಮಜರ್ನ ಸೈನ್ಯ ನಂಕ ಪಾಂತೆಗೆ ಸಮ.
0: ರಣನೀತಿನ ಮರಪಂದ ಧರ್ಮಜೆ ಎನ್ನ ಮೆಗ್ಗೆ ಅಂದ ಗೆನ್ಪಂದ ಆಯನ ಮುಗಿಪೆರ ದುಂಬರಿಲೆ.
3: ಪೋಲೆ ಪೋಲೆ ರಣ ಆರ್ಭಟಗೂ ತಯಾರಾಲೆ.

0: ಒಂಚಿತ ಪೋಪುದು ಅಂಚ ಕಾಡು ಬಿಳಿ ಉಂಡು.
1: ನಾನು ಅಲ್ಲಿಗೆ ಪೋಪುದು ಯಾಕೆ ಗೊತ್ತುಂಟ? ಬೆಳಿಗ್ಗೆ ಗುಡ್ಡೆಗೆ ಹೋಗ್ಲಿಲ್ಲ, ಅದಕ್ಕೆ ಇಲ್ಲಿ ಪೊದೆ ಉಂಟು, ಅಲ್ಲಿ ನೀರು ಉಂಟು, ಪೊದೆಯಲ್ಲಿ ಕುಳಿತು ಬರ್ತೇನೆ ಆಯ್ತಾ?
0: ಪೊದೆ ಬರ ಮುಂಡ ಸೆಕ್ಯೂರಿಟಿ ಮುಳ್ಳು ಸೈಯೊಂದುಂಡು. ಈ ಓಡೆ ಕುಂಟಲ್ ಬರ ನಾಡೊಂದು ಗೋಪಿನ,
1: ಇಲ್ಲಿ ನೀರು ಉಂಟು, ತೊಳಿದು ಬರ್ತೇನೆ.
0: ಅಲ್ಲಯ್ಯ ಪೊದೆ ನಾಡೊಂದುಂಡು, ಕುಂಟಲ್ ಬರ ನಾಡ ಯಾವೇ ಬಲಮೆ. ಓಡಿ ಬಲಿಪೊಮ್ಮೆ ಉಂತಮೆ, ಇದಕ್ಕೆ ಬಿದ್ದು ಗಾಳಿ ಬಗ್ಗೆ ಕಮಲ ತಂದ್ರೆ ಉಂತಮೆ. ಬೆಚ್ಚಿ ಕಟ್ಟಲು ಉಂತೊಮ್ಮೆ ಬಿಳಿತ ಒಳಸರದ ಜಾಗಮೇ.

ಇನ್ನು ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ,

0: ಇಲ್ಲಲ್ಲ, ಏನು ಇಲ್ಲಲ್ಲ, ಹಸಿವು ಹಸಿವಾಗ್ತದೆ ಅಪ್ಪಯ್ಯ, ಹಸಿವಾಗ್ತದೆ.
1: ಓ ಆಗುಲಿ ಮಂಜಣ್ಣ, ಈತ ನೆಟ್ಟ ಬಡವ ಕಟ್ಟಿನ ಇಂಚಮೆ ಬಲಮೆ ಪರಂದು ಬೊಂಡ ಮಾತ್ರ ಜೊತೆ ಕರ್ಪೆ ಬಲ.
0: ಅಪ್ಪಯ್ಯ, ನಿನ್ನೆದು ಬೊಂಡ ಪರಂದು ಇವತ್ತಿನ ಬೊಂಡ ಪರಂದು ಒಟ್ಟಿಗೆ ಎರಡು ಬೊಂಡ ಹತ್ತು ಬಾಳೆಯನ್ನು ಕೊಡ್ರಿ ಅಪ್ಪಯ್ಯ. ಆಮೇಲೆ ಉಂಟಲ್ಲ, ಆಮೇಲೆ ಊಟಕ್ಕೆ ಹೋಗೋಣ ಅಪ್ಪಯ್ಯ.
1: ಊರ್ದ ಪಂಜಂಡಲವು ಹೊರ ಊರ್ದ ಪಂಜತ್ ಕರ್ತಂದೆ ಬೋಪಿನಿ, ಊರ್ದ ಪಂಜಿ ಮುಸಂದೆ ಬೋಪಿನಿ.
0: ಆಮೇಲೆ ಮುಖಪುಂಜದ ಕತೆ ಬಾಕಿ ಉಂಟು ಹೇಳ್ರಿ ಅಪ್ಪಯ್ಯ. ಸೂರ್ಯಕಾಂತನನ್ನು ಹುಲಿ, ಚಂದ್ರಿಕಾಳನ್ನು ನವಿಲು ಮಾಡಿ ಆಯ್ತು, ಆಮೇಲೆ ಏನು ಮಾಡಿದ್ರು?
1: ಬಾಯಿ ಮುಚ್ಚಿದ ಬಲಗೆ ಕತೆ ಪಣಂದೆ ಬರ್ಬೇಕು.

0: ಚಂದ್ರಕಾಂತ ಚಂದ್ರಕಾಂತ, ಯಾವ ಕತ್ತಿ ವರಸೆ ಬಿಲ್ಲು ವಿದ್ಯೆ ಪೇರು ಪೇರು ಪರು ಅಜ್ಜರ್ಲ ಕಣೇ ರಣ ರಂಗೋಡು ಕಾದೋಡು ಗೆಂದೋಡು ಗಟ್ಟಿ ಅವಡು ಬೇಗ ಪರು ಪರು ಪೇರು ಪೇರು ಪರು
1: ಗಾದೆ ದೊಡ್ಡ ಇರ್ನ ಏಡಿದ ಪೇರು ಪರುಂಡ ಬೇಲಿಲಾಗೊಂದು ಉಪ್ಪುನ ಬುದ್ಧಿ ವೈದು ದೊಡ್ಡ ಪೆತ್ತದ ಪೇರು ಪರುಂಡ ಅರಿಮುಡಿ ದಿಂಜಾಯಿ ಗಾಡಿನ ಒಯ್ತೊಂದು ಪೋಪಿನ ತಾಕತ್ತು ಬೈದು
0: ಇತ್ತೆ ಜೇಡದ ಪೇರ್ದ ತಾಕತ್ತು ಮಲ್ಲಾಯಿ ಬೊಕ್ಕ ಬೋರಿದ ತಾಕತ್ತು ಇತ್ತೆ ಈ ಬಡತ ಪೆಟ್ಟು ತಿನಿಯರ ತಾಕತ್ತು ಈ ಪೇರ್ ಪೊರ್ಗೆ ಪರ್ಪನ ಇಜ್ಜ ಬಡು ಉಂಡ್ಯಾ ಬಡು ಉಂಡು
1: ಬರ್ಪೇ ಇರು ಚಲಕಟ್ಟು ನಿರಾಯಿ
2: ದಾನೆ ಬಾರಿ ಮಿತ್ತು ಪೋತ ಯಾವ ನಿನ್ನ ಮಾತ ಓ ಅಜ್ಜಿ ಪಂಡಿಲಕನೆ ಪೇರ್ ಬರ್ದು ಬೊಕ ಮೀದ ಬಲ ಕೊಂಡಾಟಡು ಬುಲೆದು ಪೋತ ಕೈನಪ್ಪ ದಾದ ಗಡಿಬಿಡಿ ಬಾರಿ ಅಬಸರುಡು ಬರ್ತ ದಾದ ಅಂಡು
3: ನಮ್ಮ ಗಡಿ ರಾಜ್ಯದ ಅಗ್ನಿವೀರನು ಎಲ್ಲಿನೇ ದಂಡು ಸಮೇತ ಬತ್ತದು ಇರ್ನ ಅಪ್ಪಾಜಿ ಧರ್ಮಜರೇನು ಪತ್ತುಕೊನದು ಕರ್ಪಿಳ್ ಪಾಡುವರಿಗೆ ನಾಗಮುಗ ಕಡ್ಗಲ ಕರ್ಪಿಳ್ ಪಾಡಿ ಸೂರ್ಯಕಾಂತನು ಅಗ್ನಿವೀರ ಅರಸುಲಿಗೆ ಎತ್ತ ಉಡುಗೆ ಸೂರ್ಯಕಾಂತಿರ ತುಯರ ತಿಕ್ಕಿ ಜರುಂಡ ಕೆರ್ತೇರುಂಡು ಎನ್ನದು ಧರ್ಮಜರ್ನ ರುಂಡರಟ್ಟವರಿಗೆ ರಣವೀಳ ಕಡಪುಡ್ದೇರು
2: ಓ ದೇವರೇ ಹೊಂಜಪ್ಪೆ ಜೋಕುಲು ಪಗೆ ಮನೆ ಆಯರ ದೇವರೇ ನಮ್ಮ ವಂಶ ಪಾರಂಪರದ ರಾಹು ಶನಿ ದೋಷರು ಏಟ ಮಾಜವರ ಸಂಸಾರ ನೋರಿ ಪುಲಿ ದೇವರೇ ಒಂಜಪ್ಪೆ ಜೋಕುಲು ಒಂಜಾದ ಬೆಳಗುನ ಭಾಗ್ಯನ ಕೊರ್ಲೆ ಇರೆ ಕೈ ಮುಗಿದಕ್ಕೇನೊಂದಿಲ್ಲೆ
1: ಅಮ್ಮ ಮಾತೆಕ್ಲ ದೇವರಡ ದಾಯ ದೂರು ಕೊರ್ಪುನಿ ದೇವೇರು ನಂಕು ತುಯರೆ ಕಣ್ಣು ಕೊರ್ತೇರು ಬೇನೆಯರೆ ಕೈಕಾರು ಕೊರ್ತೇರು ಆಲೋಚನೆಗು ಮೆದುಳು ಕೊರ್ತೇರು ಬೊಕ ದಾಯ ದೇವೇರಡ ಪನ್ಪರು ಇತ್ತೆನೆ ಪೋದು ಇರ್ನ ಅಪ್ಪಾಜಿನೂ ಒರಿಪಗ ಆ ಅಗ್ನಿನ ಎನ್ನ ಪಗರಿಡೇ ಕೆರ್ಕ ಬಲೆಮ್ಮ
4: ಸಹಬಸ್ ಬಾಲೆ ಸಹಬಸ್ ಚಂದ್ರಕಾಂತ ಈ ನಿಜವಾದ್ಲ ರಾಜವಂಶದ ತಿರುಳಿಂದು ಪನ್ಪನಿಕ್ಕೆ ಸಂಶಯನೇ ಇಜ್ಜಿ ಚಂದ್ರಕಾಂತ ಸತ್ಯ ಬತ್ತಲೆದ ಕತೆಗೆ ಪರಿಹಾರ ಮೂಲೆ ಉಂಡು ತೂಲ
2: ಮಗ ಬುರ್ಚಿ

ಈತ್ನೇಟ ತುಳುಕೂಟ ಕುಡ್ಲ ಮೊಕಲ್ನ ಮುತಾಲಿಕೆಡು ಮಂಗಳಾದೇವಿ ದೇವಸ್ಥಾನದ ರಾಜಾಂಗಣುಡು ನಡತ್ತಿನ ಬಿಸು ಪರ್ಬ ರಡ್ಡು ಸಾರತ್ತ ಇರುವತ್ತಾಜಿ. ಈ ಲೇಸಿಡು ಶರಬೇಶ್ವರ ಕಲಾವಿದರು ಕುಡ್ಲ ಮೊಕುಲು ನಡಪುಡಾದು ಕುರಿನ ತುಳು ಜಾನಪದ ನಾಟಕ ಮುಗಪುಂಚ ಭಾಗ ಮೂಜಿ ಕೇಂಡರು. ಕೇನೊಂದು ಪುಲೆ ರೇಡಿಯೋ ಸಾರನ್ 107.8 FM ಒಂದು ರಂಗ್ ರಂಗ್ದ ಬದುಕು.

0: ಇದೀಗ ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆ, ಹಿಮ್ಮೇಳದಲ್ಲಿ ಭಾಗವತರು, ಪುತ್ತಿಗೆ ರಘುರಾಮ ಹೊಳ್ಳ, ಮದ್ದಳೆ ಮುರಾರಿ ಕಡಂಬಳಿತಾಯ, ಚೆಂಡೆ ಸುಬ್ರಹ್ಮಣ್ಯ ಚಿತ್ರಾಪುರ, ಪಾತ್ರವರ್ಗ ದೇವೇಂದ್ರ, ವಿನಯ ಆಚಾರ್ಯ ಹೊಸಬೆಟ್ಟು, ಮನ್ಮಥ ದಿನೇಶ ಶೆಟ್ಟಿ ಕಾವಳಕಟ್ಟೆ, ರತಿ ರವಿ ಅಲೆವೂರಾಯ ವರ್ಕಾಡಿ, ಈಶ್ವರ ಸುಣ್ಣಂಬಳ ವಿಶ್ವೇಶ್ವರ ಭಟ್, ಪಾರ್ವತಿ ಹರೀಶ ಬೋಳಂತಿ ಮೊಗರು, ತಾರಕಾಸುರ ಎಂ ನಾರಾಯಣ ಹೆಗ್ಡೆ. ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆ ಮೂರನೇ ಕಂತು.
1: ವರ ಕೊಟ್ಟಂತ ವಿಧಿಯೇ ಆಡಿದ್ದು, ದಾರಿ ನನಗೆ ಗೊತ್ತಿಲ್ಲ ಅಂತ.
2: ವಿಧಿಗೆ ದಾರಿ ಸಿಗಲಿಲ್ಲ,
1: ವಿಧಿಗೆ ದಾರಿ ಗೊತ್ತಿಲ್ಲ ಅಂತ ಆಗುವಾಗ ಮತ್ತೆ ಯಾರು ದಾರಿ?
2: ಹಗೆಗಳಿಗೆ ವರವೀವರಿ ಇರುವರು ತೆಗೆಯಲ್ಲರಿಯರು ಕೊಟ್ಟ ವರಗಳ, ಕೊಡುವ ತೆಗೆವ ಸಮರ್ಥ ರಾರಿ ಜಗದಿ ಹರಿಯಂತೆ. ಹರಿಯಿಂದಲೂ ಆಗಲಿಲ್ವೇ
1: ದಾರಿ ಯಾವುದಯ್ಯ ಅಂತ ಕೇಳಿದಾಗ ವೈಕುಂಠಕ್ಕೆ ದಾರಿ ತೋರಿಸಿದ್ದು. ನೇರವಾಗಿ ವೈಕುಂಠಕ್ಕೆ ಹೋದೆವು. ವೈಕುಂಠಕ್ಕೆ ಹೋದಾಗ ಶ್ರೀಮನ್ನಾರಾಯಣ ದೇವರು ಆಡಿದ್ರು, ವಿಷಯ ಎಲ್ಲ ನನಗೂ ಗೊತ್ತುಂಟು. ಆದ್ರೆ ಪ್ರಸಂಗ ಸ್ವಲ್ಪ ಮುಂದುವರೆದಿದೆ. ಈ ಪ್ರಸಂಗ ಇನ್ನೂ ಮುಂದುವರೆದು ನಿಮಗೇನಾದ್ರೂ ಒಳ್ಳೇದಾಗಬೇಕು ಅಂತ ಆದ್ರೆ ನೀವು ಇಲ್ಲಿರಬಾರದು ಅಂತ ಆಡಿದ್ರು.
2: ಹಾಗಿದ್ರೆ ಅವನ ವರ ಹೇಗುಂಟು?
1: ವರವ ಬೇರೇನು ಅಲ್ವಾ.

0: ಮದನ ಬದಲಾವಣೆ ಎಂಬುದು ಸ್ಪಷ್ಟವಾಗಿಯೂ ನಿರೂಪಿತವಾಗಿರುವುದು ಕರ್ಮ ಪ್ರಪಂಚದಲ್ಲಿ. ಹಾಗಾದ್ರದಲ್ಲೇ ಕರ್ಮ ಪ್ರಪಂಚದಲ್ಲಿ ಹುಟ್ಟಿದಂತಹ ಜೀವಿ ಸದಾ ಕಾಲವು ಬೇರೆ ಬೇರೆ ಬೇರೆ ಬೇರೆ ಆಲೋಚನೆಯಲ್ಲೇ ಮಗ್ನನಾಗಿರುತ್ತಾನೆ ತಾನೆ.
1: ಸತ್ಯ.
0: ಅದೇ ರೀತಿಯಲ್ಲಿ ಹುಟ್ಟಿಕೊಂಡಂತಹ ತಾರಕನೂ ಕೂಡ ತನ್ನ ಲಕ್ಷ್ಯವನ್ನು ಕೇಂದ್ರದ ಕಡೆಗಿರಿಸಿ ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಸಾಕಷ್ಟು ತರ್ಕಿಸಿದ. ಸಾಮಾನ್ಯವಾಗಿ ಮಂತ್ರಿಗಳಾದವರು ಬೋಧನೆ ಮಾಡುವುದು ಏನು, ಆಡಳಿತ ಯಾವ ರೀತಿಯಾಗಿ ಸುಲಲಿತವಾಗಿ ಸಾಗಬೇಕು ಎಂಬುದನ್ನು ಸರಿಯಾದ ರೀತಿಯಲ್ಲಿ ರೂಪಿಸುವವರು ಮಂತ್ರಿಗಳು.
1: ನಿಜ.
0: ರಾಕ್ಷಸರಿಗಿರುವ ಮಂತ್ರಿಗಳು ತಲೆ ಹಾಳು ಮಾಡುವವರೇ ಇರುವುದು.
1: ಏನು ಮಾಡಿದ್ರು
0: ಅವರು ಅನುಭವವನ್ನೇ ಯೋಚಿಸುವುದು. ಹಿಂದೆ ವರ ಪಡೆದವ ಏನಾಗಿದ್ದಾನೆ, ಹಾಗಾದ್ರೆ ಈಗ ಯಾವ ರೀತಿಯ ವರವನ್ನು ಪಡೆಯಬೇಕು ಎಂಬುದನ್ನೇ ಮತಿಸಿ ಅವನಿಗೊಂದು ದಾರಿಯನ್ನು ಸೂಚಿಸಿದರು. ದಕ್ಷಾದ್ವರ ಎಂಬಂತಹ ಪ್ರಸಂಗ ಒಂದು ನಡೆದಿತ್ತಲ್ಲ, ತನ್ನ ಮಡದಿಯಾದಂತಹ ದಾಕ್ಷಾಯಣಿಯನ್ನು ಕಳಕೊಂಡಂತಹ ಪ್ರಭುವಾದಂತಹ ಶಂಕರ, ಲೋಕದ ಗೊಡವೇ ನನಗೆ ಬೇಡ, ಸತಿ ಇಲ್ಲದ ಮೇಲೆ ನನಗೆ ಯಾಕೆ ಜಗತ್ತು ಎಂಬುದಾಗಿ ತಪಸ್ಸಿಗೆ ಕುಳಿತಿದ್ದಾನೆ.
1: ಯೋಗೀಶನಾಗಿದ್ದಾನೆ,
0: ಯೋಗೀಶನಾಗಿದ್ದಾನೆ. ವರ ಕೇಳುವ ಕಾಲದಲ್ಲಿ ತಾರಕನಿಗೆ ಉಪದೇಶವಾದದ್ದು ಮಂತ್ರಿಗಳಿಂದ ಅದು
1: ಏನು,
0: ಯಾವುದೂ ಬೇಡ ಅಂತ ಕುಳಿತಂತ ಒಬ್ಬ ಸನ್ಯಾಸಿ ಅಲ್ಲ, ಒಬ್ಬ ಸರ್ವಸಂಗ ಪರಿತ್ಯಾಗಿ, ಅವನಿಗೆ ಮಕ್ಕಳಾಗ್ಲಿಕ್ಕುಂಟ?
1: ಆಗ್ಲಿಕ್ಕಿಲ್ಲ.
0: ಮಕ್ಕಳಾಗಬೇಕು ಅಂತಾದ್ರೆ ಹೆಂಡತಿ ಬೇಕೋ ಬೇಡೋ?
1: ಸಾಮಾನ್ಯ ಒಬ್ಬ ಯೋಗಿಗಾದ್ರೆ ಹೆಂಡತಿ ಬೇಕು, ಮಕ್ಕಳಾಗಬೇಕು.
0: ಅಲ್ಲ, ಸಾಮಾನ್ಯರನ್ನು ಹೆಂಡತಿಯಾಗಿ ಮಾಡುವುದಕ್ಕೆ ಅಂತಹ ಯೋಗಿಗಳಿಗಾದೀತೋ?
1: ಆಗ್ಲಿಕ್ಕಿಲ್ಲ.
0: ಆದ್ದರಿಂದಲೇ ವಿಧಿಯಿಂದ ವರವನ್ನು ಕೇಳುವಾಗಲೇ ಸುರನರ ಉರಗರು ಯಾರಿಂದಲೂ ನನಗೆ ಮರಣ ಬರಬಾರದು, ಒಂದೊಮ್ಮೆಗೆ ನನಗೆ ಮರಣ ಬರುವುದು ಅಂತಿದ್ರೆ ಶಿವಕುಮಾರನಿಂದ ಮಾತ್ರ ನನಗೆ ಮರಣ ಬರಲಿ.
1: ಶಿವಕುಮಾರನಿಂದ ಅಂದ್ರೆ ಮೊದಲು ಹುಟ್ಟಿದ್ದಾರಲ್ಲ ಅವರೇ ಆಗುತ್ತದಲ್ಲ, ವೀರಭದ್ರ ಇದ್ದಾನೆ.
0: ಹಾಗೆ ಆಗುವುದು ಹೌದು ಅಂತಾಗಿದ್ರೆ, ಈ ಸಮಸ್ಯೆಗೆ ಸುಲಭವಾಗಿ ಬಗೆಹರಿಯುತ್ತಾ ಇತ್ತು ಅಂತಾಗಿದ್ರೆ ನಾನು ಇಲ್ಲಿಗೆ ಬರ್ತಾ ಇರ್ಲಿಲ್ಲ.
1: ಹಾಗಿದ್ರೆ ಮುಂದೆ ಅಂತ ಇರಬೇಕು,
0: ಮುಂದೆ ಜನಿಸಬಹುದಾದಂತಹ ಶಿವಕುಮಾರನಿಂದಲೇ ಮರಣ ಬರಲಿ ಅಂತ ಕೇಳುವುದರ ಹಿಂದಿರುವ ಉದ್ದೇಶ ಏನು? ಶಿವ ಈಗ ಸರ್ವಸಂಗ ಪರಿತ್ಯಾಗಿ ಆಗಿದ್ದಾನೆ, ಶಿವನ ಮಡದಿ ಅಳೆದು ಹೋಗಿದ್ದಾಳೆ, ಇನ್ನವನಿಗೆ ಮಕ್ಕಳಾಗುವುದು ಹೇಗೆ? ಈ ಚಿಂತನೆ ಅವನದ್ದು. ಇದೇ ಸಮಸ್ಯೆಗೆ ನಾವು ಅಲ್ಲಿ ಕೇಳಿಕೊಂಡಾಗ ಪ್ರಭುವಾದಂತ ನಾರಾಯಣ ದೇವರು ಆಡಿದ್ರು, ಸಮಸ್ಯೆ ಅವ ಕೇಳಿಕೊಂಡದ್ದು ನಿಮಗೆ ಕಠಿಣವಾಗಿ ಕಂಡ್ರು, ಸಮಸ್ಯೆ ಸುಲಭ ಉಂಟು ಅಂತ ಆಡಿದ್ರು.
1: ನನಗೆ ಆಶ್ಚರ್ಯ ಅದೇ, ಶಿವಕುಮಾರಕನಿಂದ ಮಾತ್ರ ಅವನಿಗೆ ಮರಣ, ಅದಕ್ಕೆ ಮಹಾವಿಷ್ಣು ದೇವರು ನಿಮ್ಮನ್ನು ಅಭಯ ಪ್ರದಾನವಾಗಿದ್ದು ಏನೋ ಆಡಿರಬಹುದು. ಈಗ ಅದಕ್ಕೆ ಶಿವನಿಗೆ ಮಕ್ಕಳಾಗುವುದಕ್ಕೂ ನೀನಿಲ್ಲಿ ಬರುವುದಕ್ಕೂ ಒಂದು ಏನಾದ್ರೂ ಹೊಂದಾಣಿಕೆ ಬೇಕಲ್ಲ,
0: ನೀನೇ ಮಾಡ್ಬೇಕು ಅಂತ.
1: ಎಂತದ್ದು ಮಾಡುವುದು?
2: ನಿನ್ನ ಶರಣ ತೊಡಿದು ನಿನ್ನ ಶರಣ ತೊಡಿದು.

0: ಮೀನಕೇತ
1: ದೇವೇಂದ್ರ,
0: ಸಮಸ್ಯೆಗೆ ಪರಿಹಾರ ಏನು? ಶಿವನಿಂದ ಮುಂದೆ ಹುಟ್ಟಲಿರಬಹುದಾದಂತಹ ಮಗನಿಂದ ಮರಣ ಬರಲಿ ಅಂತವ ಕೇಳಿದ್ದಾನೆ. ಶಿವ ಸರ್ವಸಂಗ ಪರಿತ್ಯಾಗಿಯಾಗಿ ಈ ಕಾಲದಲ್ಲಿ ಧ್ಯಾನಾಸಕ್ತನಾಗಿದ್ದಾನೆ. ಅವನನ್ನು ಸಂಸಾರದ ಒಳಗೆ ಎಳೆತರಬೇಕು ಅಂತಾದ್ರೆ, ಸಂಸಾರದೊಳಗೆ ಬಂಧಿಸಲ್ಪಡಬೇಕು ಅಂತಾದ್ರೆ, ಮುಂದೆ ಅವನಿಂದ ಕುಮಾರನ ಜನನೂ ಆಗಬೇಕು ಅಂತಾದ್ರೆ, ಅದಕ್ಕೆ ದಾರಿಯೇನು ಅಂತ ಕೇಳಿದಾಗ ಶ್ರೀಮನ್ನಾರಾಯಣನೇ ಆಡಿದ್ದು.
1: ಏನು
0: ದಾರಿ ಉಂಟು ಕುಸುಮಾವತಿಯಲ್ಲಿ ಅಂತ.
1: ಕುಸುಮಾವತಿಯಲ್ಲಿ ದಾರಿ ಸಾವಿರ ಇರಬಹುದು, ಈಗ ನಿನಗಾಗುವ ದಾರಿ ಯಾವುದು ಅಂತ.
0: ನನಗಾಗುವ ದಾರಿಯೇ ಇಲ್ಲಿದೆ ಅಂತ ಆಡಿದ್ದು. ಹರಿ ನಿರೂಪಿಸಿದ್ದು ನಮಗೆ ಹೀಗೆಯೇ ಮಾಡಬೇಕು ಎಂಬುದಕ್ಕಾಗಿ.
1: ಏನು ಮಾಡುವುದು?
0: ಈ ಕಾಲದಲ್ಲಿ ತಪಸ್ಸಿನಲ್ಲಿ ಕುಳಿತಿರುವಂತ ಶಂಕರ ದೇವರು ಅವರೇನು ಅಂತ ಎಲ್ಲರಿಗೂ ಗೊತ್ತಿದೆ.
1: ಗೊತ್ತಿದೆ,
0: ತಪಸ್ಸಿಗೆ ಕುಳಿತಿದ್ದಾರೆ. ಅವರು ತಪಸ್ಸಿನಿಂದ ಬಹಿರ್ಮುಖರಾಗಬೇಕು. ಅಂದ್ರೆ ತಪಸ್ಸು ಕೆಡಬೇಕು. ಕೆಡುವುದು ಅಂದ್ರೆ ಹೇಗೆ? ಚೆನ್ನಾಗಿ ಕೆಡಬೇಕು, ಲೋಕಕ್ಕೆ ಹಿತ ಆಗಬೇಕು. ಅದರಿಂದ ನಮ್ಮ ಉದ್ದೇಶ ಇರುವುದು ಲೋಕ ಕಲ್ಯಾಣ. ಹೇಗೋ ಹೋಗಿ ತಪಸ್ಸನ್ನು ಕೆಡಿಸುವುದಲ್ಲ,
1: ಅಲ್ಲ.
0: ಅವರ ತಪಸ್ಸನ್ನು ಚೆನ್ನಾಗಿ ಕೆಡಿಸಬೇಕು ಅಂತಾದ್ರೆ ಅದು ನೀನೇ ಆಗಬೇಕು. ಕಬ್ಬಿಲ್ಲನ್ನು ಹಿಡಿದವ, ಪಂಚ ಬಾಣಗಳುಂಟು ನಿನ್ನಲ್ಲಿ, ಎರಡು ದೇಹಗಳನ್ನು ಒಂದಾಗಿಸುವುದರ ಮೂಲಕ ನೂತನ ಸೃಷ್ಟಿಗೆ ಕಾರಣನಾಗುವವ ನೀನು. ನೀ ಮನಸ್ಸು ಮಾಡಿದ್ರೆ ಯಾರ್ಯಾರನ್ನು ಯಾವ್ಯಾವ ಕಾಲದಲ್ಲಿಯೋ ಒಂದುಗೂಡುವ ಹಾಗೆ ನೀ ಮಾಡ್ತಿ. ಆದ್ದರಿಂದ ನಿನ್ನಲ್ಲಿಗೆ ಹೋಗಿ ಹೇಳಿಕೊಳ್ಳಬೇಕು ಎಂಬುದಾಗಿ ಹರಿ ನಿರೂಪಿಸಿದ್ರಿಂದ ಇಲ್ಲಿಯವರೆಗೆ ಬಂದಿದ್ದೇವೆ.
1: ಈಗ
0: ಲೋಕ ಕಲ್ಯಾಣದ ಉದ್ದೇಶ ತಡ ಮಾಡಬೇಡ, ಏಳು ಶಿವನ ತಪಸ್ಸನ್ನು ಕೆಡಿಸು, ಲೋಕದ ಮರ್ಯಾದೆಯನ್ನು ಉಳಿಸು.
1: ಎಲ್ಲರೂ

0: ತ್ರಿಪುರ ವೈರಿಯ ಕೆಳಗು ವರಿಮಾನೇ ಸರವ
1: ಯಾವುದಕ್ಕೆ
0: ತ್ರಿಪುರ ವೈರಿಯ ಕೆಳಗು ವರಿ ನಾನೇ ಸರವ ಶಿವ ಮುನಿದೊಡೆ ಈ ಜಗವ ಸುಡುವ ನಿಟಿಲವನಿಯನೇ
1: ಶಿವ
0: ಮುನಿದೊಡೆ ಈ

0: ಯಾಕೆ?
1: ನೀನೊಬ್ಬ ಜ್ಞಾನಿ, ಧರ್ಮಸಭೆಯಲ್ಲಿ ಋಷಿವರೇಣ್ಯರು ಕೇಳುವ ಪ್ರಶ್ನೆಗಾದರೂ ಉತ್ತರ ಕೊಡಬಹುದಾದಂತಹ ಎತ್ತರಕ್ಕೇರಿದವ.
0: ಸರಿ,
1: ನಿನ್ನನ್ನು ಪ್ರಾಪಂಚಿಕರು ಸುಧರ್ಮ ಸಭೆಯ ಧರ್ಮ ಸಿಂಹಾಸನವನ್ನು ಏರಿದ ಸಂದರ್ಭದಲ್ಲಿ ಕರೆಯುವುದು ಧರ್ಮೇಂದ್ರ ಎಂದು, ಧರ್ಮಾಧರ್ಮದ ವಿವರಣೆಯನ್ನು ಕೊಡಬಹುದಾದಂತಹ, ಧರ್ಮಾಧರ್ಮದ ಬಗ್ಗೆ ಚಿಂತನೆಯನ್ನು ಮಾಡಬಹುದಾದಂತಹ ಸಾಮರ್ಥ್ಯ ವಿಶೇಷತೆಯನ್ನು ಹೊಂದಿದವ ನೀನು. ಅಂತಹ ನೀನು ಈ ಕಾಲಕ್ಕಾಗುವಾಗ ಸ್ವಾರ್ಥಿಯಾದೆಯೋ ಅಂತ ನನಗೆ ಅನ್ನಿಸುವುದು.
0: ಸ್ವಾರ್ಥಿಯೇ
1: ಇಲ್ಲ ಅಂತ ಇದ್ರೆ ನಿನಗೆ ಸುಧರ್ಮ ಸಭೆಯ ಪದವಿ ಕೇವಲ ಪ್ರಾತಿನಿಧಿಕವಾಗಿ ಇರುವಂತಹದ್ದು. ಅದರ ರಕ್ಷಣೆಯನ್ನು ಮಾಡುವಲ್ಲಿ ನಿನ್ನನ್ನು ನೀನು ತೆತ್ತುಕೊಳ್ಳಬೇಕಾದವ. ಭೋಗಕ್ಕೆ ಇಂದ್ರ ಎನ್ನುವುದರಿಂದ ನೀನೇ ಭೋಗಿಸುವವ ಅಂತ ಅದರ ಅರ್ಥ ಅಲ್ಲವಲ್ಲ.
0: ಅಲ್ವೇ ಅಲ್ಲ.
1: ನಿನ್ನ ಭೋಗ ಅಂದ್ರೆ ಲೋಕದ ಹೊಟ್ಟೆ ತುಂಬುತ್ತದೆ, ಲೋಕಕ್ಕೆ ಭೋಗವಾಗುತ್ತದೆ ಅಂತ ಅರ್ಥ. ಅಂತಹ ನೀನಿಂದು ಭೋಗಿಶಯನ ತಪಸ್ಸನ್ನು ಕೆಡಿಸಬೇಕು ಎಂಬ ಹಾಗೆ ನನ್ನ ಬಳಿ ಬಂದು ಕೇಳುತ್ತಾ ಇದ್ದಿ. ಏನಯ್ಯ ಇದು? ಯಾವುದಕ್ಕಿದ್ರೂ ಒಂದು ಸರಸಕ್ಕಾಗಲಿ, ಸಂಭಾಷಣೆಗಾಗಲಿ, ಸಮರಕ್ಕಾಗಲಿ, ಸಹಪಂಕ್ತಿ ಭೋಜನಕ್ಕಾಗಲಿ ಒಂದು ಸಮಾನತೆ ಅಂತ ಉಂಟು. ಈಶ್ವರನನ್ನು ನನ್ನನ್ನು ಒಂದು ಸಮತುಲ್ಯವಾಗಿಸುವುದಕ್ಕೆ ಸಾಧ್ಯ ಉಂಟೆ?
0: ಯಾಕೆ
1: ದಾಟಲು ಅಸಾಧ್ಯವಾದಂತಹ ಸಮುದ್ರವನ್ನು ಒಬ್ಬ ಈಚೆ ದಾಟುತ್ತೇನೆ ಅಂತ ಮನ ಮಾಡಿದನಂತೆ. ಆಚೆ ಮುಟ್ಟುವುದಕ್ಕೂ ಇಲ್ಲ, ಈಚೆ ಬರುವುದಕ್ಕೂ ಇಲ್ಲ ಅಂತ ಅರ್ಥ. ಕೊನೆಗೆ ಇವ ಮುಳುಗುವುದೇ. ಆ ಸಂದರ್ಭದಲ್ಲಿ ಒಬ್ಬ ಜ್ಞಾನಿಯಾದವ ಏನು ಮಾಡುತ್ತಾನೆ? ದಾಟಬಹುದಾದ ತೆಪ್ಪವೊಂದನ್ನೇ ಇಟ್ಟುಕೊಳ್ಳುತ್ತಾನೆ. ಈಗ ನೀನಾಗಿ ಇಲ್ಲಿಗೆ ಬಂದು ಆಡಿದ್ರೆ ಏನಾಗುತ್ತದೆ ಬಲ್ಲಯ್ಯ?
0: ಏನಾಗ್ತದೆ?
1: ನಡು ನೀರಿಗೆ ಹೋಗಿ ನಾನೇ ಮುಳುಗುವ ಪರಿಸ್ಥಿತಿ ಉಂಟಾಗುತ್ತದೆ. ಏನು ಅಂತ ಯೋಚನೆ ಮಾಡಿದ್ದಿ? ಪರಮೇಶ್ವರ ಅಂದ್ರೆ
0: ಏನು?
1: ಪರಮೇಶ್ವರನ ಸಾಮರ್ಥ್ಯ ಏನು? ಅವನ ಯೋಗ್ಯತೆ ಏನು? ಅವ ಮುನಿತ ಅಂತ ಆದ್ರೆ ಪರಿಣಾಮ ಏನಾದೀತು? ಊಹಿಸುವುದು ಬೇಡವೆ. ಲಯಕರ್ತನಿದ್ದಾನೆ ಅವ.
0: ಹೌದು.
1: ಏನು ನನ್ನ ಅಪ್ಪನಿಗೆ ಮಾತ್ರ ಪಾಲನೆಯಷ್ಟೇ ಉದ್ಯೋಗ ಅಲ್ಲವಲ್ಲ, ಕಾಲಕಾಲಕ್ಕೆ ಬೇಕಾದ ಕರ್ಮವನ್ನೆಸಗಬೇಕಾದದ್ದು ಆ ಪರಮೇಶ್ವರನಿಗೆ ಆದ್ಯ ಕರ್ತವ್ಯ.
0: ಸರಿ.
1: ಹಾಗಿದ್ರೆ ಅವ ಸುಮ್ಮನಿದ್ದಾನೆ ಅಂತಾದ್ರೆ ಅವನ್ನು ಎಚ್ಚರಿಸಬೇಕಾದ್ದು ಯಾರು?
0: ಯಾರು?
1: ಅವನ ಕರ್ಮ, ಅವನ ನಿಯೋಜಕ ಶಕ್ತಿ. ಅದು ಅವನನ್ನು ಎಚ್ಚರಿಸದೇ ಇರುವ ಸಂದರ್ಭದಲ್ಲಿ ನಾವು ಎಚ್ಚರಿಸಬೇಕು ಅನ್ನುವುದರಲ್ಲಿ ಏನು ಅರ್ಥವಿದೆ?
0: ಏನು?
1: ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವ ಪುರುಷಾರ್ಥ ಚತುಷ್ಟಯಗಳು. ಕಾಮ ಎನ್ನುವುದು ಕೇವಲ ಒಬ್ಬನ ಸುಖಕ್ಕಾಗಿ ಇರುವಂತಹದ್ದಲ್ಲವಲ್ಲ, ಕಾಯದ ಕಸುವನ್ನು ಕಳೆಯುವುದಕ್ಕೆ ಇರುವ ಶಕ್ತಿಗೆ ಕಾಮ ಅಂತ ಅರ್ಥ ಅಲ್ಲ. ಕಾಮ ಎನ್ನುವುದೊಂದು ಇಷ್ಟಿ ಆಗಬೇಕು, ಯಜ್ಞ ಆಗಬೇಕು, ಅದಕ್ಕೆ ಅಧಿಕಾರವುಳ್ಳವ ನಾನು ಮನ್ಮಥ ದೇವ ಅಂತ ಕರೆಸಿ ಕೊಂಡವ. ಈ ಕಾಲಕ್ಕಾಗುವಾಗ ಈಶ್ವರನ ಯೋಗ್ಯತೆಯನ್ನರಿಯದೆ ನಾನು ಹೋಗಿ ಅವನನ್ನು ಕೆಣಕಿದೆ ಅಂತಾದ್ರೆ ನನ್ನನ್ನು ನಾನು ಸುಟ್ಟುಕೊಂಡ ಹಾಗಾಗುತ್ತದೆ. ಏನಂತ ಭಾವಿಸಿದೆ? ಅವನ ಮುಂದೆ ನಾವೆಲ್ಲ ತೃಣ ಸಮಾನರು, ಪರ್ವತ ಸತ್ರಿಶನವ, ಪ್ರಪಾತ ಸತ್ರಿಶರು ನಾವು, ಸಮುದ್ರ ಸತ್ರಿಶನವ, ಕೇವಲ ಬಿಂದು ಜಲ ಸತ್ರಿಶರು ನಾವು. ಅವ ಅಂದ್ರೆ ಲೋಕಹಿತಾರ್ಥವಾದ ಆಕಾಶ ತತ್ವಕ್ಕೆ ಸಮಾನಾದವ. ನಾವು ಏನಿದ್ದರೂ ಸತ್ವಯುತರು ಅಂತ ಕೇವಲ ಬಾಣ ಹಿಡ್ಕೊಂಡು ಆಡಬಲ್ಲೆವಷ್ಟೇ. ತೃಣ ವಿದಿರೆ ಕಲ್ಪಾಂತ ವಹಿನಿಗೆ, ಹುಲ್ಲು ಕಟ್ಟಿಯೊಂದನ್ನು ಕಲ್ಪಾಂತ ವಹಿನಿಯ ಮುಂದೆ ಇಟ್ಟೆವು ಅಂತ ಆದ್ರೆ ಪ್ರಪಂಚವನ್ನೇ ಸುಡಬಲ್ಲ. ಅದಕ್ಕೆ ಈ ಒಂದು ಕಡ್ಡಿ ಸಾಧ್ಯಾದೀತೆ, ಅದು ಸಾಧುವಾದೀತೆ. ನಾನು ಅವನ ಮುಂದೆ ಹೋಗಿ ನಿಂತೆ ಅಂತ ಆದ್ರೆ ನನ್ನನ್ನೇ ನಾನು ಸುಟ್ಟುಕೊಂಡ ಹಾಗೆ. ತಾನು ತಿಳಿದು ತನ್ನನ್ನು ಬಲಿ ಕೊಡ್ತಾನೆ ಅಂತ ಆದ್ರೆ ಅವನನ್ನು ಹೇಳುವುದು ಹುಂಬ ಅಂತ. ಲೋಕಾಧ್ಯಕ್ಷನಾದಂತಹ ಮಹಾವಿಷ್ಣುವಿನ ಮಗ ನಾನು, ರತಿಯ ಪತಿ ನಾನು, ಇನ್ನೊಬ್ಬನಲ್ಲಿ ಚೋದಕ ಶಕ್ತಿಯಾಗಬಲ್ಲೇನು? ಯಾರಲ್ಲಿ? ಜೀವರಲ್ಲಿ, ವಿನಃ ದೇವರಲ್ಲಿ ಅಲ್ಲ. ಶಿವ ಒಬ್ಬ ವ್ಯಕ್ತಿ ಅಲ್ಲ, ಅವ ಒಬ್ಬ ಶಕ್ತಿ. ನೆನಪಿಟ್ಟುಕೋ ನೀನು. ಅಂತ ಜಗದ ಶಕ್ತಿಯಾದ ಸದಾಶಿವನನ್ನು ಕೆಣಕುವುದಕ್ಕೆ ಹೋದ್ರೆ ಲೋಕ ಪರಿಹಾಸ್ಯಗೈದೀತು. ಮನ್ಮಥನಷ್ಟು ದೊಡ್ಡ ಹುಂಬ ಲೋಕದಲ್ಲಿ ಇನ್ನೊಬ್ಬ ಇಲ್ಲ ಅಂತ. ಹಾಗಾದ ಕಾರಣ ಹೇಳ್ತೇನೆ.
0: ಏನು?
1: ಅಧಿಕಾರ ಬೇಕಯ್ಯ. ಸ್ವಲ್ಪ ಸಮಯ ಬಿಟ್ಟಿರಬೇಕು ನಾವು. ಕೇವಲ ಅಧಿಕಾರದಲ್ಲಿ ಸ್ಥಿರ ಇರಬೇಕು, ಸ್ಥಿರ ಇರಬೇಕು ಅಂತ ಸ್ಥಿರೀಕರಿಸಿಕೊಂಡವ ಯಾವ ಕಾಲಕ್ಕೂ ಕೊನೆವರೆಗೆ ಸರಿಯಾಗಿ ಇರುವುದಿಲ್ಲ. ಅಧಿಕಾರದಲ್ಲಿ ಪ್ರತಿಪಕ್ಷವೊಂದು ಹುಟ್ಟಿಕೊಂಡು ಅದನ್ನು ಅಲುಗಾಡಿಸ್ತಾ ಇರಬೇಕು. ಆವಾಗ ಮಾತ್ರ ಅದು ಗಟ್ಟಿಯಾಗುತ್ತದೆ. ಶಿಲೆಗೆ ಪೆಟ್ಟು ಬೀಳದೆ ಶಿಲ್ಪ ಆಗುವುದಿಲ್ಲ. ಅಧಿಕಾರದಲ್ಲಿ ಗಟ್ಟಿಯಾದ ಪ್ರತಿಪಕ್ಷ ಇಲ್ಲ ಅಂತಾದ್ರೆ ಆಡಳಿತ ಪಕ್ಷದ ಯೋಗ್ಯತೆ ಪ್ರಪಂಚಕ್ಕೆ ವ್ಯಕ್ತ ಆಗುವುದಿಲ್ಲ.

0: ಏನು ಹೇಳ್ತೀ ಈ ಸಲ ಕೇಂದ್ರಕ್ಕೆ ಪೆಟ್ಟು ಬಿದ್ದಿದೆ ಪೆಟ್ಟು ಬಿದ್ದಿದೆ ಅಂತ. ಕೇಂದ್ರಕ್ಕೆ ಪೆಟ್ಟು ಬೀಳದೆ ಇದ್ರೆ ಕೇಂದ್ರವೂ ಜಾಗೃತ ಆಗುವುದಿಲ್ಲ. ಆದ್ದರಿಂದಲೇ ಕೇಂದ್ರವಾಗಿರುವ ನೀನು ಪೆಟ್ಟು ಬಿದ್ದ ತಕ್ಷಣ ಏನು ಯೋಚನೆ ಮಾಡಬೇಕಾಗಿಲ್ಲ, ಸ್ವಲ್ಪ ಜಾಗ್ರತೆ ಮಾಡು, ನಿನ್ನದ್ದು ತಪ್ಪುವುದೇ ಇಲ್ಲ, ಅದು ನಮಗೆ ನಿರ್ಣಯ ಉಂಟು. ಯಾಕಂದ್ರೆ ಅಲ್ಲಿಗೆ ನೀನೇ, ಇಲ್ಲಿಗೆ ಅವನೇ. ಅವನಿಗೆ ಕಾಲ ಯಾವತ್ತಾದರೂ ಒಂದು ಸಂದರ್ಭದಲ್ಲಿ ಕೂಡಿ ಬಂದೀತು, ಮಹಾಕಾಲನೇ ಅವನ ಪಾಲಿಗೆ ಪ್ರತಿಕೂಲನಾಗಿ ವರ್ತಿಸಿಯಾನು, ಸ್ವಲ್ಪ ತಾಳು, ನಿನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನನ್ನ ಮನೆ ತೆಗೆಯುವ ಕೆಲಸವನ್ನು ಮಾಡಬೇಕು.
1: ತಾಳು ಅಂತ ಹೇಳುವುದಲ್ವೋ ನೀನು, ಕರ್ಮವನ್ನು ಮಾಡುವುದಕ್ಕೆ ನೀನು ಹೇಳುವುದು
0: ಸತ್ಯ,
1: ನನ್ನ ಕರ್ಮ ಮಾಡು ಅಂತ ಹೇಳುವುದಕ್ಕೆ ಬಂದವನು.

ಮಾತುಗಳನ್ನು. ಯೋಗ್ಯತಾವಂತ ನೀನು, ಕುಸುಮಾವತಿಯಲ್ಲಿ ಇರುವಂತಹ ನಿನ್ನ ಯೋಗ್ಯತೆ ದೊಡ್ಡದು ಎಂಬುದಕ್ಕಾಗಿ ನಿನ್ನ ಮುಂದೆ ಬಂದು ಕೈಚಾಚಿ ಕೈ ಮುಗಿದು ನಿಂತು ಲೋಕದ ಕಲ್ಯಾಣ ಆಗಬೇಕು, ಹಾಗಾದ್ರಿಂದ ಹೀಗೊಂದು ದಾರಿ ಉಂಟು, ಆ ದಾರಿಗೆ ನಡೆತರುವಲ್ಲಿ ನೀ ಸಹಕಾರಿಯಾಗಬೇಕು, ಹೀಗೆ ನಾ ಆಡಿದೆ ಅಂತಾದ್ರೆ ತಪಸ್ಸಿಗೆ ಕುಳಿತದ್ದು ಯಾರು? ಲಯಾಧಿಕಾರಿಯಾದಂತಹ ಶಂಕರ. ಅವನ ಮುಂದೆ ನಾ ಹೋದೆ ಅಂತಾದ್ರೆ

0: ಅವನೇ ಮನೆ ಅಂತ ತಿಳಿಯಬಹುದು. ಈಗ ಲೋಕದ ಮನೆಗೆ ಯಜಮಾನನಾದ ಅವನನ್ನು ಕೆಣಕುವುದು ಸುಲಭವೇ?
1: ಹಾಗೆ ಅದನ್ನು ನೀವು ಮಾಡಲಿಲ್ಲ. ಈ ಮೊದಲು
0: ಏನು ಮಾಡಿದ್ದೇನೆ?

0: Sama. ನೀ ಹೇಳ್ಬೇಡ,
1: ಈಗ ಎರಡೆರಡು ಸಲ ಒಮ್ಮೆ ಪ್ರಭಾವ ಬೀರ್ಲಿಕ್ಕೆ ಆಗುತ್ತದೆ.
0: ನೀ ಹೇಳ್ಬೇಡ. ಯಾಕೆ? ನಿನಗೆ ಎಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದವನು ಎಷ್ಟು ಸಣ್ಣವರನ್ನು ನೋಡಿ ಮದುವೆ ಆಗ್ಲಿಕ್ಕೆ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ?
1: ಅದಾಗುತ್ತದೆ,
0: ಆಗ್ತದೆ ಅಲ್ವಾ?
1: ಅದಕ್ಕೆ ಪೂರಕವಾಗಿ ವಿಧಿ ಬರಹ.
0: ಅಲ್ಲಿ ಜಾತಿಯೂ ಬೇಡ, ರೀತಿಯೂ ಬೇಡ, ಹಣವಂತಿಕೆಯೂ ಬೇಡ, ಅವನ ಸಿರಿತನವೂ ಬೇಡ.
1: ಬೇಡ.
0: ಎಲ್ಲದಕ್ಕೂ ಕಾರಣ ಸ್ಥಾನದಲ್ಲಿ ನಿನ್ನ ಬಾಣ. ನೀ ಮನಸ್ಸು ಮಾಡಿದ್ರೆ ಆಗ್ತದೆ,
1: ಅದು ಜೀವರ ಮೇಲೆ.
0: ಹೌದಪ್ಪ, ಮೂರು ಮೂರ್ತಿಗಳಲ್ಲಿ ಇಬ್ಬರ ಮೇಲೆ ನಿನಗೆ ಮಾಡ್ಲಿಕ್ಕೆ ಆಗ್ತದೆ, ಶಂಕರನ ಮೇಲೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಆಡಿದೆ. ಹಾಗಾದ್ರೆ ಶಂಕರ ದಾಕ್ಷಾಯಣೆಯನ್ನು ಮದುವೆಯಾಗುವ ಕಾಲದಲ್ಲಿ ನಿನ್ನ ಪ್ರಕರಣ ಅಲ್ಲ, ನೀ ಬಾಣ ಪ್ರಯೋಗ ಮಾಡದೇ ಇದ್ರೆ ಅದು ಸಂಘಟಿಸ್ತಾ ಇರಲಿಲ್ಲ.
1: ಈಗ ಇಷ್ಟೆಲ್ಲ ಪ್ರಕರಣಗಳು ನಡೆಯುವಾಗಲೂ ಯಾರು ಯೋಗಿಯಾಗಿ ಕೂತಿರ್ಲಿಲ್ಲ.
0: ಹೌದು. ಆದ್ರೆ ಯೋಗಿಯಾದವ ಏನನ್ನು ಯೋಚನೆ ಮಾಡ್ತಾನೆ? ಯಾವುದಕ್ಕಾಗಿ ಯೋಗ ಮಾಡುವುದು? ತನಗಾಗಿ ಅಲ್ಲ,
1: ಸತ್ಯ
0: ಆ ಲೋಕಕ್ಕಾಗಿ ಯೋಗ ಮಾಡ್ಬೇಕು. ಯೋಗ ಅಂತ ಹೇಳಿದ್ರೆ ಹೀಗೆ ಮಾಡ್ಬೇಕು ಅಂತಿಲ್ಲ, ತಪಸ್ಸನ್ನು ಮಾಡುವುದನ್ನೇ ಯೋಗ ಅಂತ ಹೇಳುವುದಲ್ಲ, ಮಾಡುವಂತ ಕರ್ಮದಿಂದಲೂ ಯೋಗ ಮಾಡುವುದಕ್ಕಾಗ್ತದೆ.

0: ಲೋಕಕ್ಕೆ ಪೂರಕವಾಗಿ ವ್ಯವಹರಿಸುವುದಕ್ಕಾಗ್ತದೆ. ಯೋಚನೆ ಮಾಡು, ಹಿಂದೊಮ್ಮೆಗೆ ವಿಶ್ವರೂಪನನ್ನು ಕೊಂದ ಕಾಲದಲ್ಲಿ ನಮ್ಮಲ್ಲಿರುವಂತಹ ಆಯುಧಗಳನ್ನೆಲ್ಲ ದದೀಚಿ ಮಹರ್ಷಿಗಳಲ್ಲಿ ನಾವು ಶೇಖರಿಸಿಟ್ಟಿದ್ದೆವು. ಗೊತ್ತುಂಟಲ್ಲ ನಿನಗೆ ಕತೆ.
1: ಬಲ್ಲೆ,
0: ನಮ್ಮಲ್ಲಿ ಆಯುಧಗಳೇ ಇಲ್ಲ. ಆ ಕಾಲದಲ್ಲಿ ಅವನನ್ನು ಕೊಲ್ಲಬೇಕು ಎಂಬಂತ ಸ್ಥಿತಿ ಬಂದಾಗ ಏನು ದಾರಿ ಅಂತ ಕೇಳಿದಾಗ ದದೀಚಿ ಮಹರ್ಷಿ, ನನ್ನ ಪ್ರಾಣ ಹೋದರೇನು, ಲೋಕಕ್ಕೆ ಹಿತ ಆಗ್ತದ, ನಾನು ಸಾಯುತ್ತೇನೆ, ನನ್ನ ಬೆನ್ನೆಲುಬಿನಿಂದ ಆಯುಧ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಯಾರಿಗಾಗಿ ಮಾಡಿದ್ದು? ಅವರಿಗೆ ಜೀವದ ಮೇಲೆ ಆಸೆ ಇರಲಿಲ್ಲ.
1: ಅದು ನಿಮಗಾಗಿ.
0: ನಮಗಾಗಿ ಅಂದ್ರೆ ಯಾರಿಗೆ? ನಮಗೆ ಅಲ್ಲ,
1: ಲೋಕಕ್ಕಾಗಿ
0: ಮಾಡಿದ್ರು. ದಿಮೂತವಾಹನನ ಕಥೆಯನ್ನು ತೆಗೆದುಕೋ. ತನ್ನ ದೇಹವನ್ನು ಹದ್ದುಗಳು ತಿಂದು ಹೋಗಲಿ ಎಂಬುದಾಗಿ ಬಂಡೆ ಮೇಲೆ ಮಲಗಿದ. ಯಾಕೆ ಮಲಗಿದ?
1: ಇನ್ನೊಬ್ಬರ ಪ್ರಾಣವನ್ನು ಉಳಿಸುವುದಕ್ಕಾಗಿ.
0: ಹಾಗಾದ್ರೆ ಅವನಿಗಿದ್ದದ್ದೇನು? ಅವನಿಗಿದ್ದದ್ದು ಸ್ವಾರ್ಥ ಅಲ್ಲ, ನಿಸ್ವಾರ್ಥ ಮನೋಭಾವ. ಲೋಕಕ್ಕೆ ಒಳ್ಳೆಯದಾಗುವುದು ಹೌದು ಅಂತಾದ್ರೆ, ನನ್ನ ಒಬ್ಬನ ಜೀವ ಹೋಗುವುದರಿಂದ ಲೋಕ ಒಳ್ಳೆಯದಾಗುತ್ತೆ ಅಂತಾದ್ರೆ ನನ್ನ ಜೀವ ಹೋಗಲಿ ಎಂಬ ಭಾವ. ನಿನಗೆ ಮನೆ ಒಳಗೆ ಬೆಚ್ಚಗೆ ಕುಳಿತವನಿಗೆ ಹೊರಗೆ ಬರಲಿಕ್ಕೆ ಮನಸ್ಸಿಗೆ

0: ದೇವೇಂದ್ರ
1: ಏನು
0: ನಾಲಗೆಯನ್ನು ಬಿಗಿ ಹಿಡಿದು ಮಾತಾಡು.
1: ಬಿಗಿ ಹಿಡಿಯುವ ಸ್ಥಿತಿ ಇಲ್ಲ ಅಂತಲೇ ಬಿಗಿ ಹಿಡಿಯದ ಬಿಟ್ಟದ್ದು ನಾನು.
0: ಯಾರ ಮುಂದೆ ಆಡ್ತಾ ಇದ್ದಿ ಎನ್ನುವ ಪ್ರಜ್ಞೆ ನಿನಗೆ ಇರಲಿ.
1: ನಿನ್ನ ಮುಂದೆ ಆಡಿದ್ದು
0: ಏನು ಮನ್ಮಥ ಅಂದ್ರೆ ಏನು ಸಾಲದವ ಯಾವುದಕ್ಕೂ ಆಗದವ ಅಂತ ಊಹಿಸಿದೀಯ.
1: ನೀನೇ ಆಡಿದ್ದಲ್ವೋ ಹಾಗೆ ಅಂತ
0: ನಿನ್ನ ಬಾಯಿಂದ ಹೇಳಿ ಎನ್ನುವಂತಹ ಶಬ್ದ.
1: ಆ ಹೆದರಿಕೆ ಅಲ್ಲದೆ ಇದ್ರೆ ನೀ ಹಾಗೆ ಮಾತಾಡ್ತಿದ್ದೆ ಹೇಳು.
0: ಮನಸ್ಸು ಮಾಡಿದೆ ಅಂತ ಆದ್ರೆ ಲೋಕ ಮೂರರಲ್ಲಿರುವ ಯಾವನು ನನಗೆ ಗಣ್ಯನಲ್ಲ.
1: ಅದನ್ನು ತಿಳಿದೆ ನಾ ಇಲ್ಲಿಗೆ ಬಂದದ್ದಲ್ವ.
0: ಕಾಣುವುದಕ್ಕೆ ಮೆತ್ತಗೆಯ ಬಾಣ ಇರಬಹುದು, ಆದರೆ ಪ್ರಪಂಚಕ್ಕೆ ಆಧಾರದ ಹೊತ್ತಾಗಿ ಅದು ಎನ್ನುವುದನ್ನು ನೀನು ಮರೆಯಬೇಡ. ಇಷ್ಟರವರೆಗೆ ಪ್ರಪಂಚದ ಪ್ರತಿಯೊಂದು ಪ್ರಕ್ರಿಯೆಗಳು ನಡೆಯಬೇಕಿದ್ರು ಕಾರಣ ಪುಷ್ಪ ಬಾಣನಾದ ನನ್ನ ಬಾಣ.
1: ಖಂಡಿತ ಹೌದು.
0: ನನ್ನ ಸಂಕಲ್ಪವನ್ನು ಮೀರಿ ಇನ್ನೊಂದು ಸೃಷ್ಟಿ ಇಲ್ಲ. ವಿಧಾತನ ಸೃಷ್ಟಿಗೆ ಪೂರಕನಾಗಿ ವ್ಯವಹರಿಸುವವ ನಾನು. ಈ ಕಾಲಕ್ಕಾಗುವಾಗ ಈಶ್ವರ ಏನು ಅಲ್ಲ ಇನ್ನೊಬ್ಬನೇ ಇರಲಿ, ನನ್ನ ಬಾಣಂಗಲ ಚಾತುರ್ಯದಿಂದಾಗಿ ಸಂಕಲ್ಪಿಸಿದ್ದನ್ನು ಪೂರೈಸಿ ಏನು. ಇಲ್ಲಿ ನಡೆಯಬೇಕಾದದ್ದು ಲೋಕಹಿತದ ಚಿಂತನೆ. ಸ್ವಲ್ಪ ಜಾಗೃತನಾದದ್ದು ನಾನು ಹೌದು. ಯಾಕೆ ಈಶ್ವರನ ತಪಸ್ಸು ಕೆಡಿಸುವುದು ಅಂದ್ರೆ ಒಬ್ಬ ಯೋಗೀಶನಾಗಿದ್ದಾನೆ. ಇಲ್ಲಿ ಇರುವುದು ಯೋಗೇಂದ್ರನ ನೇಮ. ನನ್ನಪ್ಪನೇ ನನ್ನ ಮಗನನ್ನು ಈ ಕಾರ್ಯಕ್ಕಾಗಿ ಬಿಟ್ಟು ಕೊಡ್ತಾನೆ ಅಂತಾದ್ರೆ ಅಪ್ಪನಿಗೆ ಮಗನಾಗಿ ನಾನು ವಹಿಸಬೇಕು.
1: ಲೋಕ ಪಾಲನೆ ಮಾಡುವಂತ ಶ್ರೀಮನ್ನಾರಾಯಣ ನಿರೂಪಿಸಿ ಗಳಿಸಿದ್ದು ಅಂತ ನಾನು ಆಡಿದ್ದು ಅದನ್ನೇ.
0: ಅಪ್ಪನ ನಿರೂಪಣೆಗೆ ನಮ್ಮದು ಆಕ್ಷೇಪ ಇಲ್ಲ. ಎಲ್ಲಿವರೆಗೆ ಬಲ್ಲಯ್ಯ?

0: ಮರಣ ಸ್ಥಿರೀಕರಿಸುವ ವ್ಯವಸ್ಥೆಗೆ ತೊಡಗಿಕೊಳ್ಳುತ್ತೇನೆ. ಈ ಕಾರ್ಯದಲ್ಲಿ ನನ್ನನ್ನೇ ನಾನು ತೆತ್ತುಕೊಂಡರೂ ಕೂಡ ನಿಮಗೆ ಸಿಗಬೇಕಾದ ಸುಖ, ಲೋಕಕ್ಕೆ ಒದರಿಕೆ ಬರಬಹುದಾದ ಸುಖ, ಅದು ಸ್ಥಾಯೀಭೂತವಾದದ್ದು ಎನ್ನುವುದನ್ನು ನಂಬು. ಬಂದಿದ್ದೀಯಲ್ಲ, ತಲೆ ಅಡ್ಡ ಹಾಕಿಕೊಂಡು ಬಂದವ, ಇನ್ನು ನೀನು ತಲೆ ಅಡ್ಡ ಹಾಕಬಾರದು, ನೀನು ತಲೆ ಎತ್ತಿಕೊಂಡೇ ಹೋಗಬೇಕು. ಬಂದ ಹಾಗೆ ಹೋಗು ಹಿಂದೆ.
1: ಮನ್ಮೋಹ, ಈ ಕಾಲದಲ್ಲಿ ನೀ ಆಡಿದಂತ ಮಾತಿನಿಂದ ನಂಬುಗೆ ಬಂತು. ಆದ್ರೆ ಒಂದಂತೂ ಸ್ಪಷ್ಟ, ನಾವು ಯಾವ ಮಾತನ್ನಾಡಿದ್ರು ನಾವಾಡಿದ ಮಾತು ಅಂತ ನೀ ತಿಳಿಯಬೇಡ. ಇದೆಲ್ಲವೂ ಹರಿಚಿತ್ತ ಎಂಬುದಾಗಿ ತಿಳಿ. ನಿನ್ನ ಅಪ್ಪನೇ ಆಡಿದ ಮಾತನ್ನು ನಾ ಆಡಿದ್ದು. ಈಗ ಮತ್ತೆ ಒಂದು, ನೀನು ಪುನಃ ಮೇಳದೊಳಗೆ ಸೇರುವವನೋ ಎಲ್ಲೋ ಕಾರ್ಯದಲ್ಲಿ?
0: ನಾವು ಮೇಳದಲ್ಲಿ ಇದ್ದರೂ ನಮ್ಮ ನಿಷ್ಠೆಯನ್ನು ಬಿಟ್ಟು ಇರುವವರಲ್ಲ ನೆನಪಿಟ್ಟು.
1: ಹಾಗಾದ್ರೆ ನಾವಂತೂ ಈಗ
0: ನಮ್ಮದ್ದು ನಿಷ್ಠೆಯ ಕೆಲಸ
1: ಅಲ್ಲಲ್ಲ.
0: ಮೇಳದೊಳಗಿದ್ದು ಬೇರೇನು ಯೋಚಿಸುವವರಲ್ಲ, ಮೇಳದ ಹೊರಗಿದ್ದು ಬೇರೇನು ಮಾಡುವವರಲ್ಲ. ಏನಿದ್ದರು ಮೇಳದಲ್ಲಿ ನಿಷ್ಠೆ ಉಳ್ಳವರು.
1: ನೀನು ಎರಡು ರಂಗದಲ್ಲಿ ಕಾಣಿಸಿಕೊಳ್ಳುವಂತ ತೋರಿಸುವುದಕ್ಕೊಂದು ಅವಕಾಶ ಇದೆ.
0: ಹೌದಲ್ಲ?
1: ಹೌದು.
0: ಯೋಚಿಸಬೇಡ ಈ

0: ಕ್ಷಣದಲ್ಲಿಯೇ ಕೈಕೊಂಡ ಕಜ್ಜವನ್ನು ಪೂರ್ಣಗೊಳಿಸ್ತೇನೆ.
1: ನಿರೀಕ್ಷೆಯಲ್ಲಿ ಇರ್ತೇವೆ.
0: ನೀನು ಇನ್ನೂ ಒಂದು ಕೈ ಬಿಡುವುದಿಲ್ಲಲ್ಲ.
1: ಕೈ ಬಿಡುವುದೇ ಇಲ್ಲ.
0: ಕೈ ಕೊಡು. ಕೈಯ ಮೇಲೆ ಕೈ ಇಟ್ಟು ನಂಬಿಕೆ ಕೊಟ್ಟಿದ್ದೇನೆ.
1: ಈಗ ನಂಬಿಕೆ ಬಂತು.
0: ಸರಿ,
1: ನಿರೀಕ್ಷೆಯಲ್ಲಿ ಇರ್ತೇವೆ.
0: ಸರಿ.
2: ಇದುವರೆಗೆ ಗಿರಿಜಾ ಕಲ್ಯಾಣ ಯಕ್ಷಗಾನ ತಾಳಮದ್ದಳೆಯ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ರೀ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ರೇಡಿಯೋ ಸಾರಂಗ 107.8 FM, ಎಂದೂ ಮರೆಯದ ಹಾಡು.

ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂ 107.8 FM. ಬಣ್ಣ ಬಣ್ಣದ ಬದುಕು.

ಹಲೋ, ಎಲ್ರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM.

ರಾಜರು ಕಟ್ಟಿದ ಕೋಶವ ಕಂಡೆ, ಕೋಶವ ಮುರಿಯೋ ಶಾಸನ ಕಂಡೆ, ದಾಸರು ಕಾಣದ ಪದವನ್ನು ಕಂಡೆ, ಬಡತನಕ್ಕಿಂತಲೂ ಬಡತನ ಕಂಡೆ, ಧರ್ಮರಾಯನನು ಸುಳ್ಳನು ಕಂಡೆ, ಆಂಜನೇಯನಲು ಅಹಮ್ಮು ಕಂಡೆ, ತಾಯಿ ಮಾತಲು ತಪ್ಪನು ಕಂಡೆ, ಭುವನೇಶ್ವರಿಯಲು ಭೇದವ ಕಂಡೆ, ನೆತ್ತರು ತುಂಬಿದ ಅನ್ನವ ಕಂಡೆ, ಹುಟ್ಟು ಸಾವಿನ ನಂಟನು ಕಂಡೆ, ಹಗೆಯಲ್ಲಿ ಚಿಗುರಿನ ಸ್ಪರ್ಶ ಕಂಡೆ, ಹಗೆಯಲ್ಲಿ ಸಲ್ಲದ ಹರ್ಷ ಕಂಡೆ, ಸಹಿಸುವ ಆಸನೆಯೊಂದು ಕಂಡೆ, ದಹಿಸುವ ಧಮನಿಗಳು

ನಮಸ್ಕಾರ, ನಾನು ಡಾಕ್ಟರ್ ಭರತ್ ಶೆಟ್ಟಿ, ಮಂಗಳೂರು ನಗರ ಉತ್ತರದ ಶಾಸಕ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಮೌನಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಆಹಾ ಓ ಹರಿಯುವ ನದಿಯಲ್ಲಿ

ಹಲೋ, ಎಲ್ರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM.

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮದ ತಿಕ್ಕಗ ಆತನೇಟ ಮೋಕೆ ಉಪ್ಪಡು ಕೇನದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು